ಇದು ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ವಾಣಿ ಮಿತ್ರ ಕೃಷ್ಣಾನಂದ್ ನಾಯ್ಕ್. ಶ್ರೋತೃಗಳು, ಇಂದು 2026 ಇಸ್ವಿ ಆಗಸ್ಟ್ ತಿಂಗಳ 25 ತಾರೀಕು ಮಂಗಳವಾರ. ಈಗ ಸಮಯ ಸರಿಯಾಗಿ 5:58 ಸೆಕೆಂಡ್ಗಳು.

ಶ್ರೋತೃಗಳೇ, ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಇಂದು ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ದಿವಾಕರ್ ಹೆಗಡೆಯವರಿಂದ ಚಿಂತನ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ರೈತರಿಗೆ ಸಲಹೆ 6:35, 6:40 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:15 ಕಾವ್ಯಯಾನ ಕಾರ್ಯಕ್ರಮದ 95 ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ ಕಾರ್ಯಕ್ರಮ. ವಾಚನಕಾರರು ಪಿ ಅಮಿನಿ, ವ್ಯಾಖ್ಯಾನಕಾರರು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ. 7:45 ಕನ್ನಡ ಚಿತ್ರಗೀತೆಗಳು, 8:30 ಮಂಜುಳಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು ಬಿತ್ತರಗೊಳ್ಳಲಿವೆ. 9:15 ಪಾರ್ವತಿ ಪಿರತಾ ಅವರಿಂದ ಸಣ್ಣ ಕಥೆ ಆಯ್ಕೆ. 9:30 ಭಜನೆಗಳನ್ನು ಕೇಳಲಿದ್ದೀರಿ. 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಾಟಕ ಬಂಗಾರೆ ದೊಡವೆ ಬೇಕೇ ನೀರೇ, ರಚನೆ ಗಾಯತ್ರಿ ಚಂದ್ರಶೇಖರ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಮಹಾದಾನ, ಈ ಕುರಿತು ಡಾಕ್ಟರ್ ಕೆ ವಿ ಸತ್ಯಮೂರ್ತಿ ಅವರೊಂದಿಗೆ ಸಂದರ್ಶನ. ನಂತರ ಅಂಗಾಂಗ ದಾನದ ಮಹತ್ವ ಕುರಿತು ಡಾಕ್ಟರ್ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಮಂಜುಳಾ ಪುರಾಣಿಕ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆ ಕುರಿತು ಮಾಹಿತಿ. ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ ಇದು. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ನಾರಾಯಣ ಕುಮಾರ್ ರಾಯವಾಗಿ. 3:00 ಸಖಿ ಸೈಲಿ, 4:00 ಸೆಲ್ಯುಲೈಡ್ ಕೆ ಸಿತಾರೆ.

ಇಂದು ಸಾಯಂಕಾಲ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್ ಶಂಕರಾಪುರ ಅವರಿಂದ ಸ್ವರಚಿತ ಕವನ ವಾಚನ, ಆನಂತರ ಆಧುನಿಕತೆ ಮತ್ತು ಮಾನವೀಯ ಮೌಲ್ಯಗಳು ಈ ಕುರಿತು ಮಾತಾಡುತ್ತಾರೆ ಚೇತನಾ ನಾಯಕ್. 5:30 ಸಂದೇಶ ಸಂಗಮ, ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ಬಸ್ಸಿನಲ್ಲಿ ಕಿಟಕಿ ಬದಿಯ ಸೀಟು. 6:30 ಅವಲೋಕನ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಯಜಗೌಡ, ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ. 7:20 ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸುಭದ್ರಗೌಡ ಮತ್ತು ಸಂಗಡಿಗರಿಂದ ಕುಣಬಿ ಸಂಪ್ರದಾಯದ ಹಾಡುಗಳು. 7:45 ವಿಧಾನಮಂಡಲದಲ್ಲಿ ಇಂದು, 8:00 ಸಿರಿಗಂಧ, 8:30 ಭಾವಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ, 9:30 ಮನಿ ಟಾಕ್, ನಂತರ ಮಂಥನ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು

ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನವನ್ನು ಕೇಳಿದಿರಿ. 10:30 ಗೀತಚಂದ್ರಕ್ಕೆ ಮೆಲೋಡಿ ಟೈಮ್ಸ್ ಪ್ರಸಾರವಾಗಲಿದೆ. ಶ್ರೋತೃಗಳು, ಇದಾಗಿತ್ತು ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಆಕಾಶವಾಣಿ ಕಾರವಾರ, ಸಮಯ 6:05 ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ನನಗೆ ಒಂದು ದ್ವಂದ್ವ ಕಾಡ್ತಾ ಇತ್ತು. ನಾನು ಬಾಲ್ಯದಿಂದ ಬೆಳೆದು ಬಂದಾಗ ಅನೇಕ ಜನ ಹಿರಿಯರು ಸಿಕ್ಕರು, ಮಾರ್ಗದರ್ಶನ ಸಿಕ್ತು. ಅವರೆಲ್ಲರೂ ಗಾಂಧಿಯನ್ನ ದೈವತ್ವಕ್ಕೆ ಏರಿಸಿಬಿಟ್ಟಿದ್ರು. ನನ್ನ ಅಜ್ಜ ಅಂತೂ ಗಾಂಧಿ ಬಗ್ಗೆ ಮಾತಾಡಬೇಕಾದ್ರೆ ಭಾವಪರವಶರಾಗಿಬಿಡ್ತಿದ್ರು. ಅವ್ರ ಕೆಲವು ಜೀವನದ ಘಟನೆಗಳನ್ನ ಹೇಳುವ ಕಣ್ಣೀರು ಒಸರಿದ್ದನ್ನು ಕಂಡಿದ್ದೇನೆ. ಬೇಂದ್ರೆಯವರು, ಅವ್ರು ಹೇಳಬೇಕಾದ್ರೆ ಅವ ಬಿಡಪ್ಪ ಬಹಳ ಎತ್ತರಕ್ಕೆ ಹೋಗ್ಬಿಟ್ಟ, ಎಷ್ಟು ಎತ್ತರಕ್ಕೆ ಹೋಗ್ಬಿಟ್ಟ ಅಂದ್ರೆ ನಮ್ಮ ಕಣ್ಣಿಗೆ ಸಿಗಲಿಲ್ಲ ನಮ್ಮ ಜನಕ್ಕೆ ಅಂತ ಹೇಳಬೇಕು. ರಾಜರತ್ನಂ ನನ್ನ ಮಾರ್ಗದರ್ಶಿ ಆಗಿದ್ದವರು, ಅವರಂತೂ ಎಷ್ಟು ಪುಟ್ಟ ಪುಟ್ಟ ಗ್ರಂಥಗಳನ್ನು ಬರೆದಿದ್ದಾರೋ, ಪುಸ್ತಕಗಳನ್ನು ಬರೆದಿದ್ದಾರೋ ಗಾಂಧೀಜಿ ಬಗ್ಗೆ, ಆದರ್ಶವಾಗಿಬಿಟ್ರು. ಡಿ ವಿ ಜಿ ಅವರು ಗಾಂಧಿಯನ್ನ ತುಂಬಾ ತಾದಾತ್ಮ್ಯದಿಂದ ಕಂಡವರು. ಕೈಲಾಸಂ, ಒಂದು ಸಲ 1927 ಇಸ್ವಿಯಲ್ಲಿ ದೇಶಿ ವಿದ್ಯಾಶಾಲಾ ಮೈದಾನದಲ್ಲಿ ಗಾಂಧಿ ಬಂದಿದ್ರಂತೆ. ಕೈಲಾಸಂ ಹೋಗಿದ್ದಾರೆ ನೋಡೋದಕ್ಕೆ. ಅವರು ಸ್ನೇಹಿತರೆಲ್ಲ ಮಾತಾಡ್ತಾ ಗಾಂಧಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಮಾತಾಡಬೇಡಿ ನೀವು, ಅಲ್ಲಿದ್ದವ್ರು ಯಾರು ಗೊತ್ತಾ, ಆತ ಮಹಾತ್ಮ ಅಂತ ಹೇಳಿ ಕಣ್ಣು ತುಂಬಿಕೊಂಡ್ರಂತೆ. ಇನ್ನೊಮ್ಮೆ ವಿದ್ಯಾರ್ಥಿಗಳು ಹೇಳಿದ್ರಂತೆ, ನನ್ನ ಸಂದೇಶ ತಗೋಬೇಡ್ರಪ್ಪ, ಸಾಧ್ಯವಿದ್ದಷ್ಟು ಬಾಪೂಜಿ ಹಂಗಾಗ್ರಿ, ಕೈಲಾಸಮ್ಮ ಹಂಗಾಗ್ಬೇಡಿ ಅಂತ ಹೇಳಿ

0: ಒಂದು ಕವನ ಬರೆದ್ರು. ಅದರಂತಹ ಅದ್ಭುತ ಕವನ ಯಾರೂ ಬರೆಯೋಕೆ ಸಾಧ್ಯ ಇಲ್ಲ. ಒಬಾಮಾ 2008 ಅಧ್ಯಕ್ಷರಾದಾಗ ಒಬ್ಬ ಹುಡುಗಿ ಕೇಳ್ತಾಳೆ, ನೀವು ವೈಟ್ ಹೌಸ್ ಅಲ್ಲಿ ಇದ್ದೀರಿ, ನಿಮ್ಮ ಮೊಟ್ಟ ಮೊದಲನೇ ರಾತ್ರಿ ಊಟಕ್ಕೆ ಇಡೀ ಮನುಷ್ಯ ಇತಿಹಾಸದಿಂದ ಯಾರನ್ನಾದ್ರೂ ಒಬ್ಬರನ್ನ ನಿಮ್ ಮನೆ ಊಟಕ್ಕೆ ಕರೆಯೋದಾದ್ರೆ ಯಾರನ್ನ ಕರಿಬೇಕಂತಿದ್ದೀರಿ, ಅಂದ್ರೆ ಅತ್ಯಂತ ಮೆಚ್ಚುಗೆ ಆದ ವ್ಯಕ್ತಿ ಯಾರು ಅಂತ ಕೇಳಿದಾಗ ಒಂದು ಕ್ಷಣ ಕೂಡ ಚಿಂತೆ ಮಾಡಲಿಲ್ಲ. ಒಬಾಮಾ, ಕರೆಯೋದಿದ್ರೆ ಮಹಾತ್ಮ ಗಾಂಧಿಯನ್ ಕರೀತೇನೆ ಅಂದ್ರು. ಜಾರ್ಜ್ ವಾಷಿಂಗ್ಟನ್ ಅನ್ಲಿಲ್ಲ, ಅಬ್ರಹಾಂ ಲಿಂಕನ್ ಅನ್ಲಿಲ್ಲ, ಕೆನಡಿ ಅನ್ಲಿಲ್ಲ. ಲೂಯಿ ಫಿಶರ್ ಆತ್ಮಕಥೆ ಬರೆದಂತವರು, ಅವ್ರು ಹೇಳ್ತಾರೆ ಇಂಥ ಮನುಷ್ಯ ನಾನು ನೋಡೋಕೆ ಸಾಧ್ಯ ಇಲ್ಲ, ಅವ್ರ ಜೊತೆಗೆ ಬದುಕಿದಂಥವನು ಅಂತ ಹೇಳ್ತಾರೆ. ಮೌಂಟ್ ಬ್ಯಾಟನ್ ರಾಜಕೀಯ ವಿರೋಧಿ ಆದಂತಹ ಮನುಷ್ಯ ಹೇಳ್ತಾರೆ, ಎವ್ರಿ ಟೈಮ್ ಐ ಸಾ ಗಾಂಧಿ ಸಿಟಿಂಗ್ ಬಿಫೋರ್ ಮೀ ಐ ಓನ್ಲಿ ಥಾಟ್ ಆಫ್ ಜೀಸಸ್ ಕ್ರೈಸ್ಟ್. ಪ್ರತಿ ಸಲ ನನ್ನ ಮುಂದೆ ಕೂತಂತ ಗಾಂಧಿಯನ್ನು ನೋಡಿದಾಗ ನಾನು ಯೇಸುಕ್ರಿಸ್ತ ನೆನಪಾಗ್ತಿದ್ದ ಅಂತ ಹೇಳ್ಬೇಕಾದ್ರೆ ಆ ಮನುಷ್ಯ ಹೇಗಿದ್ದಿರ್ಬೇಕು? ಪರ್ಲೆಸ್ ಬಕ್ ಕಾದಂಬರಿ, ಅದ್ಭುತ ಕಾದಂಬರಿಗಳನ್ನು ಬರೆದು ನೊಬೆಲ್ ಪ್ರಶಸ್ತಿ ಬಂದಂತ ಹೆಣ್ಮಗಳು ಆಕೆ ಹೇಳ್ತಾಳೆ, ಮೈ ಇಂಡಿಯನ್ಸ್ ಬಿ ವರ್ದಿ ಆಫ್ ಯುವರ್ ಮಹಾತ್ಮ. ಇದೆಲ್ಲವನ್ನು ಹೇಳುವಾಗ ನನಗೆ ಆಶ್ಚರ್ಯ ಆಗೋದು. ಮಾರ್ಟಿನ್ ಲೂಥರ್ ಕಿಂಗ್, ನನಗೆ ಇಬ್ಬರು ಗುರುಗಳಿದ್ದಾರೆ, ಒನ್ ಈಸ್ ಜೀಸಸ್ ಕ್ರೈಸ್ಟ್ ಹೂ ಗೇವ್ ಮಿ ಲೈಫ್, ಅದರ್ ಈಸ್ ಗಾಂಧಿ ಹೂ ಗೇವ್ ಮಿ ದ ವೇ ಆಫ್ ಲೈಫ್. ನನಗಿಬ್ಬರು ಗುರುಗಳು, ಒಬ್ಬ ಯೇಸು ಕ್ರಿಸ್ತ ನನಗೆ ಜೀವನವನ್ನು ಕೊಟ್ಟ, ಇನ್ನೊಬ್ಬರು ಮಹಾತ್ಮ ಗಾಂಧಿ ಜೀವನವನ್ನು ನಡೆಸುವಂತಹ ಕಲೆಯನ್ನು ಕಲಿಸಿಕೊಟ್ರು. ಇದು ಒಂದು ಕಡೆ. ಐನ್ಸ್ಟೈನ್ ಹೇಳ್ತಾರೆ, ಮುಂಬರುವ ಜನಾಂಗ ಗಾಂಧಿ ಅಂತ ಮನುಷ್ಯ ರಕ್ತ ಮಾಂಸಗಳಿಂದ ಕೂಡಿದಂತ ವ್ಯಕ್ತಿ ಈ ಭೂಮಿ ಮೇಲೆ ಅಡ್ಡಾಡದ ಅನ್ನೋದನ್ನು ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಜನಕ್ಕೆ, ಅಂತ ಎತ್ತರಕ್ಕೆ ಹೋದಂತ ಮನುಷ್ಯ ಅಂತ ಐನ್ಸ್ಟೈನ್ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಯಾರನ್ನಾದ್ರೂ ಮಹಾತ್ಮ ಅಂತ ಕರೆಯೋದಾದ್ರೆ ಗಾಂಧಿ ಅವರನ್ನು ಮಾತ್ರ ಕರಿಬೇಕು ಅಂತ. ಇದು ಒಂದು ಕಡೆಗೆ ಗಾಂಧಿಯನ್ನ ತುಂಬಾ ಎತ್ತರಕ್ಕೆ ಏರಿಸಿದಂತಹ ಜನ ಇವರು. ಆದ್ರೆ ಕೆಲವೊಂದ್ ಕಡೆ ನಾನು ನೋಡಿದಾಗ ಗಾಂಧಿ ಅಂದ ತಕ್ಷಣ ಕೊಂಕನಗೆ ಬರ್ತದೆ, ಅಯ್ಯೋ ದೇಶ ಹಾಳು ಮಾಡಿದವರೇ ಅವರು ಅಂತನ್ನುವಂತ ಮಾತು, ಅಯ್ಯೋ ಸತ್ಯಾಗ್ರಹ ತಂದವರೇ ಅವರು, ಇದೆಲ್ಲ ನಮ್ಮೆಲ್ಲ ಜಗಳ ಬಿಟ್ಟು ಶಾಂತಿ ಶಾಂತಿ ಅಂದ್ರು ಅದು ಸರಿ ಇಲ್ಲ ಅಂತ ಹೇಳೋದು ಒಂದು ಪಡೆ. ಯಾರು ತಪ್ಪು ಯಾರು ಸರಿ ಅಂತ ನೋಡೋ ಉದ್ದೇಶ ಅಲ್ಲ. ಆದ್ರೆ ನಿಜವಾದ ಗಾಂಧಿ ಯಾರು? ನಾವು ಅವ್ರನ್ನ ವಿನಾಕಾರಣ ದೈವತ್ವಕ್ಕೆ ಏರಿಸಿಬಿಟ್ವ, ಅವರಲ್ಲಿ ಇಲ್ಲದ ಗುಣಗಳನ್ನೆಲ್ಲ ಎತ್ತರಿಸಿ ತೋರಿಸಿ ಜಗತ್ತಿಗೆ ಒಂದು ಮಾರ್ಗದರ್ಶಿ ಮಾಡೋಕೆ ಹೊರಟ್ವ, ಅಥವಾ ಇತಿಹಾಸವನ್ನೇ ಗಮನಿಸದೆ ಅವರು ಮಾಡಲಾರದ ತಪ್ಪುಗಳನ್ನೆಲ್ಲ ಅವ್ರ ಕೊರಳಿಗೆ ಹಾಕಿ ಗಾಂಧಿ ಹೀಗಿದ್ರು ಅಂತ ಅವ್ರನ್ನ ಕೀಳಾಗಿ ನೋಡಿದ್ವ? ಈ ಎರಡು ವಾದಗಳ ನಡುವೆ ನಿಜವಾದ ಗಾಂಧಿ ಯಾರು ಅಂತ ಗೊತ್ತಾಗ್ಬೇಕು. ಅದಕ್ಕೆ ನಾನು ಅನ್ಕೊಂಡದ್ದು ಹೀಗೆ, ನಿಜವಾದ ಗಾಂಧಿ ಈ ಕಡೆನೂ ಇರ್ಲಿಕ್ಕಿಲ್ಲ, ಈ ಕಡೆನೂ ಇರ್ಲಿಕ್ಕಿಲ್ಲ. ತನ್ನ ನೈತಿಕ ಮಟ್ಟದಲ್ಲಿ ತಾನು ನಂಬಿದಂತಹ ತತ್ವಗಳಿಗೆ ಬದ್ಧನಾಗಿ ಬದುಕಿರುವಷ್ಟು ಕಾಲ ಯಾವುದಕ್ಕೂ ಮುಲಾಜಿಗೆ ಹೋಗದೆ, ಯಾರ ದಾಕ್ಷಿಣ್ಯಕ್ಕೆ ಒಳಗಾಗದೆ, ತಾನು ನಡೆದ ಪಥದ ಸಲಗದಾಗಿ ನಡೆದಿರಲ್ಲ ಗಾಂಧಿ, ಅವ್ರನ್ನ ಕಣ್ಣು ತುಂಬಬೇಕು. ಪ್ರಪಂಚದ ಎಷ್ಟೊಂದು ನಾಯಕರಿದ್ದಾರೆ, ಎಲ್ಲ ನಾಯಕರ ನಾಯಕತ್ವ ಗುಣಗಳನ್ನ ನಾವು ಪರೀಕ್ಷೆ ಮಾಡಿದಾಗ ಗಾಂಧಿ ಅಂತ ವ್ಯಕ್ತಿ ಸಿಗೋದು ಸಾಧ್ಯ ಇಲ್ಲ. ನಂದು ಒಂದೇ ವಿಶ್ವಾಸ ಪ್ರಾರ್ಥನೆ, ತರುಣ ತರುಣಿಯರಿದ್ದಾರೆ ಭಾರತದಲ್ಲಿ, ನಮ್ಮ ಕಣ್ಣು ಮುಂದಿರುವಂತಹ 16 ಆದರ್ಶದ ಚಿತ್ರಗಳಿದ್ದಾವೆ ನಮ್ಮ ಕಣ್ಣು ಮುಂದೆ, ಅವುಗಳನ್ನು ಸಣ್ಣ ಮಾಡಿ ಮನಸ್ಸನ್ನು ಕೊರಗಿಸಿಕೊಳ್ಳೋದು ಬೇಡ. ಯಾರ್ಯಾರ ಜೀವನದಲ್ಲಿ ಒಳ್ಳೇದೇನಿತ್ತೋ 4 ಅಂಶಗಳನ್ನು ಪಡೆದುಕೊಂಡು ನನ್ನ ಜೀವನವನ್ನ ಗುಲಾಬಿ ತೋಟವನ್ನಾಗಿ ಮಾಡಿಕೊಳ್ಳೋಣ. ಜಗತ್ತಿನಲ್ಲಿರುವ ಕಸವನ್ನು ತಂದು ನನ್ನ ಮನಸ್ಸನ್ನ ಕಸದ ಗುಂಡಿ ಮಾಡಿಕೊಳ್ಳೋದಕ್ಕಿಂತ ಎಲ್ಲೆಲ್ಲಿ ಒಳ್ಳೇದಿದೆಯೋ ಅದನ್ನು ಆರಿಸಿ ತಂದು ಜೋಡಿಸಿ ಒಂದು ಒಳ್ಳೆ ಹೂವಿನ ಹಾರ ಮಾಡಿಕೊಳ್ಳೋಣ ಅಂತ ನನ್ನ ಆಸೆ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಆಕಾಶವಾಣಿ ಕಾರವಾರ ವೃಂದಗಾನದಲ್ಲಿ ಭಕ್ತಿಗೀತೆಗಳು ಕೇಳಿ. ಚಿಂತ್ಯಾಕ ಮಾಡತಿ ಚಿನ್ಮಯನಿದ್ದಾನೆ, ಮುದುವಿಠಲರ ರಚನೆ.

ಇದುವರೆಗೆ ವೃಂದಗಾನದಲ್ಲಿ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಆಕಾಶವಾಣಿ ಚಿಂತನ ದಿವಾಕರ್ ಹೆಗಡೆಯವರಿಂದ.
1: ಸಾವಯವ ಅನ್ನೋದು ಇವತ್ತಿನ ಪ್ಯಾಷನ್ ಮತ್ತು ಫ್ಯಾಷನ್. ಸಾವಯವ ಅಂದರೆ ಪ್ರಕೃತಿದತ್ತ ಅವಯವಗಳು ಪೂರ್ಣ ಹೊಂದಾಣಿಕೆಯಲ್ಲಿರುವುದು ಎಂದಷ್ಟೇ ಅರ್ಥ. ಭಾವ ಮತ್ತು ಭಾಷೆಗಳ ನಡುವೆ ಒಂದು ಸಾವಯವ ಸಂಬಂಧ ಬರುತ್ತದೆ. ಮಾತೃಭಾಷೆ ಎನ್ನುವಾಗ ಅಂತಹ ಸಂಬಂಧವನ್ನು ಕಲ್ಪಿಸುವುದು ಹೇಗೆ? ತಾಯಿ ಎಂದರೆ ಭಾವ, ಶುದ್ಧವಾದ ಅಂತರಕರಣದ ಭಾವ. ಅರ್ಥವಿಲ್ಲದ ಉದ್ಗಾರಗಳು ದಕ್ಕುವುದು ಮಾತೃಭಾಷೆಯಲ್ಲಿ, ಅಯ್ಯೋ, ಅಮ್ಮ, ಹಾ, ಹೋ, ಛೇ, ಹೀಗೆ. ಬದುಕಿನಿಂದ ಭಾಷೆ ಬೆಳೆದಿದೆ, ಮುಂದೆ ಭಾಷೆಯೇ ಬದುಕನ್ನು ಬೆಳೆಸಿದೆ. ಬದುಕೇ ಒಂದು ಭಾಷೆಯಾಗುತ್ತದೆ. ಭಾಷೆ ಬದಲಾದರೆ ಬದುಕಿನ ಚರ್ಯ ಬದಲಾಗುತ್ತದೆ. ಸೆಲ್ಯೂಟ್ ಹಿಮ್ ಅಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಲಾಗುತ್ತದೆಯೇ? ಕಾಲು ಮುಗಿಯೋದು ಅಂತಿದೆ, ಕೈ ಮುಗಿಯೋದು ಅಂತಿದೆ, ಅಡ್ಡ ಬೀಳೋದು ಅಂತಿದೆ. ಇದಕ್ಕೆಲ್ಲ ಇಂಗ್ಲಿಷ್ ಭಾಷೆಯಲ್ಲಿ ಸಮಾನಾರ್ಥಕ ಶಬ್ದಗಳು ಸಿಗುವುದಿಲ್ಲ. ಏಕೆಂದರೆ ಅಲ್ಲಿ ವಿನಯದ ಭಕ್ತಿಯ ಅಭಿವ್ಯಕ್ತಿಗೆ ಈ ಪರಿಭಾಷೆಯನ್ನು ಬಳಸಿಲ್ಲ. ಹನುಮಂತ ರಾವಣನ ಆಸ್ಥಾನಕ್ಕೆ ಹೋದಾಗ ತನ್ನ ಪರಿಚಯವನ್ನು ಹೇಳಿದ್ದು ದಾಸೋಹಂ ಕೋಸಲೇಂದ್ರಸ್ಯ ಎಂದು. ನಾನು ಶ್ರೀರಾಮನ ದಾಸನಿದ್ದೇನೆ. ಹನುಮಂತನ ದಾಸ್ಯದಲ್ಲಿ ಶೋಷಣೆಯ ವಾಸನೆಯೂ ಇಲ್ಲ. ದಕ್ಷಿಣ ದಿಕ್ಕಿಗೆ ಹೋಗಿ ಎನ್ನುವ ಸುಗ್ರೀವನ ಮಾರ್ಗದರ್ಶನವಿತ್ತು. ಉಳಿದಂತೆ ಅವನು ಸ್ವತಂತ್ರ. ಅವನ ಅಭಿಪ್ರಾಯಕ್ಕೆ ರಾಮನೂ ಮಾನ್ಯತೆ ಕೊಡುತ್ತಿದ್ದ. ವಿಭೀಷಣ ತನ್ನ ಸಂಗಡಿಗರನ್ನು ಕಟ್ಟಿಕೊಂಡು ಬಂದು ಆಕಾಶದಲ್ಲಿ ನಿಂತು ಶರಣಾಗತಿಯನ್ನು ಘೋಷಿಸಿದಾಗ ಅವನನ್ನು ತೆಗೆದುಕೊಳ್ಳಬೇಕೇ ಬೇಡವೇ ಎನ್ನುವ

0: ಚರ್ಚೆಯಾಗುತ್ತದೆ. ಕಪಿರಾಜನಾದ ಸುಗ್ರೀವ, ಯುವರಾಜನಾದ ಅಂಗದ ಎಲ್ಲರೂ ವಿಭೀಷಣ ರಾವಣನ ತಮ್ಮ. ಇದರಲ್ಲಿ ಏನೋ ತಂತ್ರವಿದೆ, ಆದ್ದರಿಂದ ಬೇಡವೇ ಬೇಡ ಎಂದು ಪಟ್ಟು ಹಿಡಿಯುತ್ತಾರೆ. ಆಗ ರಾಮ ಹನುಮಂತನ ಮಾತನ್ನು ಕೇಳುತ್ತಾನೆ. ಅವನ ಮಾತನ್ನು ಒಪ್ಪಿ ವಿಭೀಷಣನಿಗೆ ಆಶ್ರಯ ನೀಡುತ್ತಾನೆ. ರಾಮದಾಸ ಎನ್ನುವುದು ಹನುಮನ ಹೆಗ್ಗಳಿಕೆ. ಅಂತೆಯೇ ದಾಸರು ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ ಎಂದು ಹಾಡಿದ್ದಾರೆ. ಈ ಗುಲಾಮ ಶಬ್ದ ನಮಗೆ ಪರಕೀಯರಿಂದ ಬಂದಿದ್ದು. ದಾಸರು ಅದನ್ನು ಬಳಸಿದ್ದು ಭಾರತೀಯ ಪರಿಕಲ್ಪನೆಯಲ್ಲಿ. ಇಲ್ಲಿ ಶಬ್ದ ಹೊರಗಿನದ್ದಾದರೂ ಅರ್ಥ ಸ್ವದೇಶಿಯಾಗಿದೆ. ಅಧ್ಯಾತ್ಮದ ಸೀಮೆಯಲ್ಲಿ ಗುಲಾಮ ಶಬ್ದಕ್ಕೆ ಒದಗುವ ಮರ್ಯಾದೆ ಬೇರೆ. ಈಗಲೂ ರಾಜಕೀಯ ಸಾಮಾಜಿಕ ಪರಿಸರದಲ್ಲಿ ಆ ಶಬ್ದಕ್ಕೆ ಇರುವ ಅರ್ಥವೇ ಬೇರೆ. ಭಾಷೆ ಬಳಸುವವನ ಭಾವವನ್ನು ಅನುಸರಿಸುತ್ತದೆ. ದೀಪ ಆರಿಸು ಎನ್ನುವುದನ್ನು ಹೇಳಬಾರದು ಎಂಬ ಪರಂಪರೆ ಇತ್ತು. ದೀಪವನ್ನು ಮುಂದೆ ಮಾಡು ಎನ್ನುತ್ತಿದ್ದರು. ಬೆಳಕಿನ ಕುರಿತು ಅದೆಷ್ಟು ಸಂವೇದನಶೀಲ ನಮ್ಮ ಸಮಾಜ. ಈ ಸಂವೇದನೆಗಳನ್ನು ಸೂಕ್ಷ್ಮಗಳನ್ನು ಕಳೆದುಕೊಳ್ಳುವುದರಿಂದ ಮಾನವೀಯ ಮೌಲ್ಯಗಳು ಮಸಕಾಗುತ್ತವೆ. ಉರಿಯುತ್ತಿರುವ ದೀಪ ಆರಿದರೆ ಅಪಶಕುನ ಅಂತಿತ್ತು. ವಿದ್ಯುತ್ ಬಂದ ಮೇಲೆ ಅದನ್ನು ಪರಿಗಣಿಸುವುದು ಹೇಗೆ? ಗಾಳಿಗೆ ಅದು ಆರುವುದಿಲ್ಲ. ಅಂತೆಯೇ ಹೆಣ್ಣು ಮಕ್ಕಳ ಕೈಬಳೆ ಯಾವುದೋ ಕಾರಣದಿಂದ ಒಡೆದು ಹೋದರೆ ಬಳೆ ಒಡೆಯಿತು ಎಂದು ಹೇಳುವ ಬದಲು ಬಳೆ ಬೆಳೆಯಿತು ಎನ್ನುವ ರೂಢಿ ಇದೆ. ಸಂಸ್ಕೃತಿ ಬೆಳೆಸಿದ ಸೂಕ್ಷ್ಮ ಸಂವೇದನೆಗಳು ಭಾಷೆಯ ಸೌಂದರ್ಯವನ್ನು ಹೆಚ್ಚಿಸಿವೆ, ಸಾವಯವ ಸಂಬಂಧವನ್ನೂ ಗಟ್ಟಿಗೊಳಿಸಿವೆ. ಸ್ವದೇಶಿ ಚಳುವಳಿ ನಡೆಯುತ್ತಿದ್ದ ಸಂದರ್ಭದಲ್ಲಿ ಸಾವರ್ಕರ್ ಅವರು ಟೈಗೆ ಕಂಠಲಂಗೋಟಿ ಎಂದು ಅನುವಾದ ಮಾಡಿದ್ದರು. ತೊಡುವುದಕ್ಕೇ ವಾಕರಿಕೆ ಬರಬೇಕು. ನಾವು ಬಳಸುವ ಶಬ್ದ, ಅವುಗಳ ಅರ್ಥ, ಅದನ್ನು ನಾವು ಪಡೆದದ್ದೆಲ್ಲಿಂದ ಎನ್ನುವುದನ್ನು ಪ್ರತಿದಿನ ವಿಚಾರ ಮಾಡಿದರೆ ನಮಗೆ ನಮ್ಮ ಅಭಿಜಾತ ಶಬ್ದಗಳನ್ನು, ಆ ಮೂಲಕ ನಮ್ಮದೇ ಆಲೋಚನೆಗಳನ್ನು ಹುಡುಕಿಕೊಳ್ಳಲು ಸಾಧ್ಯವಾಗುತ್ತದೆ. ಪರಂಪರೆಯ ನೆರವಿಲ್ಲದೇ ಬದುಕುತ್ತೇವೆ ಎನ್ನುವ ಧೋರಣೆ ಆತ್ಮಸಂಗಾತಕ್ಕೆ ಒದಗುವುದಿಲ್ಲ. ಹಸಿವಾದಡೆ ಭಿಕ್ಷಾನ್ನಗಳುಂಟು, ತ್ರಶೆಯಾದೊಡೆ ಕೆರೆ ಬಾವಿಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಆತ್ಮಸಂಗಾತಕ್ಕೆ ಚನ್ನಮಲ್ಲಿಕಾರ್ಜುನ ನೀ ನೆನಗುಂಟು ಎಂದು ಮಹಾದೇವಿಯಕ್ಕ ಹೇಳುತ್ತಾಳೆ. ಅನ್ನ ಪ್ರಸಾದವಾಗುವ, ನೀರು ತೀರ್ಥವಾಗುವ, ಶಯನ ದೇವಸಾಮೀಪ್ಯವಾಗುವುದು, ಬದುಕು ಲಿಂಗಾಂಗ ಸಾಮರಸ್ಯವಾಗುವುದು, ನಿತ್ಯ ಮುಕ್ತಿಯ ಬದುಕು ಆಗುವುದು, ಇದು ಭಾವ ಭಾಷೆಗಳ ನಡುವಣ ಸಾವಯವ ಸಂಬಂಧ. ಸಂಸ್ಕೃತಿ ಈ ಸಾವಯವ ಸಂಬಂಧವನ್ನೇ ಅವಲಂಬಿಸಿದೆ.
1: ಇದುವರೆಗೆ ದಿವಾಕರ್ ಹೆಗಡೆ ಅವರಿಂದ ಚಿಂತನೆ ಕೇಳುತ್ತಿದ್ದೀರಿ. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ರೈತರಿಗೆ ಸಲಹೆ.
3: ಅಲಸಂದೆ ಮಳೆಗಾಲದಲ್ಲಿ ಹೆಚ್ಚಾಗಿ ಬೆಳೆಯುವಂತಹ ಒಂದು ಒಳ್ಳೆಯ ತರಕಾರಿ ಬೆಳೆ. ಈ ಬೆಳೆಗೆ ಅನೇಕ ಕೀಟಗಳು ಬಾಧಿಸ್ತವೆ. ಅವುಗಳಲ್ಲಿ ಪ್ರಮುಖವಾಗಿರುವಂತಹದ್ದು ಹೇನು ಜಾತಿಯ ಕೀಟಗಳು. ಈ ಹೇನು ಸಸ್ಯದ ಬೆಳವಣಿಗೆಯನ್ನು ಕುಂಠಿತಗೊಳಿಸ್ತದೆ, ಕಾಯಿಯ ಬೆಳವಣಿಗೆಯನ್ನು ಕೂಡ ಕುಂಠಿತಗೊಳಿಸ್ತದೆ, ಹೂವು ಮೊಗ್ಗು ಬರುವ ಭಾಗವನ್ನು ಕೂಡ ಇವು ಹಾಳು ಮಾಡ್ತವೆ. ಹೇನಿನ ಕಾರಣಕ್ಕಾಗಿ ಅಲಸಂದೆಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಇಳುವರಿ ಕುಂಠಿತವಾಗ್ತವೆ. ಸಸ್ಯ ಹೇನುಗಳಲ್ಲಿ ಸುಮಾರು 250 ಬಗೆಯ ಪ್ರಭೇದಗಳಿದ್ದು ಹೆಚ್ಚಿನವು ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡುವಂಥವುಗಳು. ಇವು ರಸವನ್ನು ಹೀರುವುದೇ ಮಾತ್ರವಲ್ಲದೆ ಕೆಲವೊಂದು ರೋಗಗಳನ್ನು ಕೂಡ ಹರಡ್ತವೆ. ಇದರ ನಿಯಂತ್ರಣಕ್ಕೆ ಬೇರೆ ಬೇರೆ ಉಪಾಯಗಳನ್ನು ಅನುಸರಿಸಬಹುದು. ರಾಸಾಯನಿಕವಾಗಿ ಡೈಮೆಥೈಲೇಟ್ ಎನ್ನುವಂತಹ ಕೀಟನಾಶಕವನ್ನು ಬಳಸಬಹುದು. ಪ್ರತಿ ಲೀಟರ್ ನೀರಿಗೆ 2.5 ಮಿಲಿಲೀಟರ್ನಷ್ಟು ಡೈಮೆಥೈಲೇಟ್ ಕೀಟನಾಶಕವನ್ನು ಬೆರೆಸಿ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಆದರೆ ಈ ಸಿಂಪರಣೆಯನ್ನು ಕೈಗೊಂಡ ಸುಮಾರು 1 ವಾರದ ತನಕ ತರಕಾರಿಯನ್ನು ಅಡುಗೆಗೆ ಬಳಸಬಾರದು. ಆದರೆ ಹೀಗೆ ಮಾಡುವಾಗ ಸಮಸ್ಯೆ ಎದುರಾಗಬಹುದು. ಯಾಕಂತಂದರೆ ಅಲಸಂದೆ ಬಹಳ ಬೇಗನೆ ಬೆಳೆಯುವಂತಹ ತರಕಾರಿ ಬೆಳೆ. ಈ ರಾಸಾಯನಿಕದ ಬದಲಿಗೆ ಕೆಲವೊಂದು ನಿವಾರಣಾ ಉಪಾಯಗಳನ್ನು ಕೂಡ ರೈತರು ಅನುಸರಿಸಬಹುದು. ಹೆಚ್ಚಾಗಿ ಸಸ್ಯ ಹೇನುಗಳು ಎಳೆಯ ಚಿಗುರಿನ ಭಾಗದಲ್ಲಿ ಮೂಲತಃ ಕಂಡುಬರ್ತವೆ. ಮೊದಲಾಗಿ ಇವುಗಳನ್ನು ಗುರುತಿಸಿದ್ದು ಎಲ್ಲೆಲ್ಲ ಈ ಕೀಟಗಳ ಹಿಂಡು ಹಿಂಡಾಗಿ ಕಂಡುಬರ್ತದೋ ಆ ಭಾಗವನ್ನು ಕತ್ತರಿಸಿ ತೆಗೆದು ಅವುಗಳನ್ನು ನಾಶಪಡಿಸಬೇಕು. ಅಧಿಕ ಒತ್ತಡದಲ್ಲಿ ನೀರನ್ನು ಈ ಸಸ್ಯ ಹೇನುಗಳು ಇರುವ ಭಾಗಕ್ಕೆ ಸಿಂಪಡಿಸಿದಾಗ ಅದು ಸಣ್ಣ ಜೀವಿಯಾದ ಕಾರಣ ತೊಳೆದು ಹೋಗಿ ಕೀಟವು ನಿಯಂತ್ರಣಕ್ಕೆ ಬರುತ್ತದೆ. ಸಾಬೂನಿನ ದ್ರಾವಣದಿಂದ ಈ ಕೀಟವನ್ನು ನಿಯಂತ್ರಿಸಬಹುದು. 50 ಗ್ರಾಂನಷ್ಟು ಇರುವಂತಹ ಒಂದು ತುಂಡು ಸಾಬೂನನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಅದನ್ನು ಸುಮಾರು 5 ಲೀಟರ್

0: ನೀರಿಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡುವುದರಿಂದ ಸಸ್ಯಹೀನಗಳು ಕಡಿಮೆಯಾಗ್ತವೆ. ಸಾಬೂನಿನ ಖಾರ ಸಸ್ಯಹೀನಗಳಿಗೆ ಮಾರಕವಾಗಿ ಪರಿಣಮಿಸುತ್ತವೆ. ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆಯನ್ನು ಸಾಬೂನಿನ ನೀರಿನ ಜೊತೆಗೆ ಮಿಶ್ರಣ ಮಾಡಿ ಸಿಂಪರಣೆ ಮಾಡಿದಲ್ಲಿಯೂ ಕೂಡ ಸಸ್ಯಹೀನಗಳನ್ನು ನಿಯಂತ್ರಣ ಮಾಡಬಹುದು. ಈ ಸಿಂಪರಣೆಯನ್ನು ಮಾಡುವಾಗ ಅಧಿಕ ಒತ್ತಡದಲ್ಲಿ ಹೇನುಗಳಿರುವ ಭಾಗಕ್ಕೆ ಬೀಳುವ ಹಾಗೆ ಸಿಂಪಡಿಸಬೇಕು. ಕೆಲವೊಂದು ಕಡೆ ಕೀಟ ನಿಯಂತ್ರಕ ಸಾಬೂನುಗಳು ಕೂಡ ಲಭ್ಯವಿವೆ. ಈ ಸಾಬೂನಿನಲ್ಲಿ ಬೇವು, ಹೊಂಗೆ ಇದರ ಜೊತೆಗೆ ಸಾಬೂನನ್ನು ಬಳಕೆ ಮಾಡುವ ಮೂಲ ವಸ್ತುಗಳನ್ನು ಸೇರಿಸಿರ್ತಾರೆ. ಇದನ್ನು ನೀರಿನಲ್ಲಿ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಸಸ್ಯ ಹೇನುಗಳನ್ನು ನಿಯಂತ್ರಿಸಬಹುದು. ಹಾಗೆಯೇ ಪ್ರಕೃತಿಯಲ್ಲಿ ಕೆಲವೊಂದು ಉಪಕಾರಿ ಕೀಟಗಳಿದ್ದು ಹಸಿರು ಬಣ್ಣದ ಮಿಡತೆ, ಕೆಲವೊಂದು ಇರುವೆಗಳು, ಹಾಗೆಯೇ ಕೆಲವೊಂದು ಪಕ್ಷಿಗಳು ಕೂಡ ಸಸ್ಯ ಹೇನುಗಳನ್ನು ತಿಂತವೆ. ಇವುಗಳನ್ನು ಗುರುತಿಸಿ ಅಲಸಂದೆ ಬೆಳೆಯುವಲ್ಲಿ ಬಿಡುವುದರಿಂದ ಸಸ್ಯ ಹೇನವನ್ನು ನಿಯಂತ್ರಿಸಬಹುದು. ಇನ್ನು ರೈತರು ಖರೀದಿಸುವಂತಹ ಯಾವುದೇ ರಸಗೊಬ್ಬರ ಇರಬಹುದು, ಕೀಟನಾಶಕ ಇರಬಹುದು ಅಥವಾ ಶಿಲೀಂದ್ರನಾಶಕ ಇರಬಹುದು, ಇವುಗಳಿಗೆ ಸೂಕ್ತವಾದಂತಹ ರಸೀದಿಯನ್ನು ಪಡ್ಕೊಳ್ಳುವಂತಹದ್ದು ಅವರ ಒಂದು ಜವಾಬ್ದಾರಿ. ಯಾವುದೇ ಕಾರಣಕ್ಕೂ ಈ ಕೀಟನಾಶಕಗಳಲ್ಲಿ ಅಥವಾ ರಾಸಾಯನಿಕದಲ್ಲಿ ಏನಾದರೂ ವ್ಯತ್ಯಾಸವನ್ನು ಕಂಡುಬಂದರೆ, ಗುಣಮಟ್ಟ ಕಳಪೆಯಾಗಿದ್ದರೆ ಅಥವಾ ನಕಲಿಯಾಗಿದ್ದರೆ ಅದರ ಬಗ್ಗೆ ದೂರು ಸಲ್ಲಿಸುವುದಕ್ಕೆ ಈ ರಸೀದಿಗಳು ನೆರವಿಗೆ ಬರ್ತವೆ.
1: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಬಸವೇಶ್ವರರ ಒಂದು ವಚನ, ಕಣ್ಣೊಳಗೆ ಕಣ್ಣಿದ್ದು, ವೃಂದಗಾನದಲ್ಲಿ.

ಗಾನಸುಧಿ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಬಸವೇಶ್ವರರ ಇನ್ನೊಂದು ವಚನ, ತಂದೆ ನೀನು ತಾಯಿ ನೀನು, ವೃಂದಗಾನದಲ್ಲಿ.

ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಆಕಾಶವಾಣಿ ಕಾರವಾರ, ಸಮಯ 7:02 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಅನಂತರ 7:05 ಪ್ರದೇಶ ಸಮಾಚಾರ. ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಬೆಂಗಳೂರು ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಇನ್ನು ಮುಂದೆ ಕೆಲವು ಜಾಹೀರಾತುಗಳು, ನಂತರ 7:05 ಪ್ರದೇಶ ಸಮಾಚಾರ ಕೇಳುವಿರಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ

0: ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ,
1: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು.
0: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
1: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.

0: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
1: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
0: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
1: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ ಎರಡು ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24ರವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್, ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಈಗ ವಾರ್ತೆಗಳ ವಿವರ. ವಿಧಾನಮಂಡಲದ ಮುಂಗಾರು ಅಧಿವೇಶನ ಎರಡು ದಿನಗಳ ಮುಂಚೆ ಅನಿರ್ದಿಷ್ಟಾವಧಿಗೆ ಮುಂದೂಡಲ್ಪಟ್ಟಿದೆ. 2026ನೇ ಸಾಲಿನ ನೋಂದಣಿ ಕರ್ನಾಟಕ ವಿಧೇಯಕ ತಿದ್ದುಪಡಿ ವಿಧಾನಸಭೆ ಅಂಗೀಕರಿಸಿದೆ. ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ವಿಧಾನಸಭೆಯಲ್ಲಿ ಮಾತನಾಡಿ, ವಿಧೇಯಕ ಉಪ ನೋಂದಣಾಧಿಕಾರಿಗಳು ಸ್ವತ್ತಿನ ನೋಂದಣಿ ಸಮಯದಲ್ಲಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಖಚಿತಪಡಿಸಿಕೊಳ್ಳಲು ಸಹಕಾರಿಯಾಗಲಿದೆ ಎಂದರು. ದಸ್ತಾವೇಜುಗಳ ಇ ನೋಂದಣಿ ಹಾಗೂ ರಿಮೋಟ್ ನೋಂದಣಿಯನ್ನು ಸಕಾಲದಲ್ಲಿ ಕೈಗೊಳ್ಳಲು ಸಾಧ್ಯವಾಗಲಿದೆ. ಕರ್ನಾಟಕ ಸರ್ಕಾರಿ ಉದ್ಯಾನವನಗಳ ಸಂರಕ್ಷಣೆ ತಿದ್ದುಪಡಿ ವಿಧೇಯಕ ಸಹ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯಿತಿ ರಾಜ್ ಎರಡನೇ ತಿದ್ದುಪಡಿ ವಿಧೇಯಕ ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಿದೆ. ಗ್ರಾಮೀಣಾಭಿವೃದ್ಧಿ ಖಾತೆ ಸಚಿವ ಈಶ್ವರ್ ಖಂಡ್ರೆ ಮಾಹಿತಿ ನೀಡಿ, ಅನುಮೋದನೆ ಇಲ್ಲದ ಬಡಾವಣೆಗಳ ಹೆಚ್ಚಳ ತಡೆಗಟ್ಟಲು ಹಾಗೂ ಗ್ರಾಮ ಪಂಚಾಯಿತಿ ಸಂಪನ್ಮೂಲ ವೃದ್ಧಿಸಲು ತಿದ್ದುಪಡಿ ಸಹಕಾರಿಯಾಗಲಿದೆ ಎಂದರು. 2026-27ನೇ ಸಾಲಿನ ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ರಾಜ್ಯದ ಒಟ್ಟು 49 ಲಕ್ಷ ರೈತರು ಹೆಸರು ನೋಂದಾಯಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ವಿಷಯ ತಿಳಿಸಿ, ಸರ್ಕಾರ ರಾಜ್ಯದ 31 ಜಿಲ್ಲೆಗಳಿಗೆ 117 ಕೋಟಿ ರೂಪಾಯಿ ಬರ ನಿರ್ವಹಣೆ ಅನುದಾನ ಬಿಡುಗಡೆ ಮಾಡಿದೆ. ಪ್ರತಿ ಗ್ರಾಮೀಣ

0: ಸಮಗ್ರ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಜಲಸಾಹಸ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದು ನಗರಾಭಿವೃದ್ಧಿ ಖಾತೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ತಿಳಿಸಿದ್ದಾರೆ. ಮೇಲ್ಮನೆ ಶಾಸಕ ಐವಾನ್ ಡಿಸೋಜಾ ಅವರ ಗಮನ ಸೆಳೆಯುವ ಸೂಚನೆಗೆ ಉತ್ತರಿಸಿದರು. ಸಾರ್ವಜನಿಕ ಹಾಗೂ ಖಾಸಗಿ ಸಹಭಾಗಿತ್ವದ ಟ್ರಿಪಲ್ ಪಿ ಮಾದರಿಯಲ್ಲಿ ವಾಯುಯಾನ ಹಾಗೂ ಜಲಸಾಹಸ ಕ್ರೀಡೆ ಪ್ರವಾಸೋದ್ಯಮಕ್ಕೆ ಹೊಸ ಸ್ಪರ್ಶ ನೀಡಲಾಗುತ್ತಿದೆ ಎಂದರು. ರಾಜ್ಯದ ಕರಾವಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಯೋಜನೆ ಭಾಗವಾಗಿ ಸೀಪ್ಲೇನ್, ಹೆಲಿಟ್ಯಾಕ್ಸಿ, ಜಾಯ್ ರೈಡ್, ರಿವರ್ ಕ್ರೂಸ್ ಚಟುವಟಿಕೆಗಳನ್ನು ಉತ್ತೇಜಿಸಲು ಸರ್ಕಾರ ತಾತ್ವಿಕ ಅನುಮೋದನೆ ನೀಡಿದೆ. ಮತದಾರರ ಪಟ್ಟಿ ಸಮಗ್ರ ಸಮೀಕ್ಷೆಯ ಕರಡು ಪಟ್ಟಿಯನ್ನು ಚುನಾವಣಾ ಆಯೋಗ ಪ್ರಕಟಿಸಿದೆ. ಮತದಾರರು ತಮ್ಮ ವಿವರಗಳನ್ನು ಪರಿಶೀಲಿಸಿಕೊಂಡು ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 23ನೇ ತಾರೀಖಿನವರೆಗೆ ಕಾಲಾವಕಾಶವಿದೆ. ವಿಜಯನಗರ ಜಿಲ್ಲೆಯ ವಿವರಗಳನ್ನು ಜಿಲ್ಲಾ ಚುನಾವಣಾಧಿಕಾರಿ ಕವಿತಾ ಮನ್ನಿಕೇರಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು.
1: ನಮ್ಮಲ್ಲಿ ಈಗ 30,623 ನೋಟಿಸ್ಗಳನ್ನ ನಾವು ಮುಂದೆ ಸರ್ವ್ ಮಾಡಬೇಕಾಗುತ್ತೆ. ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕಾದ್ರು ಫಾರ್ಮ್ 6 ಅನ್ನ ಸಲ್ಲಿಸಬಹುದಾಗಿದೆ. ಹೋದ್ಸಲ 11,42,732 ಮತದಾರರಿದ್ರು, ಈಗ 9,94,157 ಮತದಾರಿದ್ದಾರೆ. ಒಂದು ಆಧಾರ್ ಕಾರ್ಡ್, ಅದ್ರ ಜೊತೆಗೆ ಇನ್ನ ಒಂದು ಡಾಕ್ಯುಮೆಂಟ್ ಅವ್ರು ತಗೊಂಡ್ಬಂದು ಸಲ್ಲಿಸಿದ್ರೆ ಹೇಗೆ ಅವರು ಇದಾರೆ, ಕರೆಕ್ಟ್ ಆಗಿದೆಯಾ ಆ ಡಾಕ್ಯುಮೆಂಟ್ ಅಂತ ನೋಡಿ ಸೇರ್ಪಡೆ ಮಾಡ್ತಾರೆ.
0: ಬಳ್ಳಾರಿ ಜಿಲ್ಲೆಯಲ್ಲಿ 10,06,307 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ತಿಳಿಸಿದ್ದಾರೆ. 223,279 ಮತದಾರರು ಕರಡು ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಲ್ಲಿ 13,92,523 ಜನ ಮತದಾರರ ಹೆಸರು ಕರಡು ಮತದಾರ ಪಟ್ಟಿಯಲ್ಲಿ ದಾಖಲಾಗಿದೆ ಎಂದು ಜಿಲ್ಲಾ ಚುನಾವಣಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಮಾಹಿತಿ ನೀಡಿರುವ ಸಂಸದರು, ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ ಸೆಪ್ಟೆಂಬರ್ 30ನೇ ತಾರೀಖಿನ ಒಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ತಿಳಿಸಿದ್ದಾರೆ. ದೇಸೂರು ರೈಲ್ವೆ ನಿಲ್ದಾಣವನ್ನು ಬೆಳಗಾವಿ ಮುಖ್ಯ ರೈಲು ನಿಲ್ದಾಣಕ್ಕೆ ಪರ್ಯಾಯ ನಿಲ್ದಾಣವನ್ನಾಗಿ ಅಭಿವೃದ್ಧಿಪಡಿಸಲು ನೈಋತ್ಯ ರೈಲ್ವೆ ಹಿರಿಯ ಅಧಿಕಾರಿಗಳಿಗೆ ಅಧ್ಯಯನ ವರದಿ ಸಲ್ಲಿಸುವಂತೆ ನಿರ್ದೇಶನ ನೀಡಿದ್ದಾಗಿ ಸಂಸದ ಶೆಟ್ಟರ್ ಹೇಳಿದ್ದಾರೆ. ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಿಂದ ಇಂದು ಬೆಳಗ್ಗೆ 5:10 ಪ್ರಯಾಣ ಆರಂಭಿಸಬೇಕಿದ್ದ ರೈಲು ಸಂಖ್ಯೆ 26651 ಕೆಎಸ್ಆರ್ ಬೆಂಗಳೂರು ಎರ್ನಾಕುಲಂ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಇಂದು ಬೆಳಗ್ಗೆ 8:00 ಹೊರಡಲಿದೆ ಎಂದು ಪ್ರಕಟಣೆ ತಿಳಿಸಿದೆ. ಸಂಸ್ಕೃತ ಭಾಷೆ ಭಾರತೀಯ ಜ್ಞಾನ ಪರಂಪರೆಯ ಭಾಗವಾಗಿದೆ. ರಾಷ್ಟೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಆದ್ಯತೆ ಹಾಗೂ ಮನ್ನಣೆ ನೀಡಿದೆ ಎಂದು ತಿರುಪತಿ ರಾಷ್ಟೀಯ ವಿಶ್ವವಿದ್ಯಾಲಯದ ಸಂಸ್ಕೃತ ವಿಭಾಗದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್ ತಿಳಿಸಿದ್ದಾರೆ. ಧಾರವಾಡದ ಕರ್ನಾಟಕ ಕಲಾ ಮಹಾವಿದ್ಯಾಲಯದಲ್ಲಿ ಸಂಸ್ಕೃತ ಪ್ರಾಕೃತ ಹಾಗೂ ಯೋಗ ಅಧ್ಯಯನ ವಿಭಾಗ ಪ್ರಿನ್ಸಿಪಾಲ್ ಫ್ಯಾರನ್ ಸ್ಮಾರಕ ಸಭಾಂಗಣದಲ್ಲಿ ಆಯೋಜಿಸಿದ್ದ ವಿಶ್ವ ಸಂಸ್ಕೃತ ದಿನಾಚರಣೆ ಹಾಗೂ ಸಂಸ್ಕೃತ ಸಪ್ತಾಹ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಸಂಸ್ಕೃತ ಭಾಷೆ ಕಲಿಕೆಯಿಂದ ಉಳಿದ ಭಾಷೆಗಳ ಕಲಿಕೆ ಸುಲಭವಾಗಲಿದೆ ಎಂದು ಅವರು ವಿದ್ಯಾರ್ಥಿಗಳಿಗೆ ಹೇಳಿದರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಸೆಪ್ಟೆಂಬರ್ 5ನೇ ತಾರೀಖು ಶಿಕ್ಷಕರ ದಿನ ಹಾಗೂ ಡಾ ಸರ್ವೆ

0: ಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದಂದು ಹೊಸದಿಲ್ಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನಿಸಲಿದ್ದಾರೆ. ಎಸ್ ರತ್ನಕುಮಾರಿ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: 2026ನೇ ಸಾಲಿನ ರಾಷ್ಟ್ರಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ನನಗೆ ಸಂದಿದೆ. ತುಂಬಾ ಖುಷಿ ಅನಿಸ್ತಾ ಇದೆ ನನಗೆ. ನಾನು ಈ ಶಾಲೆಯಲ್ಲಿ 24 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. 10-15 ಕಿಲೋಮೀಟರ್ ದೂರದಿಂದ 15 ಹಳ್ಳಿಗಳಿಂದ ಈ ಶಾಲೆಗೆ ಮಕ್ಕಳು ಬರ್ತಾ ಇದ್ದಾರೆ. ಈ ಊರಿನವ್ರು ಕೇವಲ 4 ಜನ. ಮಕ್ಕಳನ್ನ ಪರೀಕ್ಷೆ ಮಾಡಿ ಅವ್ರ ಒಳಗಿರುವಂತಹ ಅಂತರ್ಸತ್ವ ಗೊತ್ತಾಗ್ತದೆ, ಅದನ್ನ ತುಂಬುತ್ತಿದ್ದೀವಿ. ಬರೀ ಅವ್ರನ್ನ ಎಜುಕೇಟ್ ಮಾಡ್ತಿರೋದಿಲ್ಲ, ನಾನು ಏನಾಗ್ಬೇಕು ಅನ್ನೋ ಅದನ್ನ ಬಿತ್ತುವಂತ ಪ್ರಯತ್ನ ಎಲ್ಲ ಶಿಕ್ಷಕರ ಕಡೆಯಿಂದ ನಡೀತಿದೆ. ನಾನಿಲ್ಲಿ ಹಿರಿಯೋಳಾಗಿ ಇನಿಷಿಯೇಟ್ ತಗೊಂಡಿದ್ದೇನೆ, ಒಂದಷ್ಟು ಕೆಲಸಗಳಿಗೆ ಮುಂದೋಗಿದ್ದೇನೆ.
0: ಲೋಕಾಯುಕ್ತ ಸಂಸ್ಥೆಯಲ್ಲಿ ಅಂದಾಜು 40,000 ಪ್ರಕರಣಗಳು ವಿಚಾರಣೆಗೆ ಬಾಕಿ ಇವೆ ಎಂದು ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ತಿಳಿಸಿದ್ದಾರೆ. ಹಾವೇರಿಯಲ್ಲಿ ಲೋಕಾಯುಕ್ತ ಕಚೇರಿಯ ನೂತನ ಕಟ್ಟಡಕ್ಕೆ ಭೂಮಿಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಹಾಗೂ ನ್ಯಾಯಮೂರ್ತಿ ಬಿ ವೀರಪ್ಪ ಅವರು ಹಾವೇರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಶೆಮುಕ್ತ ಭಾರತ, ನಶೆಮುಕ್ತ ಕರ್ನಾಟಕ, ಆಪರೇಷನ್ ರೈಸ್ ಹಾಗೂ ಬೇಡಬ್ರೋ ಅಭಿಯಾನದ ಭಾಗವಾಗಿ ಮಾದಕ ವಸ್ತುಗಳ ಸಾಗಣೆ ಮತ್ತು ಬಳಕೆ ತಡೆಗಟ್ಟುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ವಿಷಯ ಕುರಿತು ಸಂವಾದ ಕಾರ್ಯಕ್ರಮ ಇಂದು ಬೆಳಗ್ಗೆ 10 ಗಂಟೆಗೆ ಧಾರವಾಡದ ಕಿಟೆಲ್ ಕಲಾ ಮಹಾವಿದ್ಯಾಲಯದಲ್ಲಿ ಆಯೋಜಿತವಾಗಿದೆ. ಧಾರವಾಡ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಶಿಕ್ಷಣ ಮಂಟಪ, ರಾಷ್ಟೀಯ ಸೇವಾ ಯೋಜನೆ, ಯುವ ರೆಡ್ ಕ್ರಾಸ್ ಹಾಗೂ ಧಾರವಾಡದ ಮನೋ ಆರೋಗ್ಯ ಹಾಗೂ ನರ ವಿಜ್ಞಾನಗಳ ಆಸ್ಪತ್ರೆ ಡಿಮಾನ್ಸ್ ಸಹಯೋಗದಲ್ಲಿ ನಡೆಯಲಿರುವ ವಿಶೇಷ ಉಪನ್ಯಾಸವನ್ನು ಮನೋವೈದ್ಯಕೀಯ ಸಮಾಜ ಕಾರ್ಯ ವಿಭಾಗದ ಪ್ರಶಾಂತ್ ಪಾಟೀಲ್ ನಡೆಸಿಕೊಡಲಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಬೆಳಗ್ಗೆ 10:30ಕ್ಕೆ ಆಯೋಜಿತವಾಗಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಮಿತಿ ದಿಶಾ ಸಭೆ ಅನಿವಾರ್ಯ ಕಾರಣಗಳಿಂದ ಮುಂದೂಡಲಾಗಿದೆ ಎಂದು ಜಿಲ್ಲಾ ಪಂಚಾಯಿತಿ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಮಂಡಲದ ಮುಂಗಾರು ಅಧಿವೇಶನ ನಿಗದಿತ 2 ದಿನಗಳಿಗೆ ಮುಂಚೆಯೇ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ. ಮತದಾರರ ಪಟ್ಟಿ ಸಮಗ್ರ ಪರಿಷ್ಕರಣೆ, ಕರಡು ಪಟ್ಟಿ ಪ್ರಕಟ. ಸೆಪ್ಟೆಂಬರ್ 24ರವರೆಗೆ ಮತದಾರರಿಂದ ಆಕ್ಷೇಪಣೆ ಸಲ್ಲಿಕೆಗೆ ಅವಕಾಶ. ಅಮೃತ ಭಾರತ್, ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರು. ರಾಷ್ಟ್ರೀಯ ಶಿಕ್ಷಣ ನೀತಿ ಸಂಸ್ಕೃತ ಭಾಷೆಗೆ ಮನ್ನಣೆ ನೀಡಿದೆ. ತಿರುಪತಿ ರಾಷ್ಟ್ರೀಯ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ನಾರಾಯಣ ಪೂಜಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಬನಾಂಕ 102.3 ಮೆಗಾಹರ್ಸ್ಗಳು. ಶ್ರೋತೃಗಳೇ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 95ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಪಿ ಯಾಮಿನಿ, ವ್ಯಾಖ್ಯಾನಕಾರರು ಚಿತ್ರಪ್ಪಾಡಿ ಉಪೇಂದ್ರ ಸೋಮಯಾಜಿ.
4: ಅರಣ್ಯಕನಲ್ಲಿಗೆ ಬಂದ ಶತ್ರುಘ್ನಾದಿಗಳನ್ನು ಮುನಿಯು ವಿವಿಧ ರೀತಿಯಲ್ಲಿ ಸತ್ಕರಿಸುತ್ತಾನೆ. ಇದು ಆತನ ಮಂತ್ರದ ಬಲ್ಮೆಯೆಂದೂ ಅಂತಹುದು ತನಗೂ ಸಿದ್ಧಿಸಿದೆ ಎನ್ನುತ್ತಾನೆ ಮುದ್ದಣ್ಣ. ಕಥೆಯನ್ನು ಸ್ವಾರಸ್ಯವಾಗಿ ಹೇಳುವ ಕಲೆವೊಂದೇ ಮುದ್ದಣ್ಣನಿಗೆ ಇದ್ದುದಲ್ಲ. ಕನ್ನಡದ ನುಡಿಯ ನಡುವೆ ಸಕ್ಕದದ ಪದವಿರಿಸಿ ಶೈಲಿಗೊಂದು ಸೊಗಸನ್ನು ತರುವ, ಕಥೆಯ ನಡು ನಡುವೆ ಕತೆಗೆ ಹೊರತಾದರೂ ಪೂರಕವಾಗಿರುವ, ನವಿರಾದ ಸಂಗತಿಗಳನ್ನು ಕೇಳುಗಳಾದ ಮಡದಿಯೊಂದಿಗಿನ ಸಂಭಾಷಣೆಯಲ್ಲಿ ಮೂಡಿಸುವ ಕೌಶಲದ ಸಿದ್ಧಿಯವನು. ತನಗೆ ಸಿದ್ಧಿಸಿದ್ದ ಸಪ್ತಾಕ್ಷರಿ ಮಂತ್ರವನ್ನು ಉಲ್ಲೇಖಿಸಿ ಹೆಂಡತಿಯ ಕುತೂಹಲವನ್ನು ಕೆರಳಿಸುತ್ತಾನೆ, ಹೇಳದೆ ಸತಾಯಿಸುತ್ತಾನೆ. ಕೊನೆಗೆ ಗೂಢಾದ್ ಗೂಢತರಂ ಮಂತ್ರಂ, ಪೆಂಡಿರ್ ಕೇಳಲಾಗದು ನಾಂ ಪೇಳಲಾಗದು, ಆದ್ದರಿಂದ ಅದನ್ನು ಬಿಡು, ಮುಂದಿನ ಕಥೆಯನ್ನು ಕೇಳು.
5: ನಿನ್ನ ಮುಂಗತಯಂ ವಿಧಯಂ, ಅದೇ ಮಂತ್ರಮೋ ಕೇಳ್ವೆಂ, ಕೊರಲಾಣೆ ಉಂಗುರದಾಣೆ ಪೇಳ್ದಲ್ಲದೆ ಬಿಡೆಂ ಎಂದು ಮೆಯಿಕ್ಕುವಳ್ ಮನೋರಮೆ.

0: ಏಂ ಛಲ ಮೋಜ ಪಳೆಗೆ ಪೇಳೆನೆಂದೊಡೆ ಕೇಳಳ್. ಆಹ್, ಪೆರರೊಳ್ ಒರೆದು ಎಮ್ಮಿ ಬೀಜ ಮಂತ್ರಮಂ ಎಂತು ಪೊಲೆಗಿಡಿಪೆನೋ. ಛಿ, ಎಳೆ ವೆಂಡಿರ ಕೈಯೊಳಿರ್ಪ ಕಬ್ಬಿಗರ ಬಾಳ್ಕೆಯ ದೂಷ್ಯಂ. ಎಲೆ ಪೆಣ್ಣೆ, ನೀನಾರೊಳಂ ಎಂದಿಂಗುಂ ಉಸಿರಲ್ಬಾರದು ಜೋಕೆ.
1: ನಿನ್ನ ಮುಂದಿನ ಕತೆ ಗೀತೆ ಯಾರಿಗೆ ಬೇಕು ಬಿಡು ಅದನ್ನು. ಈಗ ನೀನು ಸಿದ್ಧಿಗೊಂಡ ಮಂತ್ರ ಇದೆಯಲ್ಲ, ಅದನ್ನು ಹೇಳು. ನನ್ನ ಕೊರಳಾಣೆ, ನೀ ತೊಡಿಸಿದ ಈ ಉಂಗುರದಾಣೆ ಹೇಳು. ಹೇಳದಿದ್ದರೆ ಬಿಡಲಾರೆ ಎಂದು ಕಾಲ್ಪಿಡಿದು ಬೇಡಿಕೊಳ್ಳುತ್ತಾಳೆ. ಅಷ್ಟಕ್ಕೆಲ್ಲ ಮುದ್ದಣನು ಸೋಲುತ್ತಾನೆಯೇ? ಮನದಲ್ಲಿ ಅಂದುಕೊಳ್ಳುತ್ತಾನೆ, ಏನು ಛಲವು ಈ ಚಪಲ ಚಿತ್ತಳಿಗೆ? ಹೇಳೆನು ಎಂದರೆ ಕೇಳಳು. ಕೇಳಬಾರದ ಅನ್ಯರಿಗೆ ಇವಳು ಇದನ್ನು ಒರೆದರೆ ಈ ಬೀಜ ಮಂತ್ರವು ನಿಷ್ಫಲವಾಗದೆ? ಎಳೆಯ ಮಡದಿಯರ ದಾಸರಾಗಿರುವ ಕವಿಗಳ ಬದುಕು ದುರ್ಭರವಾದುದೇ ಸತ್ಯ ಎಂದು ಮನದಲ್ಲಿ ಆಲೋಚಿಸಿದಂತೆ ನಟಿಸಿ ಬಳಿಕ, ಏ ಹೆಣ್ಣೆ, ಯಾರಲ್ಲೂ ಎಂದಿಗೂ ಹೇಳಬಾರದು, ಎಚ್ಚರ ಎನ್ನುತ್ತಾನೆ. ಇಲ್ಲಿ ಎಳ ಪೆಂಡಿರು, ಹೆಣ್ಣು, ಉಂಗುರದಾಣೆ ಇಂತಹ ಪದಗಳು ವಾಚ್ಯಾರ್ಥಕ್ಕಿಂತಲೂ ಅತಿಶಯವಾದ ಭಾಷ್ಯವನ್ನು ಬಯಸುವಂತಹದ್ದೇ ಆಗಿದೆ.
0: ಎಂದುಂ ಎಂತುಂ ಉಸಿರೆಂ ಆಡೆಂ ಅಂತಾದೊಡೆ ಇಂತು ಇದು ಕೇಳಿ. ಪೆರರೊಳ್ ಆಡೆಂ ಎಂಬ ನಂಬುಗೆಯಂ ಪೊಯ್ ಇದೆ ಪಿಡಿ ನಂಬುಗೆಯಂ ನಿನ್ನಾಣೆ ಕುಲದೈವದಾಣೆ ಎಂದುಂ ಪೆರವರೊಳ್ ಅರೆಯಂ.
1: ಗಂಡನ ಎಚ್ಚರದ ನುಡಿಗೆ ಮನೋರಮೆಯು ಸೈಗುಟ್ಟಿದರು ಮುದ್ದಣನಿಗೆ ಅವಳಲ್ಲಿ ನಂಬಿಕೆ ಬಾರದು. ಮಂತ್ರದ ಮೊದಲಕ್ಕರವನ್ನು ತೊದಲಿದರೂ ಅಲ್ಲಿಗೆ ನಿಲ್ಲಿಸಿ ಮತ್ತೆ ಹೇಳುತ್ತಾನೆ, ಬೇರೊಬ್ಬರಲ್ಲಿ ಹೇಳುವುದಿಲ್ಲವೆಂದು ಕೈ ಮೇಲೆ ಕೈ ಇಟ್ಟು ಭಾಷೆ ಕೊಡು ಎಂದು. ಮನೋರಮಿಗೆ ಹೇಗಾದರೂ ಮಾಡಿ ಆ ಬೀಜ ಮಂತ್ರವನ್ನು ಕೇಳಬೇಕೆಂಬ ಹಠ. ಎಷ್ಟಾದರೂ ತನ್ನ ಗಂಡನ್ನು ಸಿದ್ಧಿಸಿಕೊಂಡದ್ದಲ್ಲವೇ? ಅದಕ್ಕಾಗಿ ನಿನ್ನ ಮೇಲಿನ ಆಣೆ, ನನ್ನ ಕುಲದೈವದ ಆಣೆ, ಯಾರಲ್ಲೂ ಹೇಳೆನು, ನೀ ಹೇಳು ಎಂದು ಅಂಗಲಾಚುತ್ತಾಳೆ.
0: ಭವತಿ ಭಿ ಪೆಣ್ಗಳಂ ನಂಬಲ್ ಆಗದೆಂಬರ್ ಬಲ್ಲರ್ ನೀನೆಂತೋ ಮರವೆಯೊಳ್ ಪೆರರೊಡನೆ ಉಸಿರ್ದು ಗುಟ್ಟಂ ಬಿಟ್ಟೊಡೆ ಎಮ್ಮನ್ನರ ಬಾಳ್ ಪಾಳಕ್ಕುಂ. ಆನೆ ಮೋಡೆಯೇ ಪೋ ತನ್ನಾಣೆ ಕಣ್ಣಾಣೆ ಕೇಳ್ವೆಂ. ಭವತಿ ಭಿಕ್ಷಾಂ ದೇಹಿ ಭವತಿ

0: ಅರಳಾನೂ ಉಸಿರದಿರ್.
1: ಪರಿಪರಿಯಾಗಿ ಅಂಗಲಾಚುತ್ತಿರುವಂತಹ ತನ್ನ ಮಡದಿಯನ್ನ ಕಂಡು ಮುದ್ದಣ್ಣನಿಗೆ ಬಹುಶಃ ಒಳಗೊಳಗೇ ನಗುಕ್ಕಿರಬೇಕು. ಸತಿಯನ್ನು ಇನ್ನಷ್ಟು ಕಾಡಬೇಕೆಂದು ಭವತಿ ಎಂದು ಅಷ್ಟಕ್ಕೆ ಅದನ್ನು ನಿಲ್ಲಿಸಿ ಮತ್ತೆ ತನ್ನ ಮಾತನ್ನು ಮುಂದುವರಿಸುತ್ತಾನೆ. ಜ್ಞಾನಿಗಳ ಅನುಭವದ ಮಾತಾವುದು ಗೊತ್ತೇ, ಹೆಂಗಸರನ್ನು ನಂಬಬಾರದು ಎಂದು. ನೀನೆಲ್ಲಿಯಾದರೂ ಮರೆತು ಬೇರೊಬ್ಬರಲ್ಲಿ ಈ ಮಂತ್ರವನ್ನು ಉಸುರಿದರೆ ನಮ್ಮಂತಹ ಕವಿಗಳ ಬಾಳು ಹಾಳಾದೀತು, ಬೇಡ ಬಿಡು ಎನ್ನುತ್ತಾನೆ. ಆದರೆ ಮನೋರಮೆಯೂ ಅಷ್ಟಕ್ಕೆಲ್ಲ ಸೋಲುವವಳಲ್ಲ. ಅವಳು ಹೇಳುತ್ತಾಳೆ, ನಾನೇನು ಅಷ್ಟು ದಡ್ಡಿಯೇ? ನಿನ್ನ ಪ್ರೀತಿ ಪಾತ್ರಳು ಅಲ್ಲವೇ ಅಂತಹ ನನ್ನ ಮೇಲಾಣೆ, ಜಗತ್ತನ್ನೇ ತುಂಬಿಕೊಳ್ಳುವ ನನ್ನ ಕಣ್ಣುಗಳ ಮೇಲೆ ಆಣೆ. ನಂಬಿಕೆ ಬಂತೆ? ಈಗಲಾದರೂ ಹೇಳಿ. ಆಗ ತೃಪ್ತನಾದ ಮುದ್ದಣ್ಣನು ಅವಳೆಡೆಗೆ ನಸುಬಾಗಿ ಕಿವಿಯಲ್ಲಿ ಉಸುರಿದ, ಭವತಿ ಭಿಕ್ಷಾಂ ದೇಹಿ, ತಿಳಿಯಿತೆ? ಇದು ನಮ್ಮಂತಹ ಕವಿಗಳಿಗೆ ಸಿದ್ಧಿಸಿದ ಹೆಮ್ಮೆ ಪಡುವ ಸಪ್ತಾಕ್ಷರಿ ಮಂತ್ರ. ಎಚ್ಚರವಿರಲಿ, ಯಾರಲ್ಲೂ ಉಸುರದಿರು. ಮುದ್ದಣ್ಣನು ತಮಾಷೆಗಾಗಿ ಹೀಗೆ ಲಘುವಾಗಿ ನುಡಿದಿದ್ದರು. ಅವನ ಕಾಲದಲ್ಲಿ ಅವನನ್ನೂ ಸೇರಿಸಿಕೊಂಡು ಇದ್ದ

0: ಜಪಾನ್ಯ ಕವಿಗಳ ಪಾಡು ಇದಕ್ಕಿಂತ ಭಿನ್ನವಾಗಿಲ್ಲ. ವಾಸ್ತವಕ್ಕೆ ಹಿಡಿದ ಕನ್ನಡಿ ಈ ನುಡಿ.
1: ಪೋ ಮಾಣಲೆ ರಮಣ, ನಿನ್ನ ನುಡಿಯಂ ಸಾಜಂ ನಿಕ್ಕುವಂ ಎಂದೇ ಬಗೆದೆಂ. ಈತರನ ಮಾಟದ ಕವಡು ನುಡಿಯ ಕೊಂಕೆಂಬುದಂ ಅರಿಯದಾದೆಂ. ನೀಂ ಕಬ್ಬಿಗನೋ ಸಬ್ಬವಕಾರನೋ? ನಿನ್ನಿ ಕಬ್ಬದ ಸೊಗಸಂ ಎಮ್ಮನ್ನರಪ್ಪ ಜಾಣಿಲಿವೆಣ್ಗಳೆ ಕೊಂಡಾಡುವರ್. ಅಲ್ಲದೆ ಬಲ್ಲರೇನೊಲ್ವರೆ? ಸಲ್ಗುಮಿ ಪರಿಹಾಸಂ ಮುಂಗತೆಯಂ ಕೇಳ್.
0: ಏನೋ ಒಂದು ಗಹನವಾದುದನ್ನು ಕೇಳಲಿಕ್ಕಿದ್ದೇನೆ ಎಂಬ ಉತ್ಸಾಹದಲ್ಲಿದ್ದ ಮನೋರಮೆಯ ಕುತೂಹಲದ ಬುಗ್ಗೆಗೆ ವಾಸ್ತವದ ಸೂಜಿ ತಾಗಿದಂತಾಗಲು ಪತಿಯ ಹಾಸ್ಯ ಪ್ರವೃತ್ತಿಯ ಪರಿಚಯದವಳಾದುದರಿಂದಲೇ ಬೇಸರ ಪಡೆದಿದ್ದರೂ ಅರೆ ಮುನಿಸೆನಿಂದ ಗಂಡನನ್ನು ಆಕ್ಷೇಪಿಸುತ್ತಾಳೆ. ಓ ಹೋಗಿ, ನೀವು ನಿಮ್ಮ ಮಂತ್ರ ಸಿದ್ಧಿಯನ್ನು ಸತ್ಯವೆಂದೇ ಭಾವಿಸಿದ್ದೆ. ನಿಮ್ಮ ವಂಚನೆಯ ಬಣ್ಣದ ಮಾತಿನ ಕೊಂಕನ್ನು ನಾನು ಅರಿಯದೇ ಹೋದೆ. ನೀವೇನು ಕವಿಯೋ ಹಾಸ್ಯಗಾರನೋ? ಇದೇ ನಿಮ್ಮ ಕಾವ್ಯದ ಸೊಗಸು ಎಂದಾದರೆ ಅದನ್ನು ನನ್ನಂತಹ ಪ್ರೌಢರಲ್ಲದ ಹೆಣ್ಣುಗಳು ಮೆಚ್ಚಬಹುದೇ ಹೊರತು ಬಲ್ಲವರೂ ಅಲ್ಲ. ಮಡದಿಯ ಮಾತನ್ನು ಕೇಳಿದ ಮುದ್ದಣನು ಪರಿಹಾಸದ ಈ ಮಾತುಗಳು ಸಾಕು, ಮುಂದಿನ ಕಥೆಯನ್ನು ಕೇಳು ಎಂದು ಅರ್ಧಕ್ಕೆ ನಿಲ್ಲಿಸಿದ ಕಥೆಯನ್ನು ಮುಂದುವರಿಸುತ್ತಾನೆ.

ಅರಣ್ಯಕ ಮುನಿಯು ತಮ್ಮ ಆಶ್ರಮಕ್ಕೆ ಆಗಮಿಸಿದ ಶತ್ರುಘ್ನಾದಿ ವೀರರನ್ನು ಬಗೆ ಬಗೆಯಾಗಿ ಉಪಚರಿಸಿ ಸುಖಾಸನದಲ್ಲಿ ಕುಳ್ಳಿರಿಸಿ ರಾಮನ ಗುಣವನ್ನು ಕೊಂಡಾಡುತ್ತಾ, ಅದೇನು ರಾಮನ ಆಟವು, ತಾನೇ ಯಜ್ಞ ಪುರುಷನಾಗಿರುತ್ತಿರಲು ಬೇರೆ ಯಾಗಬೇಕೆ? ಜಗದ ಮಾಯೆಗೆ ಹೀಗೆ ತೋರಿಸುತ್ತಿರಬೇಕು. ರಕ್ಕಸ ಸಂಹಾರಗೈದವಗೆ ಪಾತಕವಂತೆ, ಶಾಂತಿಯಂತೆ, ಕುದುರೆಯಂತೆ, ಕಪ್ಪ ಕಾಣಿಕೆಯಂತೆ, ಬಡ ರಾಜರುಗಳಲ್ಲಿ ಕಾಳಗವಂತೆ, ಸಾಮಾನ್ಯ ಮನುಷ್ಯರ ನಡವಳಿಕೆಯ ರಾಮನ ಈ ರೀತಿಗೆ ಏನು ಹೇಳಲಿ? ರಾಮನು ಈ ಜಗದ ದೇವರೆಂಬುದು ನನಗೆ ಅರಿಯದೆ? ಮುನಿ ಹೇಳಲಿಲ್ಲವೇ ಎಂದಾಗ, ಮುನಿಯ ರಾಮವರ್ಣನೆಯ ಮಾತುಗಳನ್ನು ಕೇಳುತ್ತಿದ್ದ ಶತ್ರುಘ್ನಾದಿಗಳಿಗೆ ಸಂತಸವಾಯಿತು. ಆದರೂ ಅನುಮಾನ ಕಾಡಿದ್ದರಿಂದ ಕೇಳುತ್ತಾರೆ, ಯಾವ ಮುನಿ ಏನನ್ನು ಹೇಳಿದ್ದರು? ಪ್ರಶ್ನೆಗೆ ಉತ್ತರವೆಂಬಂತೆ ಅರಣ್ಯಕನು ಆ ಕಥೆಯನ್ನು ಹೇಳತೊಡಗಿದ.

ಮಾಯಾ ಪ್ರಪಂಚದ ಬಂಧನಕ್ಕೆ ಸಿಲುಕಿದ ನಾನು ಅದರಿಂದ ಮುಕ್ತ ಬಂಧನನಾಗಲು ಸೂಕ್ತ ಜ್ಞಾನಿಗಳ ಒಡನಾಟಕ್ಕೆ ಹಾತೊರೆಯುತ್ತಿದ್ದೆ. ಅಂತಹ ಕಾಲದಲ್ಲಿ ನನಗೆ ಗುರುವಾಗಿ ಒಲಿದು ಬಂದವರು ಲೋಮಶ ಮುನಿಗಳು. ಅವರಿಂದ ಉಪದೇಶ ಪಡೆಯುತ್ತಾ ಜ್ಞಾನ ಸಂಪನ್ನನಾಗುತ್ತಿರುವಾಗ ಮತ್ತೆ ಮತ್ತೆ ನನ್ನನ್ನು ಕಾಡಿದ್ದು ಈ ಜಗದ ದೈವ ಯಾರು ಎಂಬ ಪ್ರಶ್ನೆ. ಇದನ್ನೇ ಗುರುಗಳಲ್ಲೂ ಪ್ರಶ್ನಿಸಿದ್ದೆ. ಗುರುಗಳು ಆಗ ಹೇಳಿದ್ದರು, ಆದಿ ಮಧ್ಯ ಅಂತ್ಯವಿಲ್ಲದ, ಮಾಯೆಗೆ ಮರುಳಾಗದ ಪರಮಾತ್ಮನೇ ದೇವರು.

0: ನನ್ನ ಸಂದೇಹವನ್ನು ಪರಿಹರಿಸುವಂತೆ ಆಗ ಗುರುಗಳು ಹೇಳಿದ್ದರು. ಆದಿ ಮಧ್ಯ ಅಂತ್ಯವಿಲ್ಲದ ಮಾಯೆಗೆ ಮರುಳಾಗದ ಪರಮಾತ್ಮನೇ ದೇವರು. ಅವನ ಆಣತಿಯಿಂದಲೇ ಜಗತ್ತು ಹುಟ್ಟುತ್ತದೆ, ರಕ್ಷಿತವಾಗುತ್ತದೆ, ನಾಶವಾಗುತ್ತದೆ. ಇದು ಅವನ ಲೀಲೆ. ಇಂತಹ ಅನೇಕ ಲೀಲೆಗಳನ್ನು ತೋರಿ ಆತನು ವಿನೋದಿಸುತ್ತಾನೆ. ಅವನೇ ನಾರಾಯಣ. ಈಗ ಅವನು ರಾಮನೆಂಬ ಹೆಸರಿನಿಂದ ಭೂಲೋಕದಲ್ಲಿ ಅವತರಿಸಿದ್ದಾನೆ ಎಂದು. ಆಗ ನಾನು ಕೇಳಿದ್ದೆ, ಏಕಾಗಿ ಅವನ ಜನನವಾಗಿದೆ ಎಂದು. ಅದಕ್ಕೆ ಅವರು ಸೊಗಸಾಗಿಯೇ ಆ ಕಥೆಯನ್ನು ಹೀಗೆ ಹೇಳಿದ್ದರು.
1: ಕಾವ್ಯಯಾನ ಕವಿ ಮುದ್ದಡನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಪಿ ಯಾಮಿನಿ, ವ್ಯಾಖ್ಯಾನಕಾರರು ಚಿತ್ರಪಾಡಿ ಉಪೇಂದ್ರ ಸೋಮಯಾಜಿ, ಪರಿಕಲ್ಪನೆ ಡಾಕ್ಟರ್ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
3: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಜ್ಗಳು.
4: ಅಂಚೆ ಜೀವ ವಿಮಾ ವಿಭಾಗ ಭಾರತೀಯ ಅಂಚೆ ಇಲಾಖೆ ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
5: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
4: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
5: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
4: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
5: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ.

ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

ಶ್ರೋತೃಗಳಿಂದು ಸಾಯಂಕಾಲ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್ ಶಂಕರಾಪುರ ಅವರಿಂದ ಸ್ವರಚಿತ ಕವನ ವಾಚನವನ್ನು ಕೇಳಲಿದ್ದೀರಿ. ಆನಂತರ ಆಧುನಿಕತೆ ಮತ್ತು ಮಾನವೀಯ ಮೌಲ್ಯಗಳು ಈ ಕುರಿತು ಮಾತನಾಡುತ್ತಾರೆ ಚೇತನಾ ನಾಯಕ್. ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು: ಕರ್ತವ್ಯ ನಿರತ ರಾಷ್ಟ್ರಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ, ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ಗೆ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್, ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ವಾರ್ತೆಗಳ ವಿವರ: ಭಾರತೀಯ ವಿದೇಶಾಂಗ ಸೇವೆಯ ಯುವ ಅಧಿಕಾರಿಗಳು ತಾವು ಕಾರ್ಯನಿರ್ವಹಿಸುವ ದೇಶಗಳಲ್ಲಿ ಸ್ಥಳೀಯ ಸಮುದಾಯಗಳೊಂದಿಗೆ ಹೆಚ್ಚಿನ ಸಂಪರ್ಕ ಬೆಳೆಸಿಕೊಂಡು ಭಾರತದ ಜಾಗತಿಕ ಬಾಂಧವ್ಯವನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ನಿನ್ನೆ ಸೇವಾತೀರ್ಥದಲ್ಲಿ 2025ನೇ ಬ್ಯಾಚ್ನ 50 ಐಎಫ್ಎಸ್ ತರಬೇತಿ ನಿರತ ಅಧಿಕಾರಿಗಳೊಂದಿಗೆ ಸಂವಾದ ನಡೆಸಿದ ಪ್ರಧಾನಿ, ಸಾಂಪ್ರದಾಯಿಕ ರಾಜತಾಂತ್ರಿಕ ವಲಯಗಳನ್ನು ಮೀರಿ ಜನರೊಂದಿಗೆ ಸಂಪರ್ಕ ಬೆಳೆಸಿಕೊಳ್ಳುವಂತೆ ಸಲಹೆ ನೀಡಿದರು. ಭಾರತದ ನಾಗರಿಕತೆಯ ಶಕ್ತಿಯನ್ನು ತಂತ್ರಜ್ಞಾನ, ನಾವೀನ್ಯತೆ ಮತ್ತು ಪರಿಣಾಮಕಾರಿ ಸಂವಹನದೊಂದಿಗೆ ಸಂಯೋಜಿಸಿ ಆರ್ಥಿಕ ಹಾಗೂ ಪ್ರವಾಸೋದ್ಯಮ ಕ್ಷೇತ್ರಗಳಲ್ಲಿ ಭಾರತದ ಜಾಗತಿಕ ಸಂಪರ್ಕವನ್ನು ವಿಸ್ತರಿಸುವಂತೆ ಅವರು ಕರೆ ನೀಡಿದ್ದಾರೆ. ಅಕ್ರಮ ಒಳನುಸುಳುವಿಕೆ ತಡೆಗೆ ಶೂನ್ಯ ಸಹಿಷ್ಣುತೆಯೊಂದಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಲ್ಲಾ ಭದ್ರತಾ ಸಂಸ್ಥೆಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 9ನೇ ರಾಷ್ಟೀಯ ಭದ್ರತಾ ಕಾರ್ಯತಂತ್ರಗಳ ಸಮಾವೇಶ 2026ನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ದೇಶದ ಭದ್ರತಾ ಸವಾಲುಗಳನ್ನು ಎದುರಿಸಲು ಬಹು ಸಂಸ್ಥೆ ಕೇಂದ್ರದ ವೇದಿಕೆಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕೃತಕ ಬುದ್ದಿಮತ್ತೆ ಆಧಾರಿತ ವಿಶ್ಲೇಷಣೆಗೆ ಒಳಪಡಿಸಿ ಕಾರ್ಯನಿರ್ವಹಣಾ ವಿಧಾನಗಳನ್ನು ರೂಪಿಸುವಂತೆ ತಿಳಿಸಿದ್ದಾರೆ. ಭಯೋತ್ಪಾದನೆ ಮತ್ತು ಮೂಲಭೂತವಾದವನ್ನು ತಡೆಗಟ್ಟಲು ಗೃಹ ಸಚಿವಾಲಯದ ಪ್ರಹಾರ್ ಯೋಜನೆಯ

ಪರಿಣಾಮಕಾರಿ ಅನುಷ್ಠಾನ, ತಲೆಮರೆಸಿಕೊಂಡಿರುವ ಅಪರಾಧಿಗಳನ್ನು ಮರಳಿ ತಂದು ನ್ಯಾಯಾಂಗ ಪ್ರಕ್ರಿಯೆಯನ್ನು ವೇಗಗೊಳಿಸುವುದು ಹಾಗೂ ಯುಎಪಿಬಿಎ ಪ್ರಕರಣಗಳ ಸಮಗ್ರ ತನಿಖೆಗೆ ಒತ್ತು ನೀಡಿದರು. ಎರಡು ದಿನಗಳ ಕಾಲ ಹೈಬ್ರಿಡ್ ಮಾದರಿಯಲ್ಲಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಸೈಬರ್ ಅಪರಾಧ ತಡೆ, ಮಾದಕ ದ್ರವ್ಯ ನಿಯಂತ್ರಣ, ಅಕ್ರಮ ವಲಸಿಗರ ಪತ್ತೆ ಹಾಗೂ ಕಾರ್ಯಾಚರಣೆಗಳ ಕುರಿತು ಚರ್ಚೆಗಳು ನಡೆದಿವೆ. 2021ರಿಂದ ಪ್ರತಿ ವರ್ಷ ಆಯೋಜನೆಯಾಗುತ್ತಿರುವ ಈ ಸಮಾವೇಶದಲ್ಲಿ ದೇಶಾದ್ಯಂತದ 850ಕ್ಕೂ ಹೆಚ್ಚು ಉನ್ನತ ಭದ್ರತಾ ಅಧಿಕಾರಿಗಳು, ರಾಜ್ಯಗಳ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ವಿಷಯ ತಜ್ಞರು ಭಾಗವಹಿಸಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಮತ್ತು ಅಮೆರಿಕಗೆ ಅಧಿಕೃತ ಪ್ರವಾಸವನ್ನು ಕೈಗೊಂಡಿದ್ದಾರೆ. ದ್ವಿಪಕ್ಷೀಯ ಆರ್ಥಿಕ ಹಾಗೂ ಹಣಕಾಸು ಪಾಲುದಾರಿಕೆಯನ್ನು ಬಲಪಡಿಸುವುದು, ಹೂಡಿಕೆ ಸಂಬಂಧಗಳನ್ನು ವಿಸ್ತರಿಸುವುದು ಮತ್ತು ಜಾಗತಿಕ ಆರ್ಥಿಕ ಆದ್ಯತೆಗಳಲ್ಲಿ ಪರಸ್ಪರ ಸಹಯೋಗವನ್ನು ಹೆಚ್ಚಿಸುವುದು ಈ ಪ್ರವಾಸದ ಮುಖ್ಯ ಉದ್ದೇಶವಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ತಮ್ಮ ಈ ಭೇಟಿಯ ವೇಳೆ ಸಚಿವರು ಟೊರೊಂಟೋದಲ್ಲಿ ಕೆನಡಾದ ಹಣಕಾಸು ಸಚಿವ ಫ್ರಾಂಕೋಯಿಸ್ ಫಿಲಿಪ್ ಶಾಂಪೇನ್ ಅವರೊಂದಿಗೆ ಚೊಚ್ಚಲ ಆರ್ಥಿಕ ಮತ್ತು ಹಣಕಾಸು ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯು ಉಭಯ ದೇಶಗಳ ನಡುವಿನ ಹಣಕಾಸು ವಲಯದ ಸಹಕಾರ, ದ್ವಿಪಕ್ಷೀಯ ಹೂಡಿಕೆ ಅವಕಾಶಗಳು ಹಾಗೂ ಅಂತಾರಾಷ್ಟೀಯ ಆರ್ಥಿಕ ವಿಚಾರಗಳ ಕುರಿತು ಒಳನೋಟಗಳನ್ನು ವಿನಿಮಯ ಮಾಡಿಕೊಳ್ಳಲು ಪ್ರಮುಖ ವೇದಿಕೆಯಾಗಲಿದೆ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ನಡೆಯಲಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚೀನಾದ ಬೀಜಿಂಗ್ಗೆ ತಲುಪಿದ್ದಾರೆ. ಎರಡು ದಿನಗಳ ಅಧಿಕೃತ ಭೇಟಿ ಕೈಗೊಂಡಿರುವ ಅವರು ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಇಂದು ಉನ್ನತ ಮಟ್ಟದ ಚರ್ಚೆ ನಡೆಸಲಿದ್ದಾರೆ. ಈ ಮಾತುಕತೆಯ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿರುವ ಚೀನಾ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿನ್ ಜಿಯಾನ್, ಎರಡೂ ದೇಶಗಳ ಪ್ರತಿನಿಧಿಗಳು ಗಡಿ ಸಮಸ್ಯೆಯ ಜೊತೆಗೆ ದ್ವಿಪಕ್ಷೀಯ ಬಾಂಧವ್ಯ, ಪ್ರಾದೇಶಿಕ ಭದ್ರತೆ ಹಾಗೂ ಜಾಗತಿಕ ವಿಷಯಗಳ ಕುರಿತು ವಿಸ್ತೃತ ಸಮಾಲೋಚನೆ ನಡೆಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾಸ್ಕೋದ ಕ್ರೆಮ್ಲಿನ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ವ್ಯಾಪಾರ, ಆರ್ಥಿಕ ಸಹಕಾರ, ಇಂಧನ ವಲಯದ ಪಾಲುದಾರಿಕೆ ಹಾಗೂ ಮುಂದಿನ ಉನ್ನತ ಮಟ್ಟದ ಶೃಂಗಸಭೆಗಳ ಕುರಿತು ವಿಸ್ತೃತವಾಗಿ ಚರ್ಚಿಸಲಾಯಿತು. ಸಭೆಯ ವೇಳೆ ಡಾ ಜೈಶಂಕರ್ ಪ್ರಧಾನಿ ನರೇಂದ್ರ ಮೋದಿ ಅವರ ವೈಯಕ್ತಿಕ ಸಂದೇಶವನ್ನು ಅಧ್ಯಕ್ಷ ಪುಟಿನ್ ಅವರಿಗೆ ಹಸ್ತಾಂತರಿಸಿದರು ಹಾಗೂ ಭಾರತೀಯ ವಿನಿಯೋಗದೊಂದಿಗೆ ನಡೆಸಿದ ಅಂತರ್ ಸರ್ಕಾರಿ ಆಯೋಗದ ಸಭೆಯ ಫಲಿತಾಂಶಗಳ ಕುರಿತು ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಭಾರತದ ಕೃಷಿ ವಲಯ ಹಾಗೂ ರೈತರ ಹಿತದೃಷ್ಟಿಯಿಂದ ದೇಶಕ್ಕೆ ಪೂರೈಸಲಾಗುವ ರಸಗೊಬ್ಬರದ ಪ್ರಮಾಣವನ್ನು ಹೆಚ್ಚಿಸಲು ರಷ್ಯಾ ಸಿದ್ದವಿರುವುದಾಗಿ ತಿಳಿಸಿದರು. ಹಾಗೂ ಭಾರತ ಮತ್ತು ರಷ್ಯಾ ನಡುವೆ ಬೆಳೆಯುತ್ತಿರುವ ವ್ಯಾಪಾರ ವಹಿವಾಟಿನ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದರು. ಭಾರತೀಯ ನಿಯೋಗದಲ್ಲಿ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ವಿಶ್ವವಿದ್ಯಾಲಯ ಧನಸಹಾಯ ಆಯೋಗ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಎಐಸಿಟಿಇ ಅಧಿಕಾರಿಗಳೊಂದಿಗೆ ನಿನ್ನೆ ವರ್ಚುವಲ್ ಸಭೆ ನಡೆಸಿದರು. ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಬಲಪಡಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚೆ ನಡೆಸಲಾಯಿತು. ಶಿಕ್ಷಣ ಸಂಸ್ಥೆಗಳಲ್ಲಿ ಕ್ರೀಡೆಗೆ ಉತ್ತೇಜನ, ವಿದ್ಯಾರ್ಥಿಗಳ ಹೆಚ್ಚಿನ ಪಾಲ್ಗೊಳ್ಳುವಿಕೆ ಮತ್ತು ಯುವ ಕ್ರೀಡಾ ಪ್ರತಿಭೆಗಳನ್ನು ಬೆಳೆಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಕೇಂದ್ರ ಶಿಕ್ಷಣ ಸಚಿವರು ನಿನ್ನೆ ನವದೆಹಲಿಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಸಂಬಂಧಿಸಿದ ವಿಷಯಗಳ ಕುರಿತು ಸಭೆ ನಡೆಸಿದರು. ಸಿಬಿಎಸ್ಇಯ ಶೈಕ್ಷಣಿಕ, ಪರೀಕ್ಷಾ ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳನ್ನು ಮತ್ತಷ್ಟು ಬಲಪಡಿಸುವ ಪ್ರಮುಖ ಆದ್ಯತೆಗಳ ಕುರಿತು ಸಭೆಯಲ್ಲಿ ಪರಿಶೀಲನೆ ನಡೆಸಲಾಯಿತು ಎಂದು ಪ್ರಹ್ಲಾದ್ ಜೋಶಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಗೋಧಿ ಹಿಟ್ಟು ಹಾಗೂ ಅದಕ್ಕೆ ಸಂಬಂಧಿಸಿದ ಉತ್ಪನ್ನಗಳ ರಫ್ತಿನ ಮೇಲಿದ್ದ ನಿರ್ಬಂಧವನ್ನು ಸರ್ಕಾರ ತೆರವುಗೊಳಿಸಿದೆ. ಇದರಿಂದ ಗೋಧಿ ಹಿಟ್ಟು, ಮೈದಾ, ರವೆ ಸೇರಿದಂತೆ ಗೋಧಿ ಆಧಾರಿತ ಉತ್ಪನ್ನಗಳ ಸಾಗರೋತ್ತರ ರಫ್ತಿಗೆ ಅವಕಾಶ ದೊರೆತಿದೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ರಫ್ತು ನೀತಿಯಲ್ಲಿ ಬದಲಾವಣೆ ಮಾಡಲಾಗಿದೆ ಎಂದು ವಿದೇಶಿ ವ್ಯಾಪಾರ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ತಿಳಿಸಿದೆ. ರಾಷ್ಟೀಯ ಕ್ರೀಡಾ ದಿನದ ಅಂಗವಾಗಿ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಇದೇ ತಿಂಗಳ 27ರಂದು ಖೇಲೋ ಇಂಡಿಯಾ ಸಂವಾದ, ಖೇಲ್ ಕಿ ಬಾತ್ ಪಿಎಂ ಕೆ ಸಾತ್ ಎಂಬ ರಾಷ್ಟ್ರವ್ಯಾಪಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಉಪಕ್ರಮದ ಮೂಲಕ ದೇಶಾದ್ಯಂತ

0: 1,500 ಸ್ಥಳಗಳಲ್ಲಿ ಯುವಜನರು, ಕ್ರೀಡಾಪಟುಗಳು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಒಟ್ಟುಗೂಡಿಸಲಾಗುವುದು ಎಂದು ಕೇಂದ್ರ ಯುವಜನ ವ್ಯವಹಾರ ಹಾಗೂ ಕ್ರೀಡಾ ಸಚಿವ ಡಾ ಮನ್ಸುಖ್ ಮಾಂಡವಿಯ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮದಲ್ಲಿ ವರ್ಚುಯಲ್ ಮೂಲಕ ಪಾಲ್ಗೊಂಡು ಯುವಜನರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅಡಿಯಲ್ಲಿ ಅರ್ಜಿಗಳ ವಿಚಾರಣೆ ನಡೆಸಿ ಅರ್ಹರಿಗೆ ಪೌರತ್ವ ಪ್ರಮಾಣ ಪತ್ರ ನೀಡಲು ಪಶ್ಚಿಮ ಬಂಗಾಳ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಅಧಿಕಾರ ನೀಡಿದೆ. ಈ ಸಂಬಂಧ ಕೇಂದ್ರ ಗೃಹ ಸಚಿವಾಲಯ ಸೂಚನೆ ಹೊರಡಿಸಿದೆ. ರಾಜ್ಯದಲ್ಲಿ ಇದುವರೆಗೆ 23,000 ಮಂದಿಯನ್ನು ಅರ್ಹರೆಂದು ಗುರುತಿಸಿ ಪೌರತ್ವ ಪ್ರಮಾಣ ಪತ್ರ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಬಾಂಗ್ಲಾದೇಶದಲ್ಲಿ ಧಾರ್ಮಿಕ ಕಿರುಕುಳದಿಂದ ಭಾರತಕ್ಕೆ ಬಂದವರು ಸಿಎಎ ಅಡಿಯಲ್ಲಿ ಪೌರತ್ವಕ್ಕಾಗಿ ಅರ್ಜಿ ಸಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ದೆಹಲಿ ಸರ್ಕಾರದ ಶಿಕ್ಷಣ ನಿರ್ದೇಶನಾಲಯ ಹಾಗೂ ನವದೆಹಲಿ ಮಹಾನಗರ ಪಾಲಿಕೆ ಅಡಿಯಲ್ಲಿ ನಡೆಯಲಿರುವ ಶಾಲೆಗಳಿಗೆ 2025-26 ಸಾಲಿನ 58ನೇ ಯುವ ಸಂಸತ್ ಸ್ಪರ್ಧೆ ಬಹುಮಾನ ವಿತರಣೆ ಸಮಾರಂಭ ಇಂದು ನವದೆಹಲಿಯಲ್ಲಿ ನಡೆಯಲಿದೆ. ಕೇಂದ್ರ ಕಾನೂನು ಮತ್ತು ನ್ಯಾಯ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಶಾಲೆಗಳಿಗೆ ಬಹುಮಾನ ವಿತರಿಸಲಿದ್ದಾರೆ. ಸಂಸದೀಯ ವ್ಯವಹಾರಗಳ ಸಚಿವಾಲಯ ಕಳೆದ 60 ವರ್ಷಗಳಿಂದ ದೆಹಲಿಯ ಶಾಲೆಗಳಲ್ಲಿ ಯುವ ಸಂಸತ್ ಸ್ಪರ್ಧೆಗಳನ್ನು ಆಯೋಜಿಸುತ್ತಿದೆ. ಯುವಜನರಲ್ಲಿ ಸ್ವಯಂ ಶಿಸ್ತು, ವಿವಿಧ ಅಭಿಪ್ರಾಯಗಳನ್ನು ಸಹಿಸುವ ಮನೋಭಾವ, ಸೌಜನ್ಯಯುತವಾಗಿ ಅಭಿಪ್ರಾಯ ವ್ಯಕ್ತಪಡಿಸುವುದು ಸೇರಿದಂತೆ ಪ್ರಜಾಪ್ರಭುತ್ವ, ಜೀವನದ ಮೌಲ್ಯಗಳನ್ನು ಬೆಳೆಸುವುದು ಯುವ ಸಂಸತ್ ಯೋಜನೆಯ ಉದ್ದೇಶವಾಗಿದೆ. ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಮಾವೋವಾದಿಗಳ ಅಡಗುತಾಣದಿಂದ ಭದ್ರತಾ ಪಡೆಗಳು ಭಾರೀ ಪ್ರಮಾಣದ ಶಸ್ತ್ರಾಸ್ತ್ರ, ಮದ್ದುಗುಂಡು ಹಾಗೂ ಸ್ಫೋಟಕಗಳನ್ನು ವಶಪಡಿಸಿಕೊಂಡಿವೆ. ಕಾರ್ಯಾಚರಣೆಯಲ್ಲಿ 23 ಶಸ್ತ್ರಾಸ್ತ್ರಗಳು, 492 ಸಜೀವ ಗುಂಡುಗಳು, 240 ಜಿಲೆಟಿನ್ ಕಡ್ಡಿಗಳು, 18 ಕೆಜಿ ಗನ್ ಪೌಡರ್, 5 ದೇಶಿ ನಿರ್ಮಿತ ಗ್ರೆನೇಡ್ಗಳು ಸೇರಿದಂತೆ ಹಲವು ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಶ್ರೀಲಂಕಾ ವಿರುದ್ದದ 2ನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದ 2ನೇ ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿದೆ. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆಯುಂಟಾಗಿದ್ದರೂ ಉತ್ತಮ ಬ್ಯಾಟಿಂಗ್ ಪ್ರದರ್ಶಿಸುವ ಧ್ರುವ ಜುರೆಲ್ ಅಜಯ 115 ರನ್ ಗಳಿಸಿದರೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ತವ್ಯ ನಿರತ ರಾಷ್ಟಗಳಲ್ಲಿ ಭಾರತದ ಜಾಗತಿಕ ಬಾಂಧವ್ಯ ಬಲಪಡಿಸಲು ಯುವ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಅಕ್ರಮ ಒಳನುಸುಳುವಿಕೆ ಕುರಿತು ಶೂನ್ಯ ಸಹಿಷ್ಣುತೆಗೆ ಕೇಂದ್ರ ಸಚಿವ ಅಮಿತ್ ಶಾ ಸೂಚನೆ. ರಾಷ್ಟೀಯ ಭದ್ರತೆಗಾಗಿ ಕಟ್ಟುನಿಟ್ಟಿನ ಕ್ರಮಕ್ಕೆ ನಿರ್ದೇಶನ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೆನಡಾ ಅಮೆರಿಕ ಪ್ರವಾಸ. ದ್ವಿಪಕ್ಷೀಯ ಆರ್ಥಿಕ ಪಾಲುದಾರಿಕೆಯ ಬಲವರ್ಧನೆಗೆ ಒತ್ತು. ಗಡಿ ಬಿಕ್ಕಟ್ಟು ಶಮನಕ್ಕಾಗಿ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಚೀನಾಗೆ ಭೇಟಿ. ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಸರಣಿ ಗೆಲುವಿನ ವಿಶ್ವಾಸದಲ್ಲಿ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12ಕ್ಕೆ.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ಚಿತ್ರಗೀತೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
5: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು

0: ಮತ್ತೊಮ್ಮೆ ಪರಿಶೀಲಿಸಿ.
1: ಆರ್ಬಿಐ ಹೇಳುತ್ತೆ, ಯಾರಿಗಾದ್ರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
2: ಶಂಕರ ಮಹಾದೇವನ್ ಅವರ ಧ್ವನಿಯಲ್ಲಿ ಶ್ರೀರಾಮ ಚಿತ್ರದ ಗೀತೆಯನ್ನು ಕೇಳಿದಿರಿ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಕರ್ಪೂರದ ಗೊಂಬೆ ಚಿತ್ರಕ್ಕಾಗಿ ಚಿತ್ರ ಅವರಾಡಿರುವ ಎಸ್ ನಾರಾಯಣ ಅವರ ಒಂದು ರಚನೆ. ಸಂಗೀತ ಸಂಯೋಜನೆ ಹಂಸಲೇಖಾ.

ಜೊತೆಗಾರ ಚಿತ್ರಕ್ಕಾಗಿ ಶಾನ್ ಮತ್ತು ಶ್ರೇಯಾ ಘೋಷಾಲ್ ಅವರಾಡಿರುವ ಜಯಂತ್ ಕಾಯ್ಕಿಣಿ ಅವರ ಒಂದು ರಚನೆ, ಸಂಗೀತ ಸಂಯೋಜನೆ ಸುಜೀತ್ ಶೆಟ್ಟಿ.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ ಆಕಾಶವಾಣಿ ಕಾರವಾರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಅನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ರತ್ನಮಾಲ ಪ್ರಕಾಶ್ ಅವರ ಯುಗಳ ಸ್ವರಗಳಲ್ಲಿ ಏಳು ಸುತ್ತಿನ ಕೋಟಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ವಿ ಮನೋಹರ್ ಬರೆದಿರುವ ಗೀತೆಗೆ ಎಲ್ ವೈದ್ಯನಾಥ್ ಅವರ ಸಂಗೀತ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

0: ಸಹೋದರರ ಸವಾಲ್ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲಾ ಅವರು ಹರಡಿರುವ ಶಿವದೇಶಂಕರ್ ಅವರ ರಚನೆಯನ್ನು ಕೇಳಿದಿರಿ. ಗೀತೆಗೆ ಸಂಗೀತ ಒದಗಿಸಿದವರು ಸತ್ಯಂ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮಂಜುಳ ಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ. ಪಿ ವಿ ಶ್ರೀನಿವಾಸ್ ಮತ್ತು ಪಿ ಸುಶೀಲಾ ಅವರ ಯುಗಳ ಸ್ವರಗಳಲ್ಲಿ ಆರಂಜಿ ಗೋಪಾಲ್ ವಿರಚಿತ ಒಂದು ಗೀತೆ. ಕಸ್ತೂರಿ ನಿವಾಸ್ ಚಿತ್ರಕ್ಕಾಗಿ ಈ ಗೀತೆಗೆ ಸಂಗೀತ ಸಂಯೋಜನೆ ಜಿ ಕೆ ವೆಂಕಟೇಶ್.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ನಾನಿನ್ನ ಮರೆಯಲಾರೆ ಚಿತ್ರದ ಗೀತೆ, ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಆಕಾಶವಾಣಿ ಕಾರವಾರ, ಸಮಯ 8:50 ನಿಮಿಷ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗಲಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತನರಿಯದೆಯೇ. ಪರಿಪರಿಯ ರೂಪದಲ್ಲಿ ಪರದೈವ ಕಣ್ಮುಂದೆ ಚರಿಸುತ್ತಿರೆ ನರನದರ ಗುರುತನರಿಯದೆಯೇ. ಧರೆಯದದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕೋತಿಮ್ಮ. ಧರೆಯದುದು ತನ್ನಂದದ ಪ್ರಾಣಿ ಎಂದೆಣಿಸಿ ತೊರೆಯುವನು ದೊರೆತುದನು ಮಂಕುತಿಮ್ಮ.

ಭಗವಂತ ಆ ಪರದೈವವನ್ನು ಯಾವ್ಯಾವ ರೂಪದಲ್ಲಿ ಕಣ್ಣು ಮುಂದೆ ಕಾಣಿಸ್ತಾನೋ ನಮಗೆ ಗೊತ್ತಿಲ್ಲ. ಅದನ್ನು ಕಾಣೋದೋ ತಿಳಿಯೋದೋ ಇದೆಲ್ಲ ಹೇಗೆ? ನಾವು ಚಿತ್ರದಲ್ಲಿ ಕಂಡ ರೀತಿಯಲ್ಲೇ ಕಾಣಬೇಕು ಅನ್ನೋ ನಿಯಮ ಏನೂ ಆ ಪರದೈವಕ್ಕೆ ಅನ್ವಿಸುವುದಿಲ್ಲ. ನಾಲ್ಕೈ ಚಕ್ರ, ಶಂಖ, ಕಿರೀಟ, ಆನೆ, ಕುದುರೆ ಇವೆಲ್ಲ ನಾವು ಚಿತ್ರಗಳಲ್ಲಿ ಕಾಣಬಹುದು, ಚಲನಚಿತ್ರಗಳಲ್ಲಿ ನೋಡಬಹುದು. ಆದರೆ ನಾವು ಸಾಮಾನ್ಯ ಮನುಷ್ಯರು ಆ ದೇವನನ್ನು ಹಾಗೆ ಗುರುತಿಸೋದಕ್ಕಂತೂ ಸಾಧ್ಯವಾಗಲ್ಲ. ನಮಗೋಸ್ಕರ ದೇವರು ಆ ಥರದ್ದು

ಎಲ್ಲ ಕಾಸ್ಟ್ಯೂಮ್ ಹಾಕ್ಕೊಂಡು ಬರೋ ಅಲ್ಲ. ಎಲ್ಲೋ ಬಿದ್ದೋಗಿರ್ತೀವಿ, ಯಾರೋ ನಮ್ಮನ್ನು ಎತ್ತುಬಿಡ್ತಾರೆ, ತಕ್ಷಣ ನಮ್ಮ ಬಾಯಿಂದ ಒಂದು ಮಾತು ಬರುತ್ತೆ. ಅಥವಾ ನಮ್ಮ ಬಂಧುಗಳು ನಮಗೆ ಮಾತಾಡೋಕ್ಕಾಗದೇ ಇದ್ದಾಗ ನಮ್ಮ ಬಂಧುಗಳು ಯಾರೋ ಹೇಳ್ತಾರೆ, ದೇವ್ರು ಬಂದಾಗ ಬಂದ್ರಿ, ತುಂಬ ಉಪಕಾರವಾಯಿತು ಅಂಥೇಳಿ ನಮ್ಮನ್ನು ಭಾಳ ಗೌರವದಿಂದ ಕಾಣ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಮಾಡೋ ಕೆಲಸ ಏನು ಅಂದರೆ, ಕಾಯುವುದು ದೇವರ ಕೆಲಸ, ಕೊಲ್ಲುವುದು ರಾಕ್ಷಸರ ಕೆಲಸ. ನಾಯಿಯೋ ನರಿಯೋ ರೋಗಿಯೋ ವೃದ್ಧನೋ ವ್ಯಾಘ್ರನೋ ಹುಡುಗನೋ ಪ್ರೌಢನೋ, ಯಾವ ರೂಪವೋ ಆ ದೇವರು ಯಾವ ರೂಪದಲ್ಲಿ ಬರ್ತಾನೆಯೋ ಏನೋ. ಕನಕದಾಸನಿಗೆ ನಾಯಿಯ ರೂಪದಲ್ಲಿ ಹಾವಿನ ರೂಪದಲ್ಲಿ ಕಾಣಿಸ್ಕೊಂಡ ಭಗವಂತ, ಹಾಗೆ ಯಾರ್ಯಾರಿಗೆ ಯಾವ್ಯಾವ ರೂಪದಲ್ಲಿ ಭಗವಂತ ಕಾಣಿಸ್ತಾನೆಯೋ, ಯಾವುದನ್ನೇ ಕಂಡರು ಕಾರಣ ಹುಡುಕುವವರು ಪ್ರಶ್ನಿಸುವವರು ನಮ್ಮಂತೆಯೇ ಅದು ಇನ್ನೊಂದು ನರಪ್ರಾಣಿ ಅಂತ ಉದಾಸೀನ ಮಾಡೋರು ನಾವು. ಹೀಗಾಗಿ ಆ ಪರದೈವವನ್ನು ಗುರುತಿಸದೆ ಕಾಣದೆ ಹೋದಾಗ ಹತ್ತಬೇಕಾಗಿದ್ದ ರೈಲು ತಪ್ಪೋಗಿರುತ್ತೆ, ಟಿಕೆಟ್ ತೊಗೊಂಬಿಟ್ಟಿರ್ತೀವಿ ರೈಲು ಹೋದ ಮೇಲೆ ಅನ್ನೋದನ್ನು ಮರಿಬಾರ್ದು.

ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡಿ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು, ವರ ನೀಡಿ. ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ? ಮೈಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ?

ಭಗವಂತನಿಗೆ ಹೀಗೆ ಕಾಣಿಸ್ಕೋಬೇಕು ಅಂತನೋ ನಿಯಮ ಏನೂ ಇಲ್ಲ. ಅತ್ಯಂತ ಸಾಮಾನ್ಯ ರೂಪದಲ್ಲಿ ಕಾಣಿಸ್ಕೊಳ್ಬಹುದು, ಸಂಸಾರಿಯ ವೇಷದಲ್ಲಿ ಬಂದು ಮುಂದೆ ನಿಲ್ಲಬಹುದು. ಶ್ರೀನಿವಾಸ ನಾಯಕರಿಗೆ ಅಂಗಡಿನಲ್ಲಿ ಒಬ್ಬ ಗೃಹಸ್ಥನ ವೇಷದಲ್ಲಿ, ಒಬ್ಬ ಬ್ರಹ್ಮಚಾರಿಯ ವೇಷದಲ್ಲಿ ದೇವರು ಬಂದು ಕಾಣಿಸ್ಕೊಳ್ತಾನೆ. ಆ ಶ್ರೀನಿವಾಸ ನಾಯಕರ ಹೆಂಡತಿ ಸರಸ್ವತಿ ಬಾಯಿಗೂ ಹಾಗೆ ಕಾಣಿಸ್ಕೊಳ್ತಾನೆ. ಮುಂದೆ ಆದದ್ದೆಲ್ಲ ಒಂದು ಪವಾಡ, ನಡೆದು ಹೋಗುತ್ತೆ, ಬಂದದ್ದೆಲ್ಲ ಬರಲಿ, ಭಗವಂತನ ದಯೆ ಇರಲಿ ಅಂದಾಗೆ ಆದದ್ದೆಲ್ಲ ಒಳಿತೆ ಆಯಿತು ಅಂಥೇಳಿ ಇಡೀ ಸಂಸಾರವನ್ನು ಬಿಟ್ಟು ಅವರು ಹೊರಗೆ ಹೊರಡ್ತಾರೆ ತಂಬುರಿ ಹಿಡ್ಕೊಂಡು. ನಮ್ಮ ಮೇಲೆ ಕೃಪೆ ಇಟ್ಟು ಅನುಗ್ರಹ ತೋರೋಕ್ಕೆ, ವರ ನೀಡೋಕ್ಕೆ ಯಾವುದೇ ವೇಷವನ್ನು ಆತ ಧರಿಸಬಹುದು. ಇಂಥ ವೇಷದಲ್ಲೇ ದೇವರು ಬರಬೇಕು ಅಂತ ನಾವು ಬಯಸೋದಾದರೆ ಅದು ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಮಾತ್ರ. ಭಗವಂತನಿಗೆ ಯಾವ ವೇಷ? ಸಾಮಾನ್ಯ ವ್ಯಕ್ತಿ, ವಸ್ತು, ಪ್ರಾಣಿ ರೂಪದಲ್ಲೋ ಸಂಸಾರಿ ವೇಷದಲ್ಲೋ ವರ ನೀಡೋಕ್ಕೆ ಅಂತ ಸ್ವಾಮಿ ನಿನ್ನೆಡೆಗೆ, ಅಂದರೆ ನಾವಿರೋ ಕಡೆಗೆ, ನಾವಿದ್ದ ಜಾಗಕ್ಕೆ ಬರ್ತಾನಂತೆ. ದೇವಸ್ಥಾನದಲ್ಲೋ ಪೂಜೆ ಪುನಸ್ಕಾರ ಅಭಿಷೇಕ ಇತ್ಯಾದಿ ಪ್ರದರ್ಶನಗಳು ನಮ್ಮ ಸಂತೋಷಕ್ಕಲ್ಲದೆ, ನಮ್ಮ ತೃಪ್ತಿಗಲ್ಲದೆ, ನಮ್ಮ ಲಾಭದ ಗಳಿಕೆಗಲ್ಲದೆ ಭಗವಂತನ ಅನುಗ್ರಹಕ್ಕಾಗಿ ಅಲ್ಲವೇ ಅಲ್ಲ. ಭಗವಂತನಿಗೆ ಯಾವ ಸೇವೆ ಮಾಡಿಸದೇ ಇದ್ದರೂ, ಯಾವ ಅಭಿಷೇಕಗಳನ್ನು ಮಾಡಿಸದೇ ಇದ್ದರೂ ಅವನು ಕಾಣಿಸ್ಕೊಳ್ಳೋ ಕಾಣಿಸ್ಕೊಂಡೇ ಕಾಣಿಸ್ಕೋತಾನೆ. ಅದನ್ನು ಕಾಣುವ ಶಕ್ತಿ ನಮ್ಮಲ್ಲಿ ಇರಬೇಕು. ಭಗವಂತನ ಮಹಿಮೆ ಕಾಣಬೇಕು ಅಂದರೆ ನಮಗೆ ಸಂಸ್ಕಾರವಿರಬೇಕು. ಏನೀ ಸಂಸ್ಕಾರ ಅಂತಂದರೆ ಸಹಜವಾದ ಬದುಕು. ಅಂದ್ರೇನು? ಆಡಂಬರವಿಲ್ಲದ ಬದುಕು, ನಿದರ್ಶನದ ಬದುಕು, ಪ್ರದರ್ಶನವಲ್ಲದ ಬದುಕು. ಇಂಥ

0: ಬದುಕಿನಲ್ಲಿದ್ದಾಗ ಕತ್ತಲಲ್ಲಿ ಕುಳಿತಿರಲು ಯಾರು ಆಸೆ ಪಡ್ತಾರೆ ಅಂಥವನಿಗೆ ಬೆಳಕಿನ ಸಹವಾಸ ಸಿಗೋಲ್ಲ. ತಾಮಸ ಬುದ್ಧಿಯವನಿಗೆ ಆ ಮಹಿಮೆ ಕಾಣಬೇಕು ಅಂದರೆ ಆ ತಾಮಸ ಬುದ್ಧಿಯಿಂದ ಹೊರಗೆ ಬರಬೇಕು, ಆಗ ದೇವರು ಕಾಣಿಸ್ತಾನೆ ಅನ್ನತ್ತೆ ಈ ಕಗ್ಗದ ಭಾಗ.
1: ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ MR ಶ್ರೀನಿಧಿ, ವ್ಯಾಖ್ಯಾನ HS ಶ್ರೀರಾಮಕೃಷ್ಣ, ಸಂಯೋಜನೆ MG ಶ್ರೀಹರ್ಷನ್, AV ವಿನೋದ್ ಕುಮಾರ್ ಹಾಗೂ TV ವಿದ್ಯಾಶಂಕರ್. ನಿರ್ಮಾಣ MM ಶಿವರಾಮ್. ಕಗ್ಗದ ಸಿರಿ.
2: ಆಕಾಶವಾಣಿ ಕಾರವಾರ FM ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1-800-420-2233.
5: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
6: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
7: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 FM ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
8: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಶ್ರೋತೃಗಳೇ, ಇಂದು ಸಾಯಂಕಾಲ 5:30 ಸಂದೇಶ ಸಂಗಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಿಷಯ, ಬಸ್ಸಿನಲ್ಲಿ ಕಿಟಕಿ ಬದಿಯ ಸೀಟು. ಸಂದೇಶ ಕಳಿಸಲು ನಮ್ಮ ಮೊಬೈಲ್ ಸಂಖ್ಯೆ 9480249740.

ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಲಿದ್ದಾರೆ ತಿಮ್ಮಪ್ಪ ಯೇಚಿಗೌಡ. ಪ್ರಾಯೋಜಕರು ಕೃಷಿ ಇಲಾಖೆ, ಭಾರತ ಸರ್ಕಾರ.

ಸಾಯಂಕಾಲ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಅನಿಲ್ ಕುಮಾರ್ ಶಂಕರಾಪುರ ಅವರಿಂದ ಸ್ವರಚಿತ ಕವನ ವಾಚನವನ್ನು ಕೇಳಿದಿರಿ. ಆನಂತರ ಆಧುನಿಕತೆ ಮತ್ತು ಮಾನವೀಯ ಮೌಲ್ಯಗಳು ಈ ಕುರಿತು ಮಾತನಾಡುತ್ತಾರೆ ಚೇತನಾ ನಾಯಕ್.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಕೇಳಿ, ಕಸ್ತೂರಿ ಶಂಕರ್ ಅವರು ಹಾಡಿರುವ KS ನರಸಿಂಹಸ್ವಾಮಿಯವರ ಒಂದು ರಚನೆ, ಮಣ್ಣಿನೊಡನೆ ಮಣ್ಣಿನಂತೆ ನನ್ನ ನಿನ್ನ ಸಂಗಮ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಮುಂದೆ ಕೇಳಿ ಕಸ್ತೂರಿ ಶಂಕರ್ ಅವರು ಹಾಡಿರುವ ಜಿ ಎಸ್ ಶಿವರುದ್ರಪ್ಪ ಅವರ ಒಂದು ರಚನೆ, ಬಂದ ಚೈತ್ರದ ಹಾದಿ ತೆರೆದಿದೆ ಬಣ್ಣ ಬದುಕಿನ ಮೋಡಿಗೆ.

0: ಇದುವರೆಗೆ ಕಸ್ತೂರಿ ಶಂಕರ್ ಅವರು ಹಾಡಿರುವ ಕೆಲವು ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಪಾರ್ವತಿ ಪೀತರ್ಗಿ ಅವರಿಂದ ಸಣ್ಣ ಕಥೆ ಆಯ್ಕೆ.
1: ಕಥೆಯ ಶೀರ್ಷಿಕೆ ಆಯ್ಕೆ. ಹಿತ್ತಲಿನಲ್ಲಿ ಒಂದು ಅಂಕನ ಜಾಗದಲ್ಲಿ ಕಂಗೊಳಿಸುವ ರಾಶಿ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಬೇಸರಿಸಿಕೊಳ್ಳುತ್ತಾ ಸುನಂದ ಇನ್ನು ಸಂಜೆ ವೇಳೆ ಹಾಗೇ ಕುಳಿತಲ್ಲಿ ಸೊಳ್ಳೆಗಳು ತನ್ನ ರಕ್ತವನ್ನೆಲ್ಲ ಹೀರುವವೆಂದು ಬೆಂಕಿ ಮಾಡಿ ಅದರ ಮೇಲೆ ಕೊಟ್ಟಿಗೆಯಿಂದ ಸ್ವಲ್ಪ ಹಸಿ ಹುಲ್ಲನ್ನು ಹಾಕಿ ದಟ್ಟ ಹೊಗೆ ಎಬ್ಬಿಸಿ ಅಲ್ಲಿರುವ ಸೊಳ್ಳೆಗಳನ್ನೆಲ್ಲ ಓಡಿಸಿಯೇ ಪಾತ್ರೆ ತೊಳೆಯಲು ಕುಳಿತಳು. ಬಿ ಎ ಓದಿದ ಅವಳು ಮುಂದೆ ಇನ್ನೂ ಓದಿ ಉನ್ನತ ಕೆಲಸಕ್ಕೆ ಸೇರಬೇಕೆಂದವಳು. ರಾಶಿ ಪಾತ್ರೆ ತೊಳೆಯುವ ತನ್ನ ಸೌಭಾಗ್ಯಕ್ಕೆ ಹಳೆದುಕೊಳ್ಳುತ್ತಲೇ ಒಳಗೆ ಮಹಾರಾಣಿಯಂತೆ ಮಂಚದ ಮೇಲೆ ಪವಡಿಸಿದ ನಾದಿನಿ ಅನುಪಮಾಳ ಅದೃಷ್ಟಕ್ಕೆ ಮನದಲ್ಲೇ ಕರುಬಿದಳು. ಇನ್ನೂ ನವಮಾಸಗಳು ಮುಗಿದಿಲ್ಲ, ಆದರೂ ಈಗಾಗಲೇ ನಡೆದಾಡಿದರಲ್ಲಿ ಅವಳ ಹೊಟ್ಟೆಯಲ್ಲಿನ ಜೀವ ಬಿಚ್ಚಿ ಬೀಳುವುದು ಎಂಬಂತೆ ಸದಾ ಅವಳ ಸೇವೆಗೆ ಮುಡಿಪು ಎಂಬಂತಿರುವ ಅಜ್ಜಿ ಭೀಮವ್ವ, ಅವ್ವ ಗಂಗವ್ವ, ಸಾಲದ್ದಕ್ಕೆ ಕಾಕಾ ಕಾಕು, ಆ ತುಂಬು ಕುಟುಂಬದ 10 ಮಕ್ಕಳು ಅವಳ ಸೇವೆಗಾಗಿ ಟೊಂಕ ಕಟ್ಟಿ ನಿಂತಿದ್ದರು. ಆಕೆ ಇನ್ನೂ ಹೆರದೇ ಇದ್ದರೂ ಅವ್ವ ಅಜ್ಜಿ ಆಕೆಯನ್ನು ಬಾನಂತಿಯಂತೆ ಎಣ್ಣೆ ಹಚ್ಚಿ ಮೈ ಉಜ್ಜಿ ಸ್ನಾನ ಮಾಡಿಸುತ್ತಿದ್ದರು. ಕಾಕಾ ಒಳ್ಳೆಯ ಹುರುಪಿನಿಂದ ಹೊರಿಸಲು ಹೆನೆದ ಅಜ್ಜಿ ಬಾನಂತಿಗೆ ಕಾಯಿಸಿಕೊಳ್ಳಲು ಬೆಂಕಿ ಹಾಕಲು ಇದ್ದಿಲು ಕುಳ್ಳು ಸಂಗ್ರಹಿಸತೊಡಗಿದಳು. ನಾದಿನಿ ಅನುಪಮ ಊಟ ಮಾಡಬೇಕಾದರೆ ಸಂಡಿಗೆ ಹಪ್ಪಳ ಒಂದು ಬಗೆಯೇ ಎರಡು ಬಗೆಯೇ, ಊಟವಾದ ಮೇಲೆ ಸೇಬು ಬಾಳೆ ದ್ರಾಕ್ಷಿ ದಾಳಿಂಬೆ. ಸ್ವಲ್ಪ ಮೈಕೈ ನೋವಾದರೂ ಆಸ್ಪತ್ರೆಯೇ ಮನೆಗೆ ಬರುತ್ತಿತ್ತು. ಏನೂ ಆಗದಿದ್ದರೂ ಕೂಡ ಮೇಲಿಂದ ಮೇಲೆ ಅನುಪಮ ಹಾಗೂ ಅವಳ ಹೊಟ್ಟೆಯಲ್ಲಿನ ಮಗು ಸುರಕ್ಷಿತವೇ ಎಂದು ಡಾಕ್ಟರ್ ಹತ್ತಿರ ಚೆಕಪ್ ಮಾಡಿಸುತ್ತಿದ್ದರು. ತನ್ನ ಮನೆಯವರು ಸಾಲದ್ದಕ್ಕೆ ಅನುಪಮಳನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಅವಳ ಗಂಡ ಹಾಗೂ ಅತ್ತೆ ಮಾವ ಎಲ್ಲರೂ ಅವಳಿಗೆ ತೋರುವ ಪ್ರೀತಿ ಮತ್ತು ಮಾಡುವ ಸೇವೆ ಕಂಡು ಮುಂದೆ ಮಗುವಾದ ಮೇಲೆ ಪುತ್ರೋತ್ಸವವನ್ನು ಬಹುಶಃ ತನ್ನ ಯಮೆಯ ಪಠ್ಯಕ್ಕಿರುವ ಪಂಪನ ಆದಿಪುರಾಣದಲ್ಲಿ ಬರುವ ವೃಷಭನಾಥನ ಜನ್ಮಾಭಿಷೇಕದ ಪ್ರಸಂಗದಂತೆ ಆಚರಿಸುವರೇನೋ ಎಂದು ಆ ಪ್ರಸಂಗವನ್ನು ಜ್ಞಾಪಿಸಿಕೊಂಡಳು. ಅನುಪಮಳ ಗಂಡ ದೂರದ ದೆಹಲಿಯಲ್ಲಿದ್ದರೂ ಪ್ರತಿ ವಾರವೂ ತಪ್ಪದೇ ಮಡದಿಯನ್ನು ಕಾಣಲು ಓಡೋಡಿ ಬರುತ್ತಿದ್ದ. ಬಂದವ ಅವಳ ಬಯಕೆಗಳನ್ನೆಲ್ಲ ಈಡೇರಿಸುತ್ತಿದ್ದ. ದೆಹಲಿಯಲ್ಲಿರಲಿ ಮತ್ತೆಲ್ಲಿಯೇ ಇರಲಿ, ತಾಸು ಎರಡು ತಾಸಿಗೊಮ್ಮೆ ಕಾಲ್ ಮಾಡಿ ಮಾತಾಡುತ್ತ, ಚಿನ್ನು ನೀ ಏನು ಅಂಜಬೇಡ, ಏನೂ ಆಗೋದಿಲ್ಲ, ನಾ ಎಲ್ಲೇ ಇದ್ದರೂ ನಿನ್ನ ಹತ್ರ ಅದೀನಿ ಅಂತ ತಿಳ್ಕೊ ಅಂತಿದ್ದ. ಅವನು ಬಂದರಂತೂ ಮುಗದೇ ಹೋತು. ಅನುಪಮಾಳ ಉಪಚಾರದೊಂದಿಗೆ ಆತನ ಉಪಚಾರ, ಆಳಿನಂತೆ ತಾವೆಲ್ಲ ಓಡಾಡಬೇಕು, ಮಕ್ಕಳ ಕಾಳಜಿ ಬಿಟ್ಟು 12 ತರಹದ ಅಡುಗೆ ಮಾಡುತ್ತಾ ನಿಂತು ಬಿಡಬೇಕು. ಸುನಂದಳಿಗಂತೂ ಮೈಯೆಲ್ಲ ಉರಿಯುತ್ತಿತ್ತು. ಬೇಗ ಬೇಗ ತನ್ನ ಪಾಲಿನ ಕೆಲಸ ಮುಗಿಸಿ ಮಕ್ಕಳ ಓದು ಮತ್ತು ತನ್ನ ಓದಿಗೆ ಸಮಯ ಉಳಿಸಬೇಕೆಂದರೆ ಸಾಧ್ಯವೇ ಆಗುತ್ತಿರಲಿಲ್ಲ. ತಾನೂ ಹೋಗಿದ್ದೆ ತಾಯಿ ಇಲ್ಲದ ತವರಿಗೆ ತನ್ನ ಚೊಚ್ಚಲ ಬಾನಂತನಕ್ಕೆ. ಅತ್ತಿಗೆಯರಿಗೆ ತನ್ನ ಬಾನಂತನ ಮಾಡುವ ಮನಸ್ಸಿಲ್ಲದಿದ್ದರೂ ಅನಿವಾರ್ಯವಾಗಿ ಕರೆದೊದ್ದಿದ್ದರು. ಅನುಪಮಾಳಂತೆ ತನಗೆ ಬಸರು ಬಯಕೆಗಳೇ ಹುಟ್ಟಿಕೊಳ್ಳಲಿಲ್ಲವೇನು? ಹುಟ್ಟಿಕೊಂಡರೂ ನನ್ನ ಬಯಕೆಗಳನ್ನು ಕೇಳಲು ಹೆತ್ತ ತಾಯಿಯೇ ಇದ್ದೂ ಇಲ್ಲದಂತಿರುವ ಪತಿ ತವರಿಗೆ ಹೋಗಿ 2 ತಿಂಗಳಾದರೂ ಒಂದು ಸಾರಿಯಾದರೂ ಹೆಂಡತಿ ಹೇಗಿರಳೆಂದು ನೋಡುವುದು ಹೋಗಲಿ, ಫೋನ್ ಕೂಡ ಮಾಡದವರು. ಬಹುಶಃ ನನ್ನ ಇರುವನ್ನೇ ಮರೆತಿದ್ದರೇನು. ನನ್ನ ದುರ್ದವ್ಯಕ್ಕೆ ಎಲ್ಲರಂತೆ ಹೊಟ್ಟೆಯೊಳಗಿನ ಮಗು ತಿರುಗೇ ಇರಲಿಲ್ಲ. ಹಾಗಾಗಿ ಸಿಜರಿನ್ ಮಾಡಬೇಕೆಂದು ಹೇಳಿದಾಗ ಅನ್ನ ಅತ್ತಿಗೆ ತಮಗೆ ತಗಲಬಹುದಾದ ಖರ್ಚಿನಿಂದ ಪಾತಾಳಕ್ಕಿಳಿದು ಹೋದರು. ಏ ಸುನ್ನಿ, ನಿನ್ನ ಗಂಡಗ ಸಾಧ್ಯ ಆದಷ್ಟು ರೊಕ್ಕ ಕೊಡಕ್ಕೆ ಹೇಳ, ನೀವೇನು ಸಾಕಷ್ಟು ಸಾವುಕಾರ ಅದೀರಿ, ಇವತ್ತು ಅವಾಗ ಫೋನ್ ಮಾಡೇ ಬಾ ಅಂತ ಹೇಳ. ದುಡ್ಡಿನ ವಿಷಯ ಬಂದಾಗ ಅವರು ನೆನಪಾಗಿದ್ದರು. ಇಲ್ರಿ ವೈನು, ಇವರು ಕೆಲಸ ಬಿಟ್ಟು ಬರುವುದಿಲ್ಲ, ಅವರು ಅಲ್ಲೇ ಇದ್ದಾಗ ನನ್ನ ಖರ್ಚಿಗೆ ರೊಕ್ಕ ಕೊಡುವುದಿಲ್ಲ, ಇಲ್ಲಿ ಬಂದ ಇನ್ನು ಇಲ್ಲಿ ಬಂದ ಮೇಲೆ ಕೊಡ್ತಾರೆ.

ಕೊಡೋದಿಲ್ಲ ಅಂದ್ರೆ ಹೆಂಗೆ, ನೀ ಬಿಡೋದಿಲ್ಲ ಅಂತ ಹೇಳ್ಬೇಕವ. ಹಂಗಲ್ರಿ ವೈನಿ, ನಾನು ಅವ್ರನ್ನ ಸಾಕಷ್ಟು ತಿದ್ದಾಕ ಪ್ರಯತ್ನ ಮಾಡೀನಿ. ಹೋಗಲಿ, ನಾನಾದರೂ ಕೆಲಸಕ್ಕೆ ಹೋಗ್ಬೇಕಂತ ನೋಡೀನಿ. ನನಗೇನು ಕೆಲಸ ಸಿಗೋದಿಲ್ಲ ಅಂತಲ್ಲ, ಆದ್ರೆ ಮನೆಯಾಗ ನಮ್ಮ ಅತ್ತಿ ಈಕೆ ಕೆಲಸಕ್ಕೆ ನೀ ಏನು ಕೆಲಸಕ್ಕೆ ಹೋಗಿ ಪಗಾರ ತಂದು ನಮ್ಮ ಹೊಟ್ಟಿಗೆ ಹಾಕಬೇಕಾಗಿಲ್ಲ, ನಿನ್ನ ಪಗಾರದಾಗ ನಾವು ಸಂತಿನೂ ಮಾಡಬೇಕಾಗಿಲ್ಲ. ಆ ದೇವರು ನಮಗೆ ರಗಡ ಕೊಟ್ಟಾನ, ಚಲೋ ತಂಗ ಮನೆ ಕೆಲಸ ಮಾಡ್ಕೊಂಡು ಹೋಗು ಸಾಕು ಅಂತ ಚಿಕ್ಕರು. ನನ್ನ ಗಂಡನ ಕೇಳಿದ್ರೆ ಯಾಕಂದ್ರೆ ಹೊಟ್ಟಿಗೆ ಹಾಕಾಕತ್ತಿಲ್ಲೇನು, ಏನು ಕಡಿಮೆ ಆಗೈತಂತ ಹೊರಗೆ ದುಡಿಯಾಕೆ ಹೊಕ್ಕಿನಿ ಅಂತಿ ಅಂತ ನನ್ನ ಬಾಯಿ ಮುಚ್ಚಿಸಿ ಆಪರೇಷನ್ ಥಿಯೇಟರ್ಗೆ ಕರೆದೊಯ್ದಾಗ ಹೆದರಿದ್ದೆ. ಸೂರ್ಯನಂತೆ ಪ್ರಕಾಶಮಾನವಾದ ಲೈಟು ನನ್ನ ಸುತ್ತಲೂ ಶಸ್ತ್ರಧಾರಿಗಳಾಗಿನಿ. ಹಸಿರು ಬಣ್ಣದ ಮಾಸ್ಕ್ದಿಂದ ಮೂಗು ಬಾಯಿ ಮುಚ್ಚಿಕೊಂಡು ನಿಂತ ಡಾಕ್ಟರ್ಗಳನ್ನು ನೋಡಿ ಭಯ ಹೆಚ್ಚುತ್ತಲೇ ಹೋಯಿತು. ನನ್ನ ಕನ್ನಲ್ಲಿಯ ಭಯವನ್ನು ಅರ್ಥೈಸಿಕೊಂಡ ನನ್ನ ಪಕ್ಕಕ್ಕೆ ನಿಂತ ಡಾಕ್ಟರ್ ಭಯಬೇಡ, ಏನೂ ಆಗುವುದಿಲ್ಲ ಎಂದು ಕನ್ನಲ್ಲೇ ಅಭಯಹಸ್ತ ನೀಡಿದರು. ಬೆನ್ನಲ್ಲಿ ಡ್ರಗ್ ಕೊಟ್ಟರು. ಎಂಥದೋ ವಿಚಿತ್ರ ಅನುಭವ, ನಾನು ದೂರದ ಆಕಾಶದಲ್ಲೆಲ್ಲೋ ತೇಲಿ ಹೋದಂತೆ ಭಾಸವಾಯಿತು. ನರಗಳ ಜಗ್ಗಾಟ, ಹ್ಞೂ ಹ್ಞೂ, ಕ್ವಿಕ್ ಕ್ವಿಕ್, ಆಳವಾದ ಕೆಸರಿನಿಂದ ಮಗುವನ್ನು ಮೇಲೆತ್ತಿದಂತೆ ಮಗುವನ್ನು ಹೊಟ್ಟೆಯೊಳಗಿಂದ ಎತ್ತಿ ಹಿಡಿದರು. ಆ ಅನುಭವ ಅರಿವಿಗೆ ಬಂದರೂ ಕಣ್ಣು ತೆರೆದು ನೋಡಲಿಲ್ಲ ಭಯದಿಂದ. ಅಲ್ಲಿರುವ ನರ್ಸ್ಗಳು ಮುಲಗಾಜಾಲ ಎಂದಾಗ ನನಗೆ ಹುಟ್ಟಿದ ಮಗು ಗಂಡು ಎಂದು ತಿಳಿಯಲು ಕಷ್ಟಪಡಬೇಕಾಗಲಿಲ್ಲ. ಎಲ್ಲ ಮುಗಿದ ಮೇಲೆ ರೂಮಿಗೆ ಶಿಫ್ಟ್ ಮಾಡಿ ನನಗೆ ಮಗುವನ್ನು ಎತ್ತಿ ತೋರಿಸಿದಾಗ ಅಂತಹ ಅರೆ ಪ್ರಜ್ಞಾವಸ್ಥೆಯಲ್ಲಿ ನಸುಗತ್ತಲೆಯ ಮುಸುಕಿನಲ್ಲಿ ಮಗುವನ್ನು ನೋಡಿದಂತೆ ಅಸ್ಪಷ್ಟವಾಗಿ ಗೋಚರವಾಯಿತು. ಮಗು ಹುಟ್ಟಿ 5-6 ದಿನಗಳಾದರೂ ಗಂಡನ ಮನೆಯಿಂದ ಯಾರೂ ಬಂದಿರಲಿಲ್ಲ. ಅನ್ನ ಹಲವು ಬಾರಿ ಫೋನ್ ಮಾಡಿದ ಮೇಲೆ ಪತಿದೇವರೆನ್ನಿಸಿಕೊಂಡವರು ಬಂದರು. ಬಂದವರು ಬಾಗಿಲಲ್ಲೇ ನಿಂತರು. ನನ್ನೊಮ್ಮೆ ಅನುಕಂಪದಿಂದ ದೃಷ್ಟಿಯಿಂದ ನೋಡಿದರು. ಕಣ್ಣಲ್ಲೇ ಹಿಂಗೆ ಆಗಬಾರ್ದಿತ್ತು ಎಂದು ಹೇಳಿದಂತಿತ್ತು. 5 ನಿಮಿಷ ನಿಂತರೋ 10 ನಿಮಿಷ ನಿಂತರೋ ಏನನ್ನೂ ಹೇಳಲಿಲ್ಲ, ಏನನ್ನೂ ಕೇಳಲಿಲ್ಲ. ದೂರದಿಂದಲೇ ಮಗುವನ್ನು ನೋಡಿಕೊಂಡು ಹೊರಟು ಹೋದರು. ಏನು ಹೇಳಿದರು ನಿಮ್ಮ ಯಜಮಾನರು? ಏನೂ ಇಲ್ರಿ ವೈನಿ, ನೀವು ಏನಾರ ಮಾತಾಡಲಿ ಅಂತಾನೆ ನಿಮ್ಮಿಬ್ಬರನ್ನ ಒಳಗೆ ಬಿಟ್ಟೆ, ನಾ ಹೊರಗೆ ಹೋಗಿದ್ನಿ. ಹೋಗಲಿ, ಒಂದಿಷ್ಟು ರೊಕ್ಕನಾದರೂ ಇಸ್ಕೊಂಡೆ. ಇಲ್ರಿ, ಅವ್ರು ನನ್ನ ಜೊತೆ ಮಾತಾಡಲೇ ಇಲ್ಲ. ನೀ ಮಾತಾಡಬೇಕಾಗಿತ್ತು, ಸುಟ್ಟರು ಸುಡ್ಲಾರ್ದಷ್ಟು ಆಸ್ತಿ ಐತಿ, ಹೆಂಡತಿ ಕೈಯಾಗ ಒಂದು ಪೈಸ ಕೊಡದ ಅವ ಎಂತ ಗಂಡ ಅಯ್ಯವ್ವ. ಎಷ್ಟೆಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಬಂದಾಗಿತ್ತು, ಆದರೆ ಬಡತನಕ್ಕೆ ಉಂಬುವುದಾದಡೆ ಉಡುವ ಚಿಂತೆ ಎಂಬಂತೆ ಪ್ರೈಮರಿ ನರ್ಸರಿಯಲ್ಲಿ ಓದುವ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತೆಯಾಗತೊಡಗಿತು. ತಾನು ಏನೇ ಸರ್ಕಸ್ ಮಾಡಿದರೂ ಬದಲಾಗದ ಗಂಡ ಹಿಂಡು ಜನರ ಮನೆಯಲ್ಲಿ ಕೆಲಸದಾಳಿನಂತೆ ದುಡಿಯುವುದು ಮಾತ್ರ ತಪ್ಪಲಿಲ್ಲ. ಕಷ್ಟಕಾಲಕ್ಕೆ ಚಿಕ್ಕಪ್ಪನ ಮಗ ವಿಕಾಸ ಸಹಾಯ ಮಾಡಿ ಆಕೆ ಮುಂದೆ ಎಮೆ ಓದುವಂತೆ ಮಾಡಿದ್ದ. ಅಲ್ಲ, ಇನ್ಮೇಲೆ ನೀ ಸಾಲಿ ಕಲಿತೀಯ, ಮಕ್ಕಳಿಗೆ ಕಲಸು ಸಾಕು, ನೀ ಸಣ್ಣಾಕಿ ಅಲ್ಲ, ಮಕ್ಕಳಿಗೆ ಕಲಸಾಕಂತ ನಾನೂ ಕಲಿಯಾಕತ್ತೀನಿ. ಯಾಕೆ, ನಾ ಎಲ್ಲ ಕೆಲಸ ಮಾಡಿ ಓದಿದ್ರೆ ನಿಮಗೇನಕ್ಕತಿ? ಸುನಂದ ಹೊರಳಿ ಬಿದ್ದಾಗ ಯಾರೂ ಚಕಾರವೆತ್ತಲಿಲ್ಲ, ಆದರೂ ಎಲ್ಲರೂ ಅವಳ ಓದಿಗೆ ಕಲ್ಲು ಎಸೆಯಲು ನಿಂತಂತಿತ್ತು. ಸುನಂದ ಒಂದೇ ಒಂದು ನಿಮಿಷ ಹಾಳು ಮಾಡದೆ ತನ್ನ ಪಾಲಿನ ಎಲ್ಲ ಕೆಲಸ ಮಾಡಿ ಮುಗಿಸಿ ಆದಷ್ಟು ಮಕ್ಕಳನ್ನು ನೋಡಿಕೊಳ್ಳುತ್ತಲೇ ಓದುತ್ತಿದ್ದಳು. ಅಕ್ಕಿ ಹಸನು ಮಾಡಲು ಸಾಕಷ್ಟು ಸಮಯ ತಗೊಳ್ಳುತ್ತಿದ್ದರಿಂದ ಮನೆಯ ಆಳು ಕಾಳವನ ಕಡೆಯಿಂದ ಹಸನು ಮಾಡಿಸಿಟ್ಟುತ್ತಿದ್ದಳು. ಇವಳಿಗೆ ಆಗದವರು ಹಸನು ಮಾಡಿದ ಅಕ್ಕಿಯನ್ನೆಲ್ಲ ಹಸನುಗೊಳಿಸದಿರುವ ಅಕ್ಕಿಯೊಂದಿಗೆ ಮತ್ತೆ ಬೆರೆಸಿ ಬಿಡುತ್ತಿದ್ದರು. ಕೆಲವರಿಗೆ ಎಲ್ಲದಕ್ಕೂ ಯೋಗ್ಯತೆ ಇದ್ದು ಯಾವ ಅವಕಾಶಗಳು ಇರುವುದಿಲ್ಲ, ಇನ್ನು ಕೆಲವರಿಗೆ ಯಾವ ಯೋಗ್ಯತೆ ಇಲ್ಲದೆ ಎಲ್ಲ ಅವಕಾಶಗಳು ಉಂಟು. ಸುನಂದ ಮತ್ತು ಅನುಪಮರ ಬಾಳಲ್ಲಿ ಆದದ್ದು ಹೀಗೆ. ಸುನಂದ ಹುಟ್ಟು ಪ್ರತಿಭಾನ್ವಿತೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಓದು, ಆಟ, ಪಾಠ ಎಲ್ಲದರಲ್ಲೂ ಮುಂದೆ. ಆದರೆ ಅವಳಿಗೆ ದೊರೆತ ಅವಕಾಶ ಅನಾದರದ ಗಂಡ, ಹಿಂಡಿನ ಮನೆ. ಅದೇ ಅನುಪಮ ಓದಿನಲ್ಲಿ ಹಿಂದೆ, ಕೆಲಸದಲ್ಲಿ ಹಿಂದೆ, ಆದರೆ ದಿಮಾಕಿನಲ್ಲಿ ಮುಂದೆ. ಅವಳಿಗೆ ಸಿಕ್ಕ ಅವಕಾಶ ಸಾಫ್ಟ್ವೇರ್ ಗಂಡ, ಅದು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುವ ಗಂಡ, ಮುಂದೆ ಇನ್ನೂ ಹೆಚ್ಚು ಓದಿಸುವ ಹಂಬಲವುಳ್ಳ ಅತ್ತೆ ಮಾವ. ಪಾಪ ಅವರಿಗೇನು ಗೊತ್ತು, ಅನುಪಮ PUCಯಲ್ಲಿ ಫೇಲಾದ ವಿಷಯ, ಏನೋ ಒಂದು ಸುಳ್ಳು ಹೇಳಿ ಮದುವೆ ಮಾಡಿದ್ದಾಗಿತ್ತು. ಎಲ್ಲರೂ ದೊಡ್ಡ ಹಾಲ್ನಲ್ಲಿ ಹೋಳಿಗೆ ಲಟ್ಟಿಸುತ್ತಿದ್ದರು. ಅನುಪಮ ಆರಾಮವಾಗಿ ಕುರ್ಚಿಯಲ್ಲಿ ಕುಳಿತು ಹರಟೆಗೆ ತೊಡಗಿದ್ದಳು. ಇವರು ನನ್ನ ಹನಿಮೂನ್ಕ್ಕೆ ಎಲ್ಲಿಗೆ ಕರ್ಕೊಂಡು ಹೋಗಲಿಲ್ಲ. ನಮ್ಮ ಸಣ್ಣಣ್ಣ ಸುನಂದ ವೈನಿ ಊಟಿಗೆ ಹೋಗಿ ಬಂದಾರ, ನಾವು ಹೋಗೋಣ ಅಂತ ಹೇಳಿದರೂ ಕರ್ಕೊಂಡು ಹೋಗಲಿಲ್ಲ. ಸುನಂದಳ ಗಂಡ ಮದುವೆಯಾದ ಹೊಸದರಲ್ಲೇನೋ ತನ್ನ ಹೆಂಡತಿ ಹುರುಪಿನಲ್ಲಿ ಮೈಸೂರು ಬೆಂಗಳೂರು ಊಟಿ ಎಂದೆಲ್ಲ ಓಡಾಡಿಸಿದ್ದ.
ಸುನಂದಳ ಮುಂದೆ ಅನುಪಮ ಕಡಿಮೆಯಾಗುವುದು ಗಂಗವನಿಗೆ ಏಕೋ ಕಸಿವಿಸೆಯಾಯಿತು. ಕೂಡಲೇ ಅಲ್ಲ ಹುಚ್ಚಿ

ಏಯ್, ನಿನಗೇನು ಕಡಿಮೆ ಮಾಡ್ಯಾನ? ಬಂದಾಗೊಮ್ಮೆ ಹೋದಾಗೊಮ್ಮೆ ವಿಮಾನದಾಗ ಹರಿಯಾಡಿಸ್ತಾನಲ್ಲ, ನಮ್ಮ ಮನೆಯಾಗ ಇನ್ನೂ ಯಾರೂ ನಿನ್ನ ಬಿಟ್ಟರೆ ವಿಮಾನದಾಗ ಹತ್ತಿಲ್ಲ ತಿಳ್ಕೋ ಎಂದು ಹೆಮ್ಮೆಯಿಂದ ಬೀಗಿದಾಗ, ಈಕೆ ಮಗಳು ಭಾಳ ದೊಡ್ಡ ಶಾನೇಕಿ, ಎದಿ ಸಿಳಿಯರು ನಾಲ್ಕು ಅಕ್ಷರ ಹೊರಡೋದಿಲ್ಲ, ಗಂಡ ಕೆಲಸ ಮಾಡೋ ಕಂಪ್ನಿ ದುಡ್ಡು ಖರ್ಚು ಮಾಡಿ ಯಾರ್ದಾರ ದುಡ್ಡು ಎಲ್ಲವನ್ನ ಜಾತ್ರೆ ಅನ್ನುವಂಗೆ ವಿಮಾನದಾಗ ಹಾರಾಡ್ತಾರ ಅಂತ ಚೀರು ಹಂಗಾದರೂ ಇಲ್ಲದರಗಳೇ ತನಗ್ಯಾಕೆ ಅಂತ ಸುಮ್ಮನಾದಳು ಸುಮ್ಮನಂದ. ಜಗತ್ತಿನಲ್ಲಿ ತಾವಷ್ಟೇ ಪ್ರೀತಿಯ ಗಂಡ ಹೆಂಡತಿ ಎನ್ನುವಂತೆ ಅನುಪಮ ಅಜಯ್ ಒಬ್ಬರನ್ನೊಬ್ಬರು ಮೈಕೈ ಹಿಡಿದುಕೊಂಡು ನಡುಮನೆಯಲ್ಲಿ ಕುಳಿತಿದ್ದರು. ಮಕ್ಕಳನ್ನು ಶಾಲೆಗೆ ಕಳಿಸುವ ಅವಸರದಲ್ಲಿದ್ದ ಸುನಂದ ಅವರ ಮುಂದೆ ಹಾಯ್ದು ಹೋದರೂ ಕಂಡೂ ಕಾಣದಂತೆ ಓಡಾಡುವಳನ್ನು ಬೇಕೆಂದೇ ತಮ್ಮನ್ನು ನೋಡಲೆಂದೇ ಉಷ್ ಎಂದು ಅತ್ತಿಗೆಯನ್ನು ಕರೆದರು. ಅವಳ ಇರಾದೆಯನ್ನೆಲ್ಲ ಬಲ್ಲ ಸುನಂದ ಮನಸ್ಸಿನಲ್ಲಿ, ಹೊಗೆ ಹೋಗು ಕಂಡೀನಿ, ಏನು ಜಗದಾಗ ನೀವಷ್ಟ ಗಂಡ ಹೆಂಡತಿ, ಇದೇನು ಹೊಸ ವಿಷಯ? ಪ್ರೀತಿ ಮಾಡೋದು ದೊಡ್ಡ ಕೆಲಸ, ಅದರಾಗ ಏನು ದೊಡ್ಡ ಸ್ಥಾನ ಐತಿ? ಅದು ನಾಯಿ ನರಿ ಮಾಡೋ ಕೆಲಸ, ತೀರಾ ಸಾಮಾನ್ಯರ ಅದನ್ನು ಸೌಭಾಗ್ಯ ಅಂತಾರ, ಆದರೆ ನಮ್ಮಂತಾರಲ್ಲ ಅಂತಾರನ್ನ ಅಂತದನ್ನು ನಮ್ಮ ಅಂತಾರು ಕಣ್ಣೆತ್ತಿನೂ ನೋಡೋದಿಲ್ಲ, ಹೋಗಲೇ ಎಂದು ನಿಂದಿಸಿಕೊಳ್ಳುತ್ತಲೇ ನಡೆದು ಬಿಟ್ಟಳು. ನಮ್ಮ ಅನು ಅಮಾಸಿ ಸನೇಕ ಹಡಿತಾಳೆ, ಆಕೆಗೆ ಗಂಡ ಹುಟ್ಟತೈತಿ. ಹೌದು ಬೇ, ಕೂಸಿನ ತಲೆ ಬೇರೆ ಬಲಕೈತಿ. ಚಲೋ ಆತು, ಮೊದಲ ಗಂಡ ಹುಟ್ಟಿರ ಮುಗೀತು, ಮುಂದೆ ಗಂಡ ಬೇಕು ಅಂತ ಕಾಯೋದು ತಪ್ತತಿ. ಇಲ್ಲಳ ಗಂಗವ್ವ, ಮೊದಲ ಗಂಡ ಹಡ್ದಾಳ, ಯಾಕೆ ಚಿಂತೆ ಮಾಡೋದು? ಅವರ ಮಾತುಗಳಲ್ಲಿ ಗಂಡು ಮಗುವಿನ ಆಸೆ ಬೇರೂರಿತ್ತು. ಓದುವವರು ಹೋಗಲಿ, ಓದಿದವರು ಕೂಡ ಗಂಡೇ ಬೇಕೆಂಬ ಹಂಬಲ ದಿಗಿರು ಹುಟ್ಟಿಸುವಂಥ ಸಂಗತಿ. ನಾವು ಚಲೋತ್ನಂಗ ನೀರು ಕಾಸ್ತೀವಿ, ಇನ್ನು ಆಕಿ ಬರ್ತಾಳ ಚಿಳ್ಳೆ ಪಿಳ್ಳೆ ಕಟ್ಕೊಂಡು ಜಳಕ ಮಾಡ್ಸಾಕ. ಎಮ್ಮ ಆಕಿದು ಭಾಳ ಆತು ನೋಡ, ಅಲ್ಲ ತಿರುಗಿ ಮಾತಾಡ್ತಾಳ, ಗೊತ್ತಾಗೋದಿಲ್ಲ ಏನು ನಾಲ್ಕು ಅಕ್ಷರ ಕಲಿತರ ತಾನಾ ಶಾಣಿಕೆ ಅಂತ ತಿಳ್ಕೊಂಡಾಳ ಮನ್ಯಾಗ, ಆಕಿಗೆ ಯಾರು ಅಂಜಿಕೆನೂ ಇಲ್ಲ ನೋಡ. ಹೌದು ಮತ್ತು ಆಕೆ ಇಡೀ ಊರಿನ್ಯಾಗ ಶಾನೇಕಿ ಅನಿಸ್ಕೊಳ್ಳಾಕತ್ತಾಳ, ಮನೆಯಾಗಿನ ಗಂಡಸರು ಆಕೆಗೆ ಜೈ ಅನ್ನಾಕತ್ತಾರ, ನಾವಷ್ಟೇ ಏನು ಮಾಡೋದು ಹೇಳ. ಹ್ಞೂ, ಆಕೆ ಹ್ಯಾಂಗೆ ಜಳಕ ಮಾಡಿಸ್ತಾಳ ಮಾಡಿಸ್ಲಿ, ಎರಡೂ ಬಕೆಟು ಜಗ್ ತೊಗೊಂಡು ಕುಂತ್ರಾತು. ಸುನಂದ ದಡಬಡಿಸುತ್ತಲೇ ಬಾತ್ರೂಮಿಗೆ ಓಡಿದ ಬಂದಳಾದರೂ ಖಾಲಿ ಇದ್ದ ಬಾತ್ರೂಮಿನ ಬಕೆಟು ಜಗ್ಗು ಮಾಯವಾದ ಮಜುಕೂರವನ್ನು ತಿಳಿಯದಷ್ಟು ದಡ್ಡಿಯಲ್ಲ. ಒಡನೆಯೇ, ಅಯ್ಯ ನೀವು ಚಾಪಿ ತಳಗಂದ್ರೆ ನಾ ರಂಗೋಲಿ ತಳಗ ಎನ್ನುತ್ತಲೇ ಬೇರೆ ದೊಡ್ಡ ಪಾತ್ರೆ ಚೆಂಬು ತಂದು ಮಕ್ಕಳನ್ನು ಸ್ನಾನ ಮಾಡಿಸಿ ಹೊರತಂದಳು. ಮಕ್ಕಳಿಗೆ ಪೌಡರ್ ಹಾಕುತ್ತಿದ್ದ ಅವಳನ್ನು ಅನುಪಮ, ನಾವು ಕಾಸಿದ ನೀರೆಲ್ಲ ತೀರಿಸಿಬಿಟ್ಟಿಲ್ಲ ಎನ್ನುವಂತೆ ದುರುಗುಟ್ಟಿದರೆ ಸುನಂದ ವಿಜಯದನಗೆ ಹೊರಹೊಮ್ಮಿಸಿದಳು. ಅತಿ ಸೂಕ್ಷ್ಮ ಜೀವಿ ಸುನಂದ ಈ ದೊಡ್ಡ ಮನೆ ವಾತಾವರಣಕ್ಕೆ ಹೊಂದಿಕೊಂಡಿದ್ದಳು. ಮೊದಲೇ ಅನಾದರದ ಗಂಡ ತಾನೂ ಅಲಕ್ಷ್ಯತನ ಮಾಡಿದಲ್ಲಿ ಮಕ್ಕಳಿಗೂ ಭವಿಷ್ಯವಿಲ್ಲ. ಈ ಮನೆಯಲ್ಲಿ ಕತ್ತೆಯಂತೆ ದುಡಿದೇ ಸಾಯಬೇಕು, ಎಷ್ಟೇ ಕಷ್ಟವಾದರೂ ಸರಿ, ಈ ವರ್ತುಳದಿಂದ ಜಾರಬೇಕು, ಹೇಗಾದರೂ ಮಾಡಿ ಎಮ್ ಎ ಪಾಸು ಮಾಡಿಕೊಳ್ಳಬೇಕು ಎಂಬ ಛಲ ಹೊತ್ತು ನಿಂತಳು. ಪರೀಕ್ಷೆ ತೀರ ಹತ್ತಿರವಾಗುತ್ತಾ ಬಂತು. ಬೇಗ ಬೇಗ ಕೆಲಸ ಮುಗಿಸಬೇಕೆಂದರೆ ಮುಗಿತಲೇ ಇರಲಿಲ್ಲ. ಎಲ್ಲ ಮುಗಿತು ಎಂದಾಗ ಮಕ್ಕಳ ಅಭ್ಯಾಸ, ಊಟದ ನೆನಪಾಗೋದು, ಕೈ ಬಿಟ್ಟಲ್ಲಿ ತಾನೂ ಒಬ್ಬಳು ತಾಯಿಯೇ ಎನ್ನುವ ಪಾಪ ಪ್ರಜ್ಞೆ, ಕೈ ಹಿಡದಲ್ಲಿ ತಾನು ಹೇಗೋ ಸರ್ಕಸ್ ಮಾಡಿ ಉಳಿಸಿದ ಟೈಮ್ ಎಲ್ಲ ಅವರಿಗೆ ಖರ್ಚಾಗಿ ಬಿಡುತ್ತಿತ್ತು. ಇನ್ನು ರಾತ್ರಿ ಹೊತ್ತು ಓದಬೇಕೆಂದರೆ ಹಗಲಲ್ಲ ಓಡಾಡಿ ಬಿಡುವಿಲ್ಲದೆ ಕೆಲಸ ಮಾಡಿದ್ದ ದನಿವು ಹಾಸಿಗೆ ಕಂಡ ತಕ್ಷಣ ನಿದ್ರೆ ಆವರಿಸಿಕೊಳ್ಳುತ್ತಿತ್ತು. ಸುನಂದ ಪ್ರತಿದಿನದಂತೆ ಎಲ್ಲ ಕೆಲಸವನ್ನು ಅವಸರದಿಂದ ಮಾಡಿ ಮುಗಿಸಿ ಸ್ನಾನಕ್ಕೆ ಕುಳಿತಿದ್ದಳು. ಸುನಂದ, ಗುಡಿಗೆ ಆರತಿ ತೊಗೊಂಡು ಹೋಗ್ಬೇಕ, ಲಘುನ ಜಳಕ ಮಾಡಿ ಬಾ, ಅವರು ಮತ್ತೊಮ್ಮೆ ಫೋನ್ ಮಾಡ್ಯಾರು, ಲಘು ಹೋಗ್ಲಿಕ್ಕೆ ಅತ್ತಿ ಬೈಯಾಕತ್ತಾರ. ಸುನಂದ ಎದೆ ದಸಕ್ಕೆಂತು. ಆರತಿ ತೆಗೆದುಕೊಂಡು ಹೋದಲ್ಲಿ ತಾನು ಇಂದು ಓದಿದಂತೆಯೇ ಸರಿ. ಅವರ ತಂತ್ರಕ್ಕೆ ಮರುತಂತ್ರವನ್ನು ತಕ್ಷಣ ಸಿದ್ಧಪಡಿಸಿ ಬಾತ್ರೂಮಿನಿಂದಲೇ, ಅಕ್ಕ ಬಾ ಇಲ್ಲೆ. ಯಾಕೆ, ಏನಾತು? ನಾ ಹೊರಗಾಗಿನಿ, ಅದಕ್ಕೆ ಆರತಿ ನೀನೇ ತೊಗೊಂಡು ಹೋಗು. ಊರಿಗಿತ್ತಿಗೆ ಮರು ಮಾತನಾಡಲೇ ಬರಲಿಲ್ಲ. ಸುನಂದಾಳಿಗೆ ನೀನೇ ಹೋಗು ಎಂದು ಒತ್ತಾಯ ಮಾಡಿದರಾಯಿತು. ಇನ್ನೇನು ಮನೆಯಲ್ಲಿ ಕೆಲಸ ಎಲ್ಲ ಮುಗಿದು ಹಾಳು ಹರಟೆಗೆ ತೊಡಗಬೇಕೆಂದವಳಿಗೆ ಪಾಪ ಸಾಯಂಕಾಲದವರೆಗೂ ಅದು ಉರಿ ಬಿಸಿಲಿನಲ್ಲಿ ಆರತಿ ಒಯ್ಯುವ ಸರದಿ ಬಂತು. ಜಾನತನದಿಂದ ಸಮಯ ಉಳಿಸಿದ್ದಾಯಿತು. ಇನ್ನು ವ್ಯರ್ಥಗೊಳಿಸದೆ ರೂಮಿಗೆ ಹೋಗಿ ಬಾಗಿಲು ಹಾಕಿ ಓದಬೇಕೆಂದಾಗ ಅತ್ತೆ ಬಾಗಿಲು ಬಡಿದು, ಹ್ಞೂ ಅಜಯ್ ಬಂದಾನ, ಲಕ್ಷ್ಮೀ ಆರತಿ ತೊಗೊಂಡು ಹೋಗ್ಯಾಳ, ಮನೆಗೆ ಬಂದವರಿಗೆ ಊಟಕ್ಕೆ ಕೊಡೋದೋ ಇಲ್ಲೋ, ಹಿಂಗೆ ಯಾವಾಗ ನೋಡಿದ್ರು ಕೈಯಾಗ ಪುಸ್ತಕ ಹಿಡ್ಕೊಂಡು ಕುಂತ್ರೆ ಕೆಲಸ ನಿಮ್ಮಪ್ಪ ಮಾಡ್ತಾನ? ನಮ್ಮಪ್ಪ ಯಾಕೆ ಮಾಡ್ತಾನ? ಅದಕ್ಕೆ ನೀವಿಲ್ಲ, ಅಮ್ಮ ಇಲ್ಲ, ಇನ್ನು ಮುಗಲ್ ಮೇಲೆ ಹಾರಾಡು ನಿಮ್ಮ ಗೊಂಬಿ ಇಲ್ಲ, ಎಲ್ಲ ಬಿಟ್ಟು ನನ್ನೇ ಕರಿತೀರಿ? ನಾ ಏನು ಹಂಗೆ ಬಂದಿಲ್ಲ, ನನ್ನ ಕೆಲಸ ಎಲ್ಲ ಮಾಡೇ ಬಂದೀನಿ, ನನ್ನಷ್ಟಕ್ಕೆ ನಾ ಅಭ್ಯಾಸ ಮಾಡಿರ, ನಿಮಗೇನು ಸಂಕಟ? ಅಂಜುವರ ಮೇಲೆ ಕಪ್ಪಿ ಚೆಲ್ಲಾಕೆ ಬರ್ತೀರಂತ ಗೊತ್ತಾಯ್ತಿ ನನಗೆ. ನಾನು ಎಷ್ಟು ದಿನ ಅಂತ ಎಲ್ಲದಕ್ಕೂ ಹ್ಞೂ ಅನ್ಕೊಂತ ಹೋಗಲಿ, ನಂಗೆ ಈಗಂತೂ ಪರೀಕ್ಷೆ ಬಂದಾವ, ನಾ ಬರುವುದಿಲ್ಲ. ಅಜಯ ಅವಂಗೇನು ಹೆಂಡತಿ ಜೋಡಿ ಮಜಾ ಮಾಡಕ್ಕೆ ಬರ್ತಾನ, ಒಂದ್ಸಲ ಎರಡು ಸಲ ಮನೆಗೆ ಬಂದವರಿಗೆ ಅತಿಥಿ ಅಂತ ಅನಿಸ್ಕೊಂತಾರ, ನಾಲ್ಕು ದಿನಕ್ಕೊಮ್ಮೆ ಬಂದು ಇಲ್ಲೇ ಇದ್ರೆ ಅವರಿಗೆ ಅತಿಥಿ ಅನ್ನೋದಿಲ್ಲ. ನಾ ಏನು ಅವರಿಗೆ ಬರಾಕ್ ಬೇಡ ಅಂದಿಲ್ಲ, ಆದ್ರೆ

0: ಸಾಬರಿ ಮಾಡ್ಕೊಂತ ಕುಂಡ್ರಾಕ ನನಗೆ ಆಗುದಿಲ್ಲ, ಅವರುಂಟು ನೀವುಂಟು, ನಡ್ರಿ ಇನ್ನು ನನ್ನ ಟೈಮ್ ಹಾಳು ಮಾಡಬೇಡ್ರಿ ಎಂದು ಮುಖ ಮೂತಿ ನೋಡದೆ ದಡ್ಡೆ ಎಂದು ಬಾಗಿಲು ಹಾಕಿಕೊಂಡಳು. ಅನುಪಮಗೆ ಸಿಜರಿನ್ ಆಗಿ ಹೆಣ್ಣು ಮಗು ಜನಿಸಿತ್ತು. ಹಗಲೆಲ್ಲ ಸಿಜರಿನ್ ಆದಾಕಿ ಸಿಜರಿನ್ ಆದಾಕಿ ಅಂತ ಹಂಗಸುವರಿಗೆ ಸಿಜರಿನ್ ಆತ ಪಾಪ ಅದು ಹೆಣ್ಣು ಹುಡುಗಿ. ಒಳಗೊಳಗೆ ಖುಷಿಪಟ್ಟು ಮಾತನಾಡಿದ ಸುನಂದಾಳಿಗೆ ತನ್ನ ಬಗ್ಗೆ ಬೇಸರವೆನಿಸಿ ಆಕೆಗೆ ಹಂಗ ಆಗಲಿ, ಆಕೆ ಅವರವ್ವ ಅವರಮ್ಮ ತುಸ ಮೆರೆದ್ರ ಇನ್ನು ಕೂಸು ಹುಟ್ಟುಕ್ಕಿಂತ ಮುಂಚೆ ಕುಲಾಯಿ ಹೊಲದ್ರು. ಅಲ್ಲ ಸುನಂದ, ದವಾಖಾನ್ಯಾಗ ಅವರ ಗದ್ಲ ನೋಡ್ಬೇಕಂತ ಹೆಣ್ಣಾದರೂ ಇವರೊಬ್ಬರಿಗೆ ಕೂಸು ಹುಟ್ಟೈತಿ ಅನ್ನೋ ಹಂಗೆ ಮಾಡಾಕತ್ತಾರ. ಅವರಪ್ಪ ಅಜಯ್ ಸಿಟಿಗೆ ಹೋಗಿ ಸೋಪು ಗೀಪು ಅಂತ ಕೂಸಿನ ಸಾಮಾನು ಡಜನ್ ಅಂಗಿ ಚಡ್ಡಿ ತಂದಾನ, ನೀ ನೋಡ್ಬೇಕಿತ್ತು ಅಂಗಡಿನ ತಂದಾನ ಅಂತ ಅನಿಸ್ತಿತ್ತು. ಅಪ್ಪಿ ತಪ್ಪಿ ಗಂಡ ಹುಟ್ಟಿದ್ರಂತೂ ಇವರನ್ನು ಹಿಡಿಯುವರು ಯಾರೂ ಇರ್ತಿದ್ದಿಲ್ಲ, ಊರಿಗೆ ಊಟ ಹಾಕಿದ್ರು ಅಂತ ಅನಿಸ್ತತಿ. ಮುಗಲ್ ಮ್ಯಾಲೆ ಹಾರಾಡೋಕೆ ಅಂತೂ ನೆಲದ ಮೇಲೆ ನಿಂತಿದ್ದಿಲ್ಲ. ಬಹಳ ದಿನಗಳಿಂದ ಆಸೆಪಟ್ಟು ನಿರೀಕ್ಷಿಸಿದ್ದ ಪತ್ರ ಕೈ ಸೇರಿತ್ತು. ಬಹುದಿನಗಳ ಕನಸು ನನಸಾಗಿತ್ತು. ಆಕೆ ಕೆಲಸಕ್ಕೆ ಸೇರುವ ವಿಷಯ ಬಾಂಬ್ ಸ್ಫೋಟದಂತಹ ಪರಿಣಾಮ ಬೀರಿ ಅತ್ತೆ ಭದ್ರಕಾಳಿ ಅವತಾರ ತಾಳಿ. ನೋಡು ನಿಂಗೆ ಎಲ್ಲ ಗೊತ್ತೈತಿ, ನಂಗೆ ಹೆಚ್ಚಿಗೆ ಹೇಳೋಕ್ಕಾಗೋದಿಲ್ಲ, ಒಂದ ಮಾತನ್ಯಾಗ ಹೇಳ್ತೀನಿ. ನಿನ್ನ ಗಂಡ ಮನೆ ಮಕ್ಕಳು ಬೇಕಾರ ಇಲ್ಲ ಇರು, ಇಲ್ಲ ಇವಕ್ಕಿಂತ ನಿನ್ನ ಕೆಲಸನ ಹೆಚ್ಚಾದ್ರೆ ಈ ಮನೆಯಾಗ ನಿಂಗೆ ಜಾಗ ಇಲ್ಲ. ನೀ ಏನು ಬೇಕಾದ ಮಾಡು, ನೀನ ಒಬ್ಬ ಚಂದನ್ ಚಲಿವಿ ಅಲ್ಲ, ಅವನ್ನ ಮಾಡ್ಕೊಳಕ್ಕೆ ಊರಾಗ ರಗಡ್ ಹೆಣ್ಣದಾವು. ನೀ ಹೊರಗೆ ಕಾಲಿಟ್ಟು ದಿನಾನ ಅವಂಗೆ ಲಗ್ನ ಮಾಡ್ತೀವಿ. ಸುನಂದ ಕಂಗಾಲಾದಳು. ತಾನು ಅಷ್ಟೆಲ್ಲ ಪ್ರಯತ್ನ ಪಟ್ಟು ಓದಿದ್ದು ಮತ್ತೆ ಇಂಥ ಒಂದು ಸಂದಿಗ್ಧತೆಗೆ ಸಿಲುಕಿಕೊಳ್ಳಲೆಂದೇ ಎನಿಸಿತು. ಕೆಲಸ ಬಿಟ್ಟರೆ ಪಡಬಾರದ ಕಷ್ಟಪಟ್ಟು ಏನೆಲ್ಲ ತ್ಯಾಗ ಮಾಡಿ ಓದಿದ್ದನ್ನು ವ್ಯರ್ಥಗೊಳಿಸಿಕೊಂಡು ಎಣ್ಣೆ ಬಂದಾಗ ಕಣ್ಮುಚ್ಚಿದಂತೆಯೇ ಸರಿ, ಇನ್ನು ಕೆಲಸ ಹಿಡಿದು ಗಂಡ ಮನೆ ಮಕ್ಕಳನ್ನು ಬಿಡಲು ಸಾಧ್ಯವೇ? ಅಯ್ಯೋ ನನ್ನ ದೈವವೇ ಎಂದು ಹಳಿದುಕೊಂಡಳು. ಎಷ್ಟೋ ಮಾಡಿದರೂ ಗಂಡ ಗಂಡನೇ ಅಲ್ಲವೇ, ಎಲ್ಲಕ್ಕಿಂತ ತನ್ನ ಮಕ್ಕಳು ಬಾಳಿಗೆ ಭವಿಷ್ಯಕ್ಕೆ ಗಂಡ ಬೇಕೇ ಬೇಕು. ಕೆಲಸಕ್ಕೆ ಸೇರಿಕೊಳ್ಳುವ ನಿಗದಿತ ಸಮಯ ಹತ್ತಿರವಾದಷ್ಟು ಊಟ ಸೇರಲಿಲ್ಲ, ನಿದ್ದೆ ಹತ್ತಿರ ಸುಳಿಯಲಿಲ್ಲ. ಸದಾ ಅದೇ ಜ್ಞಾನದಲ್ಲಿ ಓಲಾಡತೊಡಗಿದಳು. ಒಂದು ಸಾರಿ ಕೆಲಸ ಬಿಟ್ಟು ಗಂಡನ ಮನೆ ಮಕ್ಕಳ ಹತ್ತಿರ ವಾಲಿದರೆ ಮತ್ತದೇ ಹಳೆಯದಾದ ಕಹಿ ಬದುಕು. ಕೆಲಸದತ್ತ ವಾಲಿದಾಗ ಉಸಿರಾಟವಿಲ್ಲದ ಹೊಸ ಬದುಕು. ಒಂದು ಸಲ ಅತ್ತ ಒಂದು ಸಲ ಇತ್ತ ಯಾವುದಾದರೂ ಒಂದು ಕಡೆ ಚಲಿಸಲಾಗುತ್ತಿಲ್ಲ. ಎತ್ತ ಕಡೆಯು ಚಲಿಸಲ ಸಾಧ್ಯವಾಯಿತು. ಎರಡನ್ನೂ ಕೈ ಬಿಡುವುದು ಸಾಧ್ಯವಿಲ್ಲ, ಎರಡನ್ನೂ ಹಿಡಿಯುವಂತಿಲ್ಲ. ಆಯ್ಕೆ ಬಹಳ ಕಷ್ಟಕರವಾಯಿತು. ಎಷ್ಟೆಲ್ಲ ನೋವು ಉಂಡು ಕಷ್ಟಗಳಿಗೆ ಕಲ್ಲಾಗಿ ನಿಂತವಳಿಗೆ ಸಂದಿಗ್ಧತೆಯನ್ನು ಎದುರಿಸಲು ಸಿದ್ಧಳಾಗಿ ನಿಂತಳು. ತನ್ನಲ್ಲಿರುವ ಬುದ್ಧಿಶಕ್ತಿಯನ್ನೆಲ್ಲ ಉಪಯೋಗಿಸಿದಳು. ಬಲ್ಲವರೊಂದಿಗೆ ಚರ್ಚಿಸಿ ಸಲಹೆ ಪಡೆದಳು. ಎರಡನ್ನೂ ಕೈ ಬಿಡಬಾರದೆಂಬ ಗಟ್ಟಿ ನಿರ್ಧಾರದೊಂದಿಗೆ ಕೆಲಸಕ್ಕೆ ಸೇರಿಕೊಂಡಳು. ಸುನಂದಳ ಅತ್ತಿಗೆ ಮಗ ಮನೆಯಲ್ಲಿ ಕಾಣಿಸದಾದಾಗ ಊರಿಗೆ ಕೇಳುವಂತೆ ಹಾಗೆ ಬೊಬ್ಬೆ ಹಾಕಿದಳು. ಎಲ್ಲಿ ಹೋದಿಯೋ ಶಿವಣ್ಣ, ಹಡದ ಹೊಟ್ಟಿ ಉರಿಸಿ ಆ ಸುಂಟ್ರಗಾಳಿ ಸುನಂದ ಹಿಂದೆ ಓಡಿ ಹೋದೇನು? ನಿನ್ನ ಬೇಕಾದ ಹತ್ತಿ ಹೆಣ್ಣು ತಂದು ಕಟ್ತಿದ್ದೇವಲ್ಲ. ಅತ್ತಿಯ ಕೂಗಾಟ ಮಾತ್ರ ಯಾರಿಗೂ ಕೇಳಿಸಬೇಕೋ ಅವರಿಗೆ ಕೇಳಿಸಲೇ ಇಲ್ಲ.
1: ಪಾರ್ವತಿ ಪೀತರ್ಗಿ ಅವರಿಂದ ಸಣ್ಣ ಕಥೆ ಆಯ್ಕೆ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಎಸ್ ಜಾನಕಿಯವರು ಹಾಡಿರುವ ಹಿಂದಿ ಭಜನೆಗಳು.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
1: ಕೇಳಿ ಚಲೋ ಮನ ಗಂಗಾ ಜಮುನಾ ತೀರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜಾಗೋ ಬನ್ಸಿವಾರೆ ಲಲನ, ಜಾಗೋ ಮೋಹನ ಪ್ಯಾರೇ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಯಶ್ ಜಾನಕಿ ಅವರು ಹಾಡಿರುವ ಹಿಂದಿ ಭಜನೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಮೀರಾ ಕೋ ಪ್ರಭು

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಪಾಯೋಜಿ ಮೈನೆ ರಾಮರತನ ಧನ ಪಾಯೋ.

ಎಸ್ ಜಾನಕಿಯವರು ಹಾಡಿರುವ ಹಿಂದಿ ಭಜನೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಪಗ ಘುಂಗರು ಬಾಂಧ ಮೀರಾ ನಾಚೀತಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಎಸ್ ಜಾನಕಿ ಅವರು ಹಾಡಿರುವ ಹಿಂದಿ ಭಜನೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಮೋರಿ ಲಾಗಿ ಲಗನ್.

ಆಕಾಶವಾಣಿ ಕಾರವಾರ. ಸಮಯ 10:02 ಆಗಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ.

ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 10:13 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ನಿಮ್ಮಿಷ್ಟದ ಅಪರೂಪದ ಗೀತೆಗಳನ್ನು ಕೇಳಿಸುವ ಪ್ರಯತ್ನ ನಮ್ಮದು, ಕೇಳುವ ಕರ್ತವ್ಯ ನಿಮ್ಮದು. ಒಂದಿಷ್ಟು ಅಪರೂಪದ ಗೀತೆಗಳನ್ನು ಹೆಕ್ಕಿ ತಂದಿದ್ದೇನೆ. ಗೀತೆಗಳು ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತೇಳಿ ಭಾವಿಸಿದ್ದೇನೆ. ಚಿನ್ನದಂತಹ ಗೀತೆಗಳನ್ನು 1 ಗಂಟೆಯ ಅವಧಿಯಲ್ಲಿ ಕೇಳುವ ಸಮಯ ಎಷ್ಟು ಕೇಳಿದ್ರೂ ಅಂತಹ ಗೀತೆಗಳನ್ನು ಮತ್ತಷ್ಟು ಕೇಳಬೇಕು, ಮಗದಷ್ಟು ಕೇಳಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಸಮಯ ಇರೋದಿಲ್ವೇ, 1 ಗಂಟೆ ಸಮಯ ಇರಲಿ. 1 ಗಂಟೆಯ ಸಮಯದಲ್ಲಿ ಪ್ರತಿದಿನ 1 ಗಂಟೆ ಅಂತ ಹೇಳಿದ್ರೆ 1 ತಿಂಗಳಿಗೆ 30 ಗಂಟೆ ಆಯಿತು, 1 ವರ್ಷಕ್ಕೆ 365 ಗಂಟೆ ಆಗೋಯ್ತು, ಬೇಕಾದಷ್ಟು ಆಗೋಯ್ತು. ಇರಲಿ, ಒಂದಿಷ್ಟು ಒಳ್ಳೆಯ ಗೀತೆಗಳನ್ನು ಕೇಳ್ತಾ ಸಾಗುವ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ 102.9 FM. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9480910029 9483019209. ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಸಂದೇಶಗಳಿಗೆ ಆದ್ಯತೆ.

ಮೂಡಿ ಬಂದ ಚಿನ್ನದ ಗೀತೆ ಭೂದಾನ ಚಿತ್ತದಾಗಿತ್ತು. ಜಿ ಕೆ ವೆಂಕಟೇಶ್ ಧ್ವನಿಯಾಗಿದ್ರು. ಜಿ ವಿ ಅಯ್ಯರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸ್ವರ ಕಲ್ಪನೆ ಇತ್ತು. ಭೂದಾನ ಚಿತ್ರ ತೆರೆಕಂಡದ್ದು 1962 ಡಾಕ್ಟರ್ ರಾಜ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್, ಅಶ್ವಥ್, ನರಸಿಂಹರಾಜು, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಪಿ ಎನ್ ಗೋಪಾಲಕೃಷ್ಣ ಅಯ್ಯರ್ ಮತ್ತು ಜಿ ವಿ ಅಯ್ಯರ್ ಅವರ ನಿರ್ದೇಶನದಲ್ಲಿ ಮೂಡಿ ಬಂತು ಭೂದಾನ ಚಿತ್ರ. ಆ ಚಿತ್ರದ ಸುಂದರ ಗೀತೆ

ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಕರುಣಿಯೇ, ಕುಟುಂಬದ ಕಣ್ಣು ಚಿತ್ರಗೀತೆ ಪ್ರಸಾರವಾಯಿತು. ಕಣಗಾಲ್ ಪ್ರಭಾಕರ ಶಾಸ್ತ್ರಿಗಳ ರಚನೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. 1962 ತೆರೆ ಕಂಡ ಚಿತ್ರ ಇದು. ಟಿವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜಶಂಕರ್, ಉದಯ್ ಕುಮಾರ್, ಲೀಲಾವತಿ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಲಗ್ನಪತ್ರಿಕೆ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ಲಗ್ನಪತ್ರಿಕೆ ಚಿತ್ರ ತೆರೆ ಕಂಡದ್ದು 1967 ಕೆ ಎಸ್ ಎಲ್ ಸ್ವಾಮಿಯವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂತು. ಡಾಕ್ಟರ್ ರಾಜ್ ನರಸಿಂಹರಾಜು, ದ್ವಾರಕೇಶ್, ಜಿ ಉದಯಶಂಕರ್, ಜಯಂತಿ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ಮೂಡಿ ಬರುತ್ತೆ ಪ್ರೇಮಕ್ಕೂ ಪರ್ಮಿಟೆ ಚಿತ್ರದ ಗೀತೆ. ಪಿ ಸುಶೀಲಾ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. 1967 ಆರ್ ನಾಗೇಂದ್ರರಾವ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು ಚಿತ್ರ ಪ್ರೇಮಕ್ಕೂ ಪರ್ಮಿಟೆ. ಕಲ್ಯಾಣ್ ಕುಮಾರ್ ಇದ್ದರು, ಅರುಣ್ ಕುಮಾರ್ ಇದ್ದರು, ದಿನೇಶ್, ಕಲ್ಪನಾ, ರಮಾದೇವಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಕೇಳ್ತಾ ಇರಿ. 102.9 FM ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.

ಜಾಕ್ಪಾಟ್ನಲ್ಲಿ ಸಿಐಡಿ 999 ಚಿತ್ರದ ಗೀತೆ ಮೂಡಿ ಬರುತ್ತೆ. ಎಲ್ ಆರ್ ಈಶ್ವರಿಯವರ ಧ್ವನಿಯಲ್ಲಿ ಎಂ ಎನ್ ಬಾಬು ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿದೆ. ಜಾಕ್ಪಾಟ್ನಲ್ಲಿ ಸಿಐಡಿ 999 ಚಿತ್ರ ತೆರೆಕಂಡದ್ದು 1969 ಡಾಕ್ಟರ್ ರಾಜ್ ಇದ್ರು, ನರಸಿಂಹರಾಜು ಇದ್ರು, ರೇಖಾ ಸುರೇಖಾ ವಿಜಯ್ ಲಲಿತಾ ಮುಂತಾದವರು ತಾರಾಗಣದಲ್ಲಿದ್ದರು. ದೊರೈ ಭಗವಾನ್ ಅವರ ನಿರ್ದೇಶನದಲ್ಲಿ ಜಾಕ್ಪಾಟ್ನಲ್ಲಿ ಸಿಐಡಿ 999 ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಸುಂದರ ಗೀತೆ

0: ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ ಎಫ್ಎಂ ನ. ತುಂಬಾ ಬ್ಯೂಟಿಫುಲ್ ಪ್ರೋಗ್ರಾಮ್, ತುಂಬಾ ಒಳ್ಳೊಳ್ಳೆ ಆರ್ಜೆಗಳಿಲ್ಲಿ ತುಂಬಾ ಅದ್ಭುತವಾಗಿ ಪ್ರೋಗ್ರಾಮ್ ನ ನಡೆಸ್ಕೊಡ್ತಾರೆ. ನೀವು ಕೂಡ ತಪ್ಪದೆ ಕೇಳಿ, ಮನರಂಜನೆಗಾಗಿ ಕೇಳಿ ವಿವಿಧ ಭಾರತಿ ಎಫ್ಎಂ.
1: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ವಿವಿಧ ಭಾರತಿ 102.9 ಎಫ್ಎಂ.
4: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗು, ಶಾಪಿಂಗು. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
5: ಹಾಗೆ ಹೇಳು ಮತ್ತೆ.
4: ನಿರ್ಮಾ ಶುದ್ಧ ಉಪ್ಪು.
6: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
2: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಬಿಳಿ ಹೆಂಡತಿ ಚಿತ್ರದ ಗೀತೆ ಪ್ರಸಾರವಾಗುತ್ತೆ. ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿದೆ. ಬಿಳಿ ಹೆಂಡತಿ ಚಿತ್ರ 1975 ಬೆಳ್ಳಿತೆರೆಯಲ್ಲಿ ಮೂಡಿ ಬಂತು. ಪುಟ್ಟಣ ಕಣಗಾಲ್ ಅವರು ನಿರ್ದೇಶನ ಮಾಡಿದ ಚಿತ್ರ ಇದು. ಬಿಳಿ ಹೆಂಡತಿ ಆರತಿ, ಲೀಲಾವತಿ, ಅನಿಲ್ ಕುಮಾರ್, ಅಶ್ವಥ್, ನಾರಾಯಣ್, ಲೋಕನಾಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಬಿಳಿ ಹೆಂಡತಿ ಚಿತ್ರದ ಆಯ್ದ ಒಂದು ಗೀತೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

0: ಅಣ್ಣಾ ಅತ್ತಿಗೆ ಚಿತ್ರಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದರು. ಕೋರಾ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು. ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಅಣ್ಣಾ ಅತ್ತಿಗೆ ಚಿತ್ರ ತೆರೆಕಂಡದ್ದು 1974 ಎಂ ಆರ್ ವಿಠಲ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಅಶ್ವಥ್, ವಿಷ್ಣುವರ್ಧನ್, ರಾಮ್ಗೋಪಾಲ್, ಪಂಡ್ರಿಬಾಯಿ, ಭಾರತಿ ಮುಂತಾದವರು ತಾರಾಗಣದಲ್ಲಿದ್ದರು. ಗೀತೆಗಳು ತುಂಬ ಚಂದ ಚಂದ ಇದೆ, ಚಂದದ ಗೀತೆಗಳಿಗೆ ಧನ್ಯವಾದ ಅಂಥೇಳಿ ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಧನ್ಯವಾದಗಳು.
1: ನಾನು ಕವಿತಾ ಲಂಕೇಶ್ ಮಾತಾಡ್ತಾ ಇದ್ದೀನಿ. ನಾನು ಚಿಕ್ಕವಳದಾಗಿಂದ ವಿವಿಧ ಭಾರತಿ ಆಕಾಶವಾಣಿ ಕೇಳ್ಕೊಂಡು ಬಂದವಳು. ಮನೆಯಲ್ಲಿ ಹಿಂದೆ ಅಮ್ಮ ಅಡುಗೆ ಮಾಡ್ತಾ ಇದ್ದಾಗ ಎಲ್ಲೋ ಒಂದ್ ಕಡೆ ಕೇಳಿಸ್ತಾ ಇತ್ತು. ಇದರಿಂದ ಗೊತ್ತಿಲ್ದಿರೋದ್ ಹಾಡು ನಮಗ್ ಬಂದ್ಬಿಡುತ್ತೆ. ಅಪ್ಪನ ಹಾಡಂತೂ ಬಂದ್ ಕೂಡ್ಲೆ ಯಾವ್ದೋ ಒಂದ್ ಎಲ್ಲಿದ್ದೆ ಇಲ್ಲಿ ತನಕ ಅಥವಾ ಕೆಂಪಾದವೋ ಅಂದ್ ಕೂಡ್ಲೆ ವಾಲ್ಯೂಮ್ ಜೋರ್ ಮಾಡಿ ಕೇಳಿಸ್ಕೊಂತಾ ಇದೆ. ಅದನ್ನ ಯಾವ ಸ್ಟೇಷನ್ ಬರ್ತಾ ಇದೆ ಅಂತ ಕೇಳಿದ್ರೆ ವಿವಿಧ ಭಾರತಿ ಆಕಾಶವಾಣಿ ತುಂಬಾ ಅದ್ಭುತವಾದ ಪ್ರೋಗ್ರಾಮ್ಗಳು ಮಾಡ್ತಾರೆ, ಅದ್ಭುತವಾದ ಹಾಡು ಹಾಕ್ತಾರೆ. ನೀವು ಕೇಳಿಸ್ಕೊಳ್ಳಿ, ನಾನು ಕೇಳಿಸ್ಕೊಳ್ತಾ ಇರ್ತೀನಿ.
2: ವಿವಿಧ ಭಾರತಿ, ವಿವಿಧ ಭಾರತಿ, ವಿವಿಧ ಭಾರತಿ ಮಧುರ, ಏನು ಇಂಚರ, ಏನು ಸುಂದರ ನಾದ ಮಕರಂದ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಈಗ ಸ್ವಾಗತ. ಬಾಡದ ಹೂವು ಚಿತ್ರದ ಗೀತೆ ಇವಾಗ ಪ್ರಸಾರವಾಗ್ತಾ ಇದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಿರಿಕಂಠದಲ್ಲಿ ಈ ಗೀತೆ ಮೂಡಿಬರುತ್ತೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಅಶ್ವಥ್ ವೈದ್ಯವರ ಸಂಗೀತವಿದೆ. ಕೆ ವಿ ಜಯರಾಮ್ ಅವರ ನಿರ್ದೇಶನದಲ್ಲಿ ಮೂಡಿಬಂತು.

1982ರಲ್ಲಿ ಅನಂತನಾಗ್, ಪದ್ಮಪ್ರಿಯ, ಅಶ್ವಥ್, ಲೋಕನಾಥ್, ಶಿವರಾಮ್, ಸುಧಾ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಗೀತೆ, ಬಾಡದ ಹೂವು ಚಿತ್ರದ ಒಂದು ಸುಂದರ ಗೀತೆ ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

ಮೂಡಿ ಬಂದ ಸುಂದರ ಗೀತೆ ಗಾಯತ್ರಿ ಮದುವೆ ಚಿತ್ರದಾಗಿತ್ತು. ಎಸ್ ಜಾನಕಿಯವರ ಸಿರಿಕಂಠದಲ್ಲಿ ಮೂಡಿ ಬಂತು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಗಾಯತ್ರಿ ಮದುವೆ ಚಿತ್ರ ತೆರೆಕಂಡದ್ದು 1983 ಬಿ ಮಲೇಶ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಅನಂತ್ನಾಗ್, ಅಂಬಿಕಾ, ಕೆ ಎಸ್ ಅಶ್ವಥ್, ಪ್ರಭಾಕರ್, ಜಯಮಾಲಿನಿ ಮುಂತಾದವರು ತಾರಾಗಣದಲ್ಲಿದ್ದರು. ಸುಂದರವಾದ ಸೊಗಸಾದ ಗೀತೆಗಳೊಂದಿಗೆ ಸಾಗುವ ಈ ಸಮಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತು ಸಾಕಷ್ಟು ಸಂದೇಶಗಳು ಕೂಡ ಬಂದಿದೆ. ನಿಮ್ಮೆಲ್ಲರ ಸಂದೇಶಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳು. ಒಂದಿಷ್ಟು ಅಪರೂಪದ ಸುಂದರವಾದ ಗೀತೆಗಳನ್ನು ಕೇಳಿಸುವ ತವಕ ಪ್ರಯತ್ನ ನಮ್ಮದು. ಆನಂದ ಭೈರವಿ ಚಿತ್ರದ ಗೀತೆ ಇವಾಗ ಪ್ರಸಾರವಾಗುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಧ್ವನಿಯಾಗಿದ್ದಾರೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಮೇಶ್ ನಾಯ್ಡು ಅವರ ಸಂಗೀತವಿದೆ. ಆನಂದ ಭೈರವಿ ಚಿತ್ರ ತೆರೆ ಕಂಡದ್ದು 1983 ಜಂಧ್ಯಾಲೆ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂತು. ಗಿರೀಶ್ ಕಾರ್ನಾಡ್, ಕಾಂಚನ, ಮಾಳವಿಕಾ, ರಾಜೇಶ್, ರತ್ನಾಕರ್ ಮುಂತಾದವರು ತಾರಾಗಣದಲ್ಲಿದ್ದರು.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನ ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಕಲ್ಪನೆಗೆ ಕನ್ನಡಿ. ಸೃಜನಶೀಲತೆಗೆ ಮುನ್ನುಡಿ.
2: ಧನ್ಯನಾದೆ ಧನ್ಯನಾದೆ. ಓಹೋ ಕೇಳಬೇಕಯ್ಯ.
1: ಮನಸ್ಸಿನ ಸವಿನುಡಿ ರೇಡಿಯೋ
3: ಪರಂಪರೆ ಇದು, ಚಿಕ್ಕತನದಿಂದ ಬಂದಿರೋದು ಹಾಡು ಹಾಡೋದು.
1: ಏಕಾಂತದ ಮೆಲುಧ್ವನಿ, ಸಂತೆಯಲ್ಲಿ ಮಾರ್ದನೆ.

0: ಸಂಚಾರದಲ್ಲಿ ಸಹಧ್ವನಿ ರೇಡಿಯೋ.
1: ಯಾವ ಊರಾಕೆ ನೀ ಮೈ ಕಾರ್ತಿ, ನಿನಗೆ ಎತ್ತಾವ ಮನಿ ಮನಿ ಆರ್ತಿ.
0: ಮನಸ್ಸಿನ ವಿಡಿಯೋ ಭಾವದ ಆಡಿಯೋ ಆಕಾಶವಾಣಿ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

ವಿವಿಧ ಭಾರತಿ 102.9 FM ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಡಾಕ್ಟರ್ ರಾಜ್ ಧ್ವನಿಯಾಗಿದ್ದಾರೆ. ಶ್ರವಣ ಬಂಧು ಚಿತ್ತದ ಈ ಗೀತೆಗೆ ಚಿವದಿಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ. 1984 ಶ್ರವಣ ಬಂಧು ಚಿತ್ರ ತೆರೆ ಕಾಣ್ತು. ಡಾಕ್ಟರ್ ರಾಜ್, ಊರ್ವತಿ, ಶ್ರೀನಾಥ್, ಅಶ್ವಥ್, ಶಿವರಾಮ್ ಮುಂತಾದವರು ತಾರಾಗಣದಲ್ಲಿದ್ದರು. ಸಂಗೀತಂ ಶ್ರೀನಿವಾಸ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಶ್ರವಣ ಬಂಧು ಚಿತ್ರದ ಈ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬರುತ್ತೆ.

ಈ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಗಿಯುತ್ತೆ. 11 ಗಂಟೆಗೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ಕೇಳುವಿರಿ. ನಂತರ ಮಧ್ಯಾಹ್ನದ ಪ್ರಸಾರದಲ್ಲಿ ನಿಮ್ಮೊಂದಿಗೆ ಇರ್ತಾರೆ ಚಂದು. ಕೇಳ್ತಾರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡಬೇಕೆಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತೀಯ ಸಕ್ಕರೆ ಮತ್ತು ಜೈವಿಕ ಇಂಧನ ಉತ್ಪಾದಕರ ಸಂಘಟನೆ ಐಎಸ್ಎಂಎ ಮಹಾನಿರ್ದೇಶಕ ದೀಪಕ್ ಬಲ್ಲಾನಿ, ಆತಂಕ ಮತ್ತು ಊಹಾಪೋಹದ ಖರೀದಿ ತಗ್ಗದಂತೆ ಸಕ್ಕರೆ ಬೆಲೆಗಳು ಇಳಿಕೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ದೇಶದಲ್ಲಿ ಸಾಕಷ್ಟು ಪ್ರಮಾಣದ ಸಕ್ಕರೆ ದಾಸ್ತಾನು ಲಭ್ಯವಿದೆ ಎಂದು ಅವರು ತಿಳಿಸಿದ್ದಾರೆ. ಬಾಂಬಿಹ ಗ್ಯಾಂಗ್ಗೆ ಸಂಬಂಧ ಹೊಂದಿರುವ ಮೂವರು ಪರಾರಿಯಾಗಿದ್ದ ಗ್ಯಾಂಗ್ಸ್ಟರ್ಗಳನ್ನು ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ ಮೂವರನ್ನು ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಮೆರಿಕ ಮತ್ತು ಕೆನಡಾ ನಡುವಿನ ವ್ಯಾಪಾರ ಸಂಘರ್ಷ ತೀವ್ರಗೊಂಡಿದ್ದು, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾದಿಂದ ಆಮದು ಮಾಡಿಕೊಳ್ಳುವ ಕಾರು, ಟ್ರಕ್, ವಾಹನ ಬಿಡಿ ಭಾಗಗಳು ಮತ್ತು ಉಕ್ಕಿನ ಮೇಲಿನ ಸುಂಕವನ್ನು 2027 ಜನವರಿಯಿಂದ 50%ಕ್ಕೆ ಹೆಚ್ಚಿಸುವುದಾಗಿ ಘೋಷಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಸಮಟಗಾರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿ ಎಸ್ ರತ್ನಕುಮಾರಿ ಅತ್ಯುತ್ತಮ ರಾಷ್ಟ್ರೀಯ ಶಿಕ್ಷಕಿ ಪ್ರಶಸ್ತಿಗೆ ಆಯ್ಕೆಯಾಗಿದ್ದು, ಸೆಪ್ಟೆಂಬರ್ 5 ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿದ್ದಾರೆ. ಅಮೃತ ಭಾರತ ಯೋಜನೆಯಡಿ ಬೆಳಗಾವಿ ರೈಲು ನಿಲ್ದಾಣಕ್ಕೆ 19 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಕಾಮಗಾರಿ ಪ್ರಗತಿಯನ್ನು ಸಂಸದ ಜಗದೀಶ್ ಶೆಟ್ಟರ್ ಹಿರಿಯ ಅಧಿಕಾರಿಗಳೊಂದಿಗೆ ಪರಿಶೀಲಿಸಿದರು. ಪ್ರಯಾಣಿಕರ ಅನುಕೂಲತೆಗಾಗಿ ಎಸ್ಕಲೇಟರ್ ಮತ್ತು ಲಿಫ್ಟ್ ಅಳವಡಿಕೆ ಕಾರ್ಯ 30 ತಾರೀಕಿನ ಒಳಗೆ ಪೂರ್ಣಗೊಳಿಸಲು ಸೂಚಿಸಿದ್ದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ಅವರು ತಿಳಿಸಿದ್ದಾರೆ. 10 ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಂಡಂ ಅನ್ನು ಕೇರಳದಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ 2ನೇ ಹಾಗೂ ಅಂತಿಮ ಪಂದ್ಯದ 3ನೇ ದಿನದಾಟದಲ್ಲಿಂದು ತನ್ನ ಮೊದಲನೇ ಇನ್ನಿಂಗ್ಸ್ ಮುಂದುವರೆಸಿರುವ ಶ್ರೀಲಂಕಾ 3 ವಿಕೆಟ್ನಷ್ಟಕ್ಕೆ 58 ರನ್ ಗಳಿಸಿ ಆಡುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:00 PM.

ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

0: ವಿವಿಧ ಭಾರತಿ ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
2: ಎಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಮಯ ಆಗಿದೆ 11:05:55. ಮಂಗಳವಾರದ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಬನ್ನಿ, ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಹೋಗೋಣ. ಮೊದಲ ಹಾಡು ಸೋನೆ ಮಳೆಯ ಹನಿಯಲ್ಲಿ ಅಂತ, ಎಲ್ಎನ್ ಶಾಸ್ತ್ರಿ ಹಾಗೂ ಸುಮಾ ಶಾಸ್ತ್ರಿ ಅವರ ಇವುಗಳ ಹಾಡುಗಾರಿಕೆ, ಕೆ ಕಲ್ಯಾಣ್ ಅವರ ರಚನೆ, ಚೈತನ್ಯ ಅವರ ಸಂಗೀತ. ಇನ್ನೊಂದು ಹಾಡು ಮುಂಗಾರು ಮಳೆ ಚಿತ್ರದ್ದು, ಸೋನು ನಿಗಮ್ ಅವರ ಧ್ವನಿ, ಯೋಗರಾಜ್ ಭಟ್ ಅವರ ರಚನೆ, ಮನುಮೂರ್ತಿ ಅವರ ಸಂಗೀತ.

ಕೇಳ್ತಾ ಇರ್ಬೇಕಾದ್ರೆ ನೀವು ಇಷ್ಟೊತ್ತು ಕೇಳಿದ್ದು ಮುಂಗಾರು ಮಳೆ ಚಿತ್ರದ ಗೀತೆ ಪ್ರಸಾರವಾಯಿತು. ಅದಾದ ನಂತರ ಸಂಜಿತ್ ಹೆಗಡೆಯವರು ಹಾಡಿದ ಹಾಡನ್ನ ಕೇಳಿದ್ರಿ. ಮುಂಗಾರು ಮಳೆ ಚಿತ್ರದ ಹಾಡು ಬರೆದಿದ್ದು ನಮ್ಗೆಲ್ಲ ಗೊತ್ತಿರುವ ಹಾಗೆ ಯೋಗರಾಜ್ ಭಟ್ ಅವರು, ಮನಮೂರ್ತಿಯವರ ಸಂಗೀತ ಇತ್ತು, ಸೋನು ನಿಗಮ್ ಅವರು ಹಾಡಿಗೆ ಧ್ವನಿಯಾಗಿದ್ರು. ಸಲಗ ಚಿತ್ರದ ಹಾಡು ಮಳೆಯೇ ಮಳೆಯೇ ಅನ್ನುವ ಗೀತೆ ನಾಗಾರ್ಜುನ ಶರ್ಮಾ ಅವರು ಬರೆದದ್ದು. ಚರಣ್ ರಾಜ್ ಅವರ ಸಂಗೀತ ಇತ್ತು. ಐಶ್ವರ್ಯ ರಂಗರಾಜನ್ ಮತ್ತು ಸಂಜಿತ್ ಹೆಗಡೆಯವರು ಹಾಡಿಗೆ ಧ್ವನಿಯಾಗಿದ್ರು. ಮೈನಾ ಚಿತ್ರದ ಹಾಡನ್ನು ಬರೆದದ್ದು ಕವಿರಾಜ್ ಅವರು. ನಿತ್ಯಾ ಮೆನನ್ ಅವರ ಧ್ವನಿಯಲ್ಲಿ ಕೇಳಿದ ಈ ಗೀತೆಗೆ ಸಂಗೀತ ಸಂಯೋಜನೆಯನ್ನು ಮಾಡಿದ್ದವರು ಜೆಸ್ಸಿ ಗಿಫ್ಟ್. ಇನ್ನೊಂದು ಮಳೆಯ ಹಾಡನ್ನು ನಾವು ಕೇಳೋಣ. ಸಂಜು ವೆಡ್ಸ್ ಗೀತಾ 2 ಚಿತ್ರದ ಹಾಡು, ಸಂಗೀತ ರವೀಂದ್ರನಾಥ್ ಅವರ ಧ್ವನಿ ಇದೆ. ಕವಿರಾಜ್ ಅವರು ಬರೆದ ಗೀತೆಗೆ ಶ್ರೀಧರ್ ವಿ ಸಂಭ್ರಮ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ನೀವೆಲ್ಲ ಸಂದೇಶವನ್ನು ಕಳಿಸಿದ್ದೀರಿ ಕೆಲವರು. ಎಸ್, ಇವತ್ತು ಅಂದರೆ 11:04 ಇಲ್ಲಿವರೆಗೂ ಮಳೆಯ ಒಂದಷ್ಟು ಹಾಡುಗಳನ್ನು ಕೇಳಿದ್ವಿ. ಯಾಕಂದರೆ ಇಲ್ಲಿವರೆಗೂ ಅಷ್ಟು ಮಳೆ ಬಂದಿರಲಿಲ್ಲ, ಈಗೇನೋ ಸ್ವಲ್ಪ ಸ್ವಲ್ಪ ಮಳೆ ಆಗ್ತಾ ಇದೆ. ಯೂಶ್ವಲಾಗಿ ಮಳೆಗಾಲದಲ್ಲಿ ಮಳೆ ಹಾಡನ್ನು ಕೇಳುವಂಥ ಸಂಪ್ರದಾಯ, ಆದರೆ ಇತ್ತೀಚೆಗೆ ಯಾಕೋ ಮಳೆ ಬರಲೇ ಇಲ್ಲ, ಹಾಗಾಗಿ ಮಳೆ ಹಾಡನ್ನು ಕೇಳೋಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಅಂದ್ಕೊಂಡು ಇವತ್ತು ಮಳೆಯ ಹಾಡುಗಳನ್ನು ನಾವು ಕೇಳಿದ್ದೇವೆ. ಹೌದು, ಮಳೆಯ ಹಾಡುಗಳನ್ನು ಕೇಳಿ ಆಯಿತು. 11:31:10 ಸಮಯ ಕೂಡ ಆಗಿದೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ. ನಾವೀಗ ಮುಂದಿನ ಕಾರ್ಯಕ್ರಮದ ಕಡೆಗೆ ಹೋಗೋಣ. ನಮಸ್ಕಾರ, ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇಂದಿನ ಕಲಾಭಾರತಿಯ ತಾರೆ ಯಾರು ಅಂತ ನಾವು ಕೇಳಬೇಕು. ಯಾಕಂದರೆ ಬಹಳಷ್ಟು ಜನ ಹೇಳ್ತಾ ಇದ್ರೆ ಇವತ್ತು ಇವ್ರದ್ದು ಬರ್ಡೇ ಇದೆ, ಅವ್ರ ಬಗ್ಗೆ ಮಾಡ್ತೀರಾ, ಇವ್ರ ಬಗ್ಗೆ ಮಾಡ್ತೀರಾ ಅನ್ನುವಂತಹ ಪ್ರಶ್ನೆಗಳು ಸಹ ಬಂದಿದೆ ಒಂದೆರಡು. ಇವತ್ತು ನಾವು ಕನ್ನಡ ಮತ್ತು ಮಲಯಾಳಂ ಕ್ಷೇತ್ರದಲ್ಲಿ, ಮಲಯಾಳಂ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂತಹ ಹಿರಿಯ ನಟ, ನಿರ್ಮಾಪಕ, ಛಾಯಾಗ್ರಾಹಕ, ಚಿತ್ರಕಥೆಗಾರ, ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಹಿರಿಯರ ಬಗ್ಗೆ ಮಾತಾಡ್ತಾ ಚಂದದ ಹಾಡುಗಳನ್ನು ಕೂಡ ಕೇಳ್ತಾ ಸಾಗೋಣ. ಇಂದಿನ ಕಲಾಭಾರತಿಯ ತಾರೆ ದಿನೇಶ್ ಬಾಬು. ದಿನೇಶ್ ಬಾಬು ಅವರ ಸಿನಿಮಾಗಳಿಂದ ಆಯ್ದ ಹಾಡುಗಳ ಜೊತೆಗೆ ದಿನೇಶ್ ಬಾಬು ಅವರ ಸಿನಿಮಾ ವಿಚಾರಗಳ ಕುರಿತ ಕಲಾಭಾರತಿ ಕಾರ್ಯಕ್ರಮ ಈಗ ತಾನೇ ಆರಂಭ ಆಗ್ತಾ ಇದೆ. ವಿವಿಧ ಭಾರತಿ 102.9 FM ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರೋದು ಬಾನುಲಿ ಬಂಧು ಚಂದು.

ಅಮೃತ ವರ್ಷಿಣಿ ಚಿತ್ರದ ಹಾಡು ಕೇಳಿದ್ದು. ಚಿತ್ರ ಅವರ ಧ್ವನಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತವಿದ್ದಂತಹ ಗೀತೆಯನ್ನು ನಾವು ಕೇಳಿದ್ವಿ. ರಮೇಶ್, ಸುಹಾಸಿನಿ, ಶರತ್ ಬಾಬು, ರಾಮಕೃಷ್ಣ, ತಾರಾ ಮುಂತಾದವರ ತಾರಾ ಬಳಗ ಇದ್ದಂಥ ಈ ಸಿನಿಮಾ 1997 ಬಂತು. ಭಾರತೀ ದೇವಿ ಅವರು ಪ್ರೊಡ್ಯೂಸರ್ ಆಗಿದ್ದರು. ದಿನೇಶ್ ಬಾಬು ಅವರ ನಿರ್ದೇಶನ ಈ ಸಿನಿಮಾಕ್ಕೆ ಇತ್ತು. ದಿನೇಶ್ ಬಾಬು ಅವರ ನಿರ್ದೇಶನದ ಅಮೃತ ವರ್ಷಿಣಿ ಸಿನಿಮಾ ಹಿಟ್, ಸೂಪರ್ ಹಿಟ್ ಫಿಲ್ಮ್. ಈ ಸಿನಿಮಾದ ಹಿಂದೆ ಸಾಕಷ್ಟು ಕಥೆಗಳಿವೆ. ಸಿನಿಮಾದ ಹಾಡುಗಳು, ಕಲಾವಿದರು ಎಲ್ಲವೂ ಕೂಡ ಬಹಳ ವಿಶೇಷ ಅಂತಲೇ ಹೇಳಬಹುದು. ಇನ್ನು ವಿವಿಧ ಭಾರತಿ, ಆಕಾಶವಾಣಿ, ಕನ್ನಡ ವಾಹಿನಿಯಲ್ಲಿ ಕಾರ್ಯಕ್ರಮಗಳು, ಹಾಡುಗಳು ಅಂದರೆ ಸಿನಿಮಾ ಹಾಡುಗಳು, ಸಿನಿಮಾ ಕಲಾವಿದರ ಕುರಿತಾಗಿ ನಾವು ಆಗಾಗ ಮೇಲಿಂದ ಮೇಲೆ ಕೆಲವು ವಿಚಾರಗಳನ್ನು ಹಂಚಿಕೊಂಡ್ರೂ ಕೂಡ ಒಬ್ಬೊಬ್ಬರ ಮಾಹಿತಿ, ಹೇಳುವ ರೀತಿ, ಹಾಡುಗಳ ಬಳಕೆ ಬೇರೆ ಬೇರೆಯೇ ಆಗಿರುತ್ತೆ. ಹಾಗಾಗಿ ಇಂದಿನ ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ನಾವು ದಿನೇಶ್ ಬಾಬು ಅವರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ. 1997 ಬಂದಂಥ ಸಿನಿಮಾ ಅಲ್ವಾ ಇದು, ಅಮೃತ ವರ್ಷಿಣಿ. ಇದರಲ್ಲಿ ಸಾಕಷ್ಟು ನಟರ ತಂಡನೇ ಇತ್ತು. ಈ ಫಿಲ್ಮ್ ಆ ಕಾಲಕ್ಕೆ ಮ್ಯೂಸಿಕಲ್ ಆಗಿ ಕೂಡ ಬ್ಲ್ಯಾಕ್ ಬಸ್ಟರ್ ಫಿಲ್ಮ್ ಅಂತಲೇ ಹೆಸರಾಗಿತ್ತು. ಇವತ್ತಿಗೂ ಕೂಡ ಅಮೃತ ವರ್ಷಿಣಿ ಚಿತ್ರದ ಬಹಳಷ್ಟು ಹಾಡುಗಳು, ಬಹಳಷ್ಟು ಅಲ್ಲ ಎಲ್ಲ ಹಾಡುಗಳು ಕೂಡ ಬಹಳಷ್ಟು ಜನಕ್ಕೆ, ನಮ್ಮೆಲ್ಲರಿಗೂ ಕೂಡ ತುಂಬ ಫೇವ್ರೆಟ್ ಆಗಿರುವಂಥ ಹಾಡುಗಳು ಅಮೃತ ವರ್ಷಿಣಿಲಿದೆ. ಹಾಡುಗಳು, ಸಿನಿಮಾ ಎಲ್ಲವೂ ಕೂಡ ಜನರ ಮನಸ್ಸನ್ನು ಗೆದ್ದಿತ್ತು. ಆ ಕಾಲಕ್ಕೆ 97 ಅತಿ ಹೆಚ್ಚು ಕಲೆಕ್ಷನ್ ಮಾಡಿದಂಥ ಸಿನಿಮಾ ಅಮೃತ ವರ್ಷಿಣಿ ಅನ್ನೋದು ಕೂಡ ನಿಜ. ದಿನೇಶ್ ಬಾಬು ಅವರು ಈ ಸಿನಿಮಾಕ್ಕೆ ಆ್ಯಕ್ಷನ್ ಕಟ್ ಚಿತ್ರಕಥೆಯನ್ನು ಕೂಡ ಅವರೇ ಬರೆದಿದ್ದರು. ಇದಕ್ಕಿಂತ ಹಿಂದೆಯೇ ಅಂದರೆ 97 ಹಿಂದೆಯೇ ಇವರು ಅಮೃತ ವರ್ಷಿಣಿ ಸಿನಿಮಾಕ್ಕೆ ತಯಾರಿಯನ್ನು ಮಾಡಿಕೊಂಡಿರ್ತಾರೆ. ಅಂದರೆ 80 ಸಂದರ್ಭದಲ್ಲೇ ಅಮೃತ ವರ್ಷಿಣಿ ಕಥೆಯನ್ನು ಮಾಡಿಟ್ಕೊಂಡಿರ್ತಾರೆ. ಇದನ್ನು ಸಿನಿಮಾ ಮಾಡಬೇಕು ಅನ್ನುವ ಒಂದು ವಿಚಾರವನ್ನು ತಲೆಯಲ್ಲಿಟ್ಕೊಂಡು 96-97 ಅವರು ಈ ಸಿನಿಮಾವನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಆಗ ಅಂದರೆ ಸುಮಾರು 1980 ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಸುಹಾಸಿನಿ ಅವರು ಜನಪ್ರಿಯ ನಟಿಯಾಗಿದ್ದರು. ಜನಪ್ರಿಯ ನಟಿ ಸುಹಾಸಿನಿ ಅವರ ತಂಡದ ಜೊತೆಗೆ ಅಮೃತ ವರ್ಷಿಣಿ ಸಿನಿಮಾ ಮಾಡಬೇಕು ಅನ್ನೋದು ದಿನೇಶ್ ಬಾಬು ಅವರ ಇಚ್ಛೆ ಆಗಿತ್ತು. ಹಾಗಾಗಿ ಒಂದು 87-88 ಸಂದರ್ಭದಲ್ಲಿ ಅಮೃತ ವರ್ಷಿಣಿ ಕಥೆಯನ್ನು ಅವರು ಸುಹಾಸಿನಿ ಅವರ ಜೊತೆಗೆ ಹಂಚಿಕೊಳ್ತಾರೆ. ಅಂದರೆ ಅಮೃತ ವರ್ಷಿಣಿ ಕಥೆಯನ್ನು ಸುಹಾಸಿನಿ ಅವರ ಜೊತೆಗೆ ಹೇಳ್ತಾ ಹೋದ ಹಾಗೆ ಅವರಿಗೆ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಕಥೆಯನ್ನು ಹೇಳ್ತಾ ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅವರ ಅಭಿನಯದ ಸುಪ್ರಭಾತ ಸಿನಿಮಾವನ್ನು ಅವರು ಮಾಡಬೇಕಾಗಿ ಬರುತ್ತೆ. ಸುಪ್ರಭಾತ ಸಿನಿಮಾ ಮಾಡ್ತಾರೆ, ಸಿನಿಮಾ ಬಿಡುಗಡೆ ಕೂಡ ಆಗುತ್ತೆ. ಬಿಡುಗಡೆ ಆಗಿ ಒಂದಷ್ಟು ಸಮಯದ ನಂತರ ದಿನೇಶ್ ಬಾಬು ಅವರು ಮೂಲತಃ ಕೇರಳದವರು, ಹಾಗಾಗಿ ಅವರು ಕೇರಳದಲ್ಲಿ ತಮ್ಮ ಯಾವುದೋ ಒಂದು ಕೆಲಸದಲ್ಲಿ ಇರಬೇಕಾದ್ರೆ ಸುಹಾಸಿನಿ ಅವರು ಅವ್ರಿಗೆ ಫೋನ್ ಮಾಡಿ ಒಂದು ಸಿನಿಮಾಕ್ಕೆ

ಸಂಬಂಧಪಟ್ಟ ಹಾಗೆ ಒಬ್ಬರು ನಿರ್ಮಾಪಕರು ಒಂದು ಸ್ಕ್ರಿಪ್ಟ್ ಇದೆ, ಆ ಸ್ಕ್ರಿಪ್ಟ್ ಬಗ್ಗೆ ನಿಮ್ಮ ಜೊತೆ ಏನೋ ಮಾತಾಡಲಿಕ್ಕೆ ಕರೆದಿದ್ದಾರೆ ಬನ್ನಿ ಅಂತ ಹೇಳ್ತಾರೆ. ಆಗ ಅವರು ಜಯಶ್ರೀ ದೇವಿಯವರನ್ನು ಭೇಟಿ ಆಗ್ತಾರೆ. ಜಯಶ್ರೀ ದೇವಿಯವ್ರನ್ನ ಭೇಟಿ ಆದಮೇಲೆ ಸುಹಾಸಿನಿ ಅವರನ್ನು ಒಪ್ಪಿಸಿ ಅಮೃತ ವರ್ಷಿಣಿ ಸಿನಿಮಾಕ್ಕೆ ಚಾಲನೆಯನ್ನು ಕೊಡ್ತಾರೆ. ನಾವೀಗ ಕೇಳೋಣ ಸುಪ್ರಭಾತ ಚಿತ್ರದ ಗೀತೆ.

1998ರಲ್ಲಿ ಬಂದ ಸಿನಿಮಾ ಇದು. ಸುಪ್ರಭಾತ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಚಿತ್ರ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಚಿ ಉದಯ ಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತ ಸಂಯೋಜನೆ ಹಾಡಿಗಿತ್ತು.

ಕಲಾಭಾರತಿಯಲ್ಲಿ ದಿನೇಶ್ ಬಾಬು ಅವರ ಸಿನಿಮಾಗಳ ಕುರಿತಾಗಿ, ಅದರಲ್ಲೂ ಸ್ವಲ್ಪ ಇವತ್ತು ಹೆಚ್ಚಿಗೆ ನಾವು ಅಮೃತ ವರ್ಷಿಣಿ ಸಿನಿಮಾದ ಬಗ್ಗೆನೇ ಮಾತಾಡ್ತೀವಿ ಅಂತ ಹೇಳಬೇಕು. ದಿನೇಶ್ ಬಾಬು ಅವರು ಛಾಯಾಗ್ರಾಹಕರು, ನಟ, ನಿರ್ಮಾಪಕ, ನಿರ್ದೇಶಕರಾಗಿ ಕನ್ನಡ ಮತ್ತು ಮಲಯಾಳಂ ಚಿತ್ರರಂಗದಲ್ಲಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ ಅಮೃತ ವರ್ಷಿಣಿಯ ಕಥೆಯನ್ನು ಸುಹಾಸಿನಿಯವ್ರಿಗೆ ಹೇಳಬೇಕು ಅಂತ ಹೋಗ್ತಾರೆ. ಆ ಒಂದು ಸಿನಿಮಾದ ಬದಲಾಗಿ ಸುಪ್ರಭಾತ ಸಿನಿಮಾ ನಿರ್ದೇಶನ ಮಾಡ್ತಾರೆ. ಅದಾದ ಮೇಲೆ ಸುಪ್ರಭಾತ ಸಿನಿಮಾ ಕೂಡ ಬಿಡುಗಡೆ ಆಗಿರುತ್ತೆ. ನಿರ್ಮಾಪಕಿ ಜಯಶ್ರೀ ದೇವಿ ಅವರು ಬೇರೊಂದು ಸಿನಿಮಾವನ್ನು ಮಾಡಬೇಕು ಅಂತ ಇರ್ತಾರೆ. ಸುಪ್ರಭಾತ ಸಿನಿಮಾ ಬಿಡುಗಡೆಯಾಗಿ ಕೇರಳದಲ್ಲಿದ್ದಂತಹ ದಿನೇಶ್ ಬಾಬು ಅವರಿಗೆ ಸುಹಾಸಿನಿ ಅವರು ಫೋನ್ ಮಾಡ್ತಾರೆ. ಒಬ್ಬರು ಕ್ಯಾಮ್ರಾಮ್ಯಾನ್ ಕಮ್ ಡೈರೆಕ್ಟರ್ ಆಗಿರುವಂಥ ಅವರನ್ನ ನಿರ್ಮಾಪಕರು ಜಯಶ್ರೀ ದೇವಿ ಅವರು ಹುಡುಕ್ತಾ ಇದ್ದಾರೆ ಅಂತ ಹೇಳಿದಾಗ, ಯಾಕಂದರೆ ಜಯಶ್ರೀ ದೇವಿ ಅವ್ರ ಹತ್ರ ಬೇರೆ ಒಂದು ಸಿನಿಮಾ ಸ್ಕ್ರಿಪ್ಟ್ ಇರುತ್ತೆ. ಆ ಸ್ಕ್ರಿಪ್ಟನ್ನು ದಿನೇಶ್ ಬಾಬು ಅವ್ರ ಜೊತೆಗೆ ಅವರು ಶೇರ್ ಮಾಡ್ತಾರೆ. ಆದರೆ ಆ ಒಂದು ಕಥೆ ದಿನೇಶ್ ಬಾಬು ಅವ್ರಿಗೆ ಹಿಡಿಸೋದಿಲ್ಲ. ಆಗ ಅವರು, ನನ್ನ ಹತ್ರನೇ ಒಂದು ಚೆನ್ನಾಗಿರುವಂಥ ಕಥೆ ಇದೆ ಅಂತ ಹೇಳಿ ಅಮೃತ ವರ್ಷಿಣಿ ಕಥೆಯನ್ನು ನಿರ್ಮಾಪಕಿ ಜಯಶ್ರೀ ದೇವಿ ಅವರಿಗೆ ಹೇಳ್ತಾರೆ. ಅಮೃತ ವರ್ಷಿಣಿಯ ಕಥೆ ಜಯಶ್ರೀ ದೇವಿ ಅವ್ರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡುತ್ತೆ. ಹಾಗಾಗಿ ಅವರು ಕೂಡ ಸುಹಾಸಿನಿ ಅವರನ್ನು ಒಪ್ಪಿಸಿ ಅಮೃತ ವರ್ಷಿಣಿ ಸಿನಿಮಾಕ್ಕೆ ಒಂದು ಚಾಲನೆಯನ್ನು ಕೊಡ್ತಾರೆ. ಸಿನಿಮಾ ಶೂಟಿಂಗ್ ಎಲ್ಲ ಮಾಡ್ತಾರೆ. ಎಲ್ಲ ಮುಗಿದ ಮೇಲೆ ಅದರದ್ದೊಂದು ಫಸ್ಟ್ ಕಾಪಿ ಅಂತ ರೆಡಿ ಆಗುತ್ತೆ. ರೆಡಿ ಆದಮೇಲೆ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥ ಒಂದಷ್ಟು ಜನರನ್ನ ಕರೆದು ಆ ಸಿನಿಮಾವನ್ನು ತೋರಿಸುವಂಥದ್ದು ಒಂದು ವಾಡಿಕೆ ಸಂಪ್ರದಾಯ. ಹೀಗೆ ಸಿನಿಮಾ ನಿರ್ಮಾಪಕರು ವಿತರಕರಿಗೆ ಅಮೃತ ವರ್ಷಿಣಿಯ ಫಸ್ಟ್ ಕಾಪಿಯನ್ನು ನೋಡಲಿಕ್ಕೆ ಕರೆದು ತೋರಿಸ್ತಾರೆ. ಸಿನಿಮಾ ನೋಡಿದ ಮೇಲೆ ಹೇಳ್ತಾರೆ, ಒಂದಷ್ಟು ಜನ ಏನು ಹೇಳ್ತಾರೆ, ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ಈ ಕ್ಲೈಮ್ಯಾಕ್ಸನ್ನು ನೀವು ಚೇಂಜ್ ಮಾಡಿ, ಸಿನಿಮಾದ ಕ್ಲೈಮ್ಯಾಕ್ಸ್ ನೀವು ಚೇಂಜ್ ಮಾಡದಿದ್ರೆ ಈ ಫಿಲ್ಮು ಒಂದು ವಾರ ಕೂಡ ಓಡೋದಿಲ್ಲ ಅಂತ ಹೇಳ್ತಾರಂತೆ. ಆದರೆ ಪ್ರೊಡ್ಯೂಸರ್ ಜಯಶ್ರೀ ದೇವಿ ಅವರು ಇದನ್ನು ಒಪ್ಕೊಳ್ಳೋದಿಲ್ಲ. ನೋಡಿ, ಇದು ನಮ್ಮ ಸಿನಿಮಾ, ನಾವು ಮಾಡಿದ್ದೇವೆ, ಇದೇ ಕ್ಲೈಮ್ಯಾಕ್ಸ್ ಇರುತ್ತೆ, ಇದನ್ನು ನಾವು ಚೇಂಜ್ ಮಾಡೋದಿಲ್ಲ ಅಂತ ಹೇಳಿ ಒಂದು ದೃಢ ನಿರ್ಧಾರವನ್ನು ತಗೊಳ್ತಾರೆ. ಆದರೆ ಸಿನಿಮಾ ಬಹಳ ಸೂಪರಾಗಿ ಯಶಸ್ವಿಯಾಗಿ ಜನರ ಮೆಚ್ಚುಗೆಗೆ ಪಾತ್ರವಾಗುತ್ತೆ. ಅಮೃತ ವರ್ಷಿಣಿ ಸಿನಿಮಾದ ಆ ಕ್ಲೈಮ್ಯಾಕ್ಸ್ ಹೈಲೈಟ್ ಆಗುತ್ತೆ, ಕ್ಲೈಮ್ಯಾಕ್ಸಿಂದಾನೇ ಸಿನಿಮಾ ಸೂಪರ್ ಹಿಟ್ ಕೂಡ ಆಗುತ್ತೆ. ಹೀಗೆ ಅಮೃತ ವರ್ಷಿಣಿ ಸಿನಿಮಾ ಸೂಪರ್ ಹಿಟ್ ಆದಮೇಲೆ ಸುಹಾಸಿನಿ ಅವರ ಮೂಲಕ ದಿನೇಶ್ ಬಾಬು ಅವರು ಅವ್ರಿಗೆ ಮಣಿರತ್ನಂ ಸರ್ ಅವರು ಕೂಡ ಫೋನ್ ಮಾಡ್ತಾರೆ. ಫೋನ್ ಮಾಡಿ ಅಮೃತ ವರ್ಷಿಣಿ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ದಿನೇಶ್ ಬಾಬು ಅವರ ಕುರಿತಾಗಿ ಮಣಿರತ್ನಂ ಅವರು ಕೂಡ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸ್ತಾರೆ. ಆಗ ದಿನೇಶ್ ಬಾಬು ಅವರು ಕೇಳ್ತಾರೆ, ಸರ್ ಈ ಸಿನಿಮಾಗೆ ಸಂಬಂಧಪಟ್ಟಾಗಿ ಏನಾದರೂ ಮೈನಸ್ ಪಾಯಿಂಟ್ಸ್ ಇದ್ದರೆ ಹೇಳಿ ಅಂತ ಹೇಳಿದಾಗ, ಇಲ್ಲ ಇಲ್ಲ, ಆ ಥರದ ಮೈನಸ್ ಪಾಯಿಂಟ್ಸ್ ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಯಾವುದು ಇಲ್ಲ, ಎಲ್ಲನೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಖುಷಿಯಾಯಿತು ಅಂತ ಕೂಡ ಹೇಳಲಾಗುತ್ತೆ. ಇನ್ನು ರಮೇಶ್ ಅರವಿಂದ್ ಅವರು ಸಿನಿಮಾದಲ್ಲಿ ಇರುವಂಥದ್ದು, ಆ ಸಿನಿಮಾದ ಪಾತ್ರ ಏನಿದೆಯಲ್ಲ, ಕ್ಯಾಮ್ರಾ ಆಫ್ ಆದಮೇಲೂ ಕೂಡ ನಾನು ಆ ಪಾತ್ರದಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವೇ ಆಗಲಿಲ್ಲ ಅಂಥ ಒಂದು ಪರಕಾಯ ಪ್ರವೇಶ ಅನ್ನಬೇಕು. ಅಮೃತ ವರ್ಷಿಣಿ ಸಿನಿಮಾದಲ್ಲಿ ಕೊಲೆ ಮಾಡಿ ಶರತ್ ಬಾಬು ಅವರು ತೀರ್ಕೊಂಡ ಮೇಲೆ ಆ ವಿಷಯವನ್ನು ಹೇಳಬೇಕಾಗಿತ್ತಲ್ಲ, ಆಗ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ, ಆ ಸುದ್ದಿಯನ್ನು ಹೇಳುವಂಥದ್ದು, ಇದೆಲ್ಲನೂ ಕೂಡ ನನಗೆ ಸಿನಿಮಾದಲ್ಲಿ ಕ್ಯಾಮ್ರಾ ಆಫ್ ಆದರೂ ಕೂಡ ಮತ್ತೆ ಮತ್ತೆ ಕಾಡ್ತಾನೆ ಇತ್ತು ಅಂತ ಕೂಡ ರಮೇಶ್ ಅರವಿಂದ್ ಅವರು ಹಂಚಿಕೊಂಡಿರುವಂಥ ವಿಷಯ ಅನೇಕ ಸಂದರ್ಶನಗಳಲ್ಲಿ ಬಂದಿದೆ. ಹೀಗೆ ಒಂದು ಯಶಸ್ವಿ ಸಿನಿಮಾ ತೆಗೆಯೋದಕ್ಕೆ ದಿನೇಶ್ ಬಾಬು ಅವರು ಪಟ್ಟಂಥ ಶ್ರಮ ಎಲ್ಲವೂ ಕೂಡ ಸಿನಿಮಾ ಹಿಟ್ ಆದಾಗ ತುಂಬ ಖುಷಿಯಾಗುತ್ತೆ. ಸಕ್ಸಸ್ಫುಲ್ ಸಿನಿಮಾ ಇವತ್ತಿಗೂ ಕೂಡ ಅಮೃತ ವರ್ಷಿಣಿ ಸಿನಿಮಾದ ಎಲ್ಲ ಹಾಡುಗಳು ಕೂಡ ಮತ್ತೆ ಮತ್ತೆ ಕೇಳಬೇಕು ಅಂತಲೇ ಅನಿಸುತ್ತೆ. ಲಾಲಿ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿದೆ. ಕೆ ಕಲ್ಯಾಣ್ ಅವರು ಬರೆದ ಗೀತೆಗೆ ವಿ ಮನೋಹರ್ ಅವರ ಸಂಗೀತ.

ದಿನೇಶ್ ಬಾಬು ಅವರು ಕರ್ನಾಟಕ ಮತ್ತು ಕೇರಳದ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಛಾಯಾಗ್ರಾಹಕರಾಗಿ, ನಿರ್ಮಾಪಕ, ನಟ, ಚಿತ್ರ ಕಥೆಗಾರರಾಗಿ ಅವರು ಕೆಲಸ ಮಾಡಿದರು ಕೂಡ. ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಜನಪ್ರಿಯ ಸಿನಿಮಾಗಳನ್ನು ಕೊಟ್ಟಿದ್ದಾರೆ. ಛಾಯಾಗ್ರಾಹಕರಾಗಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರ್ದೇಶಕರಾಗಿ ಅವರು ಒಂದಷ್ಟು ಸಿನಿಮಾಗಳನ್ನು ನೀಡಿದ್ದಾರೆ. ಸಿನಿಮಾದಲ್ಲಿ ಅವರ ವೃತ್ತಿ ಜೀವನ ಛಾಯಾಗ್ರಾಹಕರಾಗಿ ಆರಂಭ ಆಯಿತು. ಸಾಕಷ್ಟು ಸಿನಿಮಾಗಳಲ್ಲಿ ಛಾಯಾಗ್ರಹಣದಲ್ಲಿ ಒಳ್ಳೆಯ ಪ್ರತಿಭೆಯನ್ನು ಅವರು ಪ್ರದರ್ಶನ ಮಾಡಿದ್ದಾರೆ. ಇನ್ನು ನಿರ್ದೇಶಕರಾಗಿ ಸುಪ್ರಭಾತ, ಆಮೇಲೆ ಇದು ಸಾಧ್ಯ, ಇನ್ಸ್ಪೆಕ್ಟರ್ ವಿಕ್ರಮ್ ಸೇರಿದ ಹಾಗೆ ಬಹಳಷ್ಟು ಒಳ್ಳೊಳ್ಳೆಯ ಸಿನಿಮಾಗಳನ್ನು ಕೊಟ್ಟಿರುವಂಥ ದಿನೇಶ್ ಬಾಬು ಅವರು ಇತ್ತೀಚೆಗೆ ಮತ್ತೆ ಬೇರೆ ಬೇರೆ ಸಿನಿಮಾಗಳ ಒಂದು ನಿರ್ದೇಶನಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸುಪ್ರಭಾತ, ಇನ್ಸ್ಪೆಕ್ಟರ್ ವಿಕ್ರಮ್, ಲಾಲಿ, ಅಮೃತ ವರ್ಷಿಣಿ, 48 ಗಂಟೆಗಳಲ್ಲಿ ಚಿತ್ರೀಕರಣ ಮಾಡಿದಂತಹ ಸಿನಿಮಾ ಇದು ಸಾಧ್ಯ, ಹಾಗೆ ಮಿಸ್ಟರ್ ಗರಗಸ, ಎರಡನೇ ಮದುವೆ ಸೇರಿದ ಹಾಗೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ಪ್ರಿಯಾಂಕಾ ಮತ್ತು ಪ್ರೀತಿ ಕೇಳಿ ಸ್ನೇಹ ಕಳೆದುಕೊಳ್ಳಬೇಡಿ ಎನ್ನುವಂಥ ಸಿನಿಮಾಗಳನ್ನು ಕೂಡ ದಿನೇಶ್ ಬಾಬು ಅವರ ನಿರ್ದೇಶನದಲ್ಲಿ ನಾವು ಗಮನಿಸಬಹುದು. ಕಲಾಭಾರತಿ ಕಾರ್ಯಕ್ರಮದ ಕೊನೆಯಲ್ಲಿ ಪಾಂಡುರಂಗ ವಿಠಲ ಚಿತ್ರದ ಹಾಡನ್ನು ನಾವು ಕೇಳೋಣ. ಹೇಮಂತ್ ಹಾಗೂ ಚಿತ್ರ ಅವರ ಧ್ವನಿ, ಸಾಹಿತ್ಯ ಹಾಗೂ ಸಂಗೀತ ವಿ ರವಿಚಂದ್ರನ್ ಅವರದ್ದು. ಈ ಹಾಡಿನ ಜೊತೆಗೆ ದಿನೇಶ್ ಬಾಬು ಅವರನ್ನು ಕುರಿತಾದ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯಾಗುತ್ತೆ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ, ಧಾರವಾಡ ಕೇಂದ್ರದ ಸಹ ಪ್ರಸಾರ. 12 ಗಂಟೆ 5 ನಿಮಿಷಕ್ಕೆ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗಿಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತಹ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ,
2: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಪ್ರಕಟಿತ ಕರಡು ಮತದಾರರ ಪಟ್ಟಿಯಲ್ಲಿ ಸ್ಥಾನ ಪಡೆಯದೇ ಇರುವ ಮತದಾರರು ಅರ್ಜಿ ನಮೂನೆ 6 ಭರ್ತಿ ಮಾಡಿ ಹೊಸದಾಗಿ ಪಟ್ಟಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನುಪಕುಮಾರ್ ಬೆಂಗಳೂರಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. 4,46,00,000 ಜನ ಕರಡು ಮತದಾರರ

0: ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದು 1,08,00,000 ಜನ ಪಟ್ಟಿಯಿಂದ ಹೊರಗುಳಿದಿದ್ದಾರೆ. ಸೆಪ್ಟೆಂಬರ್ 23ರ ಒಳಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆ ಎಂದರು. 2016 ಆಗಸ್ಟ್ 25ರಂದು ಪ್ರಾರಂಭವಾದ ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ವಹಿವಾಟಿನ ಪ್ರಮಾಣ ಇಂದಿಗೆ 13,000 ಪಟ್ಟು ಬೆಳೆದಿದೆ. ಡಿಜಿಟಲ್ ಪೇಮೆಂಟ್ ಸೇವೆ ಯಶಸ್ವಿ 1 ದಶಕವನ್ನು ಇಂದಿಗೆ ಪೂರ್ಣಗೊಳಿಸಿತು. ಪ್ರಧಾನಮಂತ್ರಿಯವರು ಯೋಜನೆಯ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿದ್ದಾರೆ. ಭಾರತದ ಡಿಜಿಟಲ್ ಪಾವತಿ ಪರಿಸರ ವ್ಯವಸ್ಥೆಯ ಬೆನ್ನೆಲುಬಾಗಿ ಯುಪಿಐ ಹೊರಹೊಮ್ಮಿದೆ. 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗಳನ್ನು ಸಹ ಯುಪಿಐ ಸಕ್ರಿಯಗೊಳಿಸಿದೆ. ಡಿಜಿಟಲ್ ಪೇಮೆಂಟ್ ಯುಪಿಐ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇಂಡಿಯನ್ ಬ್ಯಾಂಕ್ ಧಾರವಾಡ ಶಾಖೆಯ ಗ್ರಾಹಕ ಸೇವಾ ಸಹಯೋಗಿ ಅಜಿತ್ ಕಾಶಿಕರ್.
1: ಭಾರತ ಸರ್ಕಾರದ ಯೋಜನೆಯಾದ ವಿದ್ಯುನ್ಮಾನ ಹಣ ಪಾವತಿ ವಿಧಾನ ಇಂದು ನಮ್ಮೆಲ್ಲರ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಸಾಮಾನ್ಯ ಬ್ಯಾಂಕ್ ಅಕೌಂಟ್ ಹಾಗೂ ಇಂಟರ್ನೆಟ್ ಸೌಲಭ್ಯ ಉಳ್ಳ ಸ್ಮಾರ್ಟ್ಫೋನ್ನಿಂದ ಇಂದು ನಾವು 1,00,000 ರೂಪಾಯಿ ವರೆಗಿನ ಮೊತ್ತಗಳನ್ನು ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಯುಪಿಐ ಮೂಲಕ ಪಾವತಿಸಬಹುದಾಗಿದೆ. ಕೇಂದ್ರ ಸರ್ಕಾರಿ ಸಂಸ್ಥೆ ಎನ್ಪಿಸಿಐ ಸಹಯೋಗದೊಂದಿಗೆ ಭೀಮ್ ಅಪ್ಲಿಕೇಶನ್ ಮುಂಚೂಣಿಯಲ್ಲಿದೆ. ಖಾಸಗಿ ಆಪ್ಗಳಾದ ಫೋನ್ ಪೇ, ಗೂಗಲ್ ಪೇ, ಮೊಬಿಕ್ವಿಕ್ಗಳು ಕೂಡ ಜನರನ್ನು ತುಂಬಾ ಹಂತದಲ್ಲಿ ತಲುಪಿವೆ. ಇಂದು ಜನಸಾಮಾನ್ಯರು ದಿನನಿತ್ಯದ ಅಗತ್ಯ ವಸ್ತುಗಳನ್ನು ಖರೀದಿಸಲು ಅಕ್ಕಪಕ್ಕದ ಅಂಗಡಿಗಳಲ್ಲೂ, ಮಾಲ್ಗಳಲ್ಲೂ ಹಾಗೂ ಇತರೆಲ್ಲೆಡೆ ಫೋನ್ ಪೇ, ಗೂಗಲ್ ಪೇ, ಇತರೆ ಯುಪಿಐ ಆಪ್ಗಳನ್ನು ಬಳಸುತ್ತಿದ್ದಾರೆ. ಚಾಲ್ತಿ ಖಾತೆ ಹೊಂದಿರುವ ಅಂಗಡಿಕಾರರು, ಸಂಸ್ಥೆಗಳು, ಇತರೆಲ್ಲರೂ ಬ್ಯಾಂಕ್ ಹಾಗೂ ಅಗ್ರಿಗೇಟರ್ಗಳಿಂದ ನೀಡಲ್ಪಟ್ಟ ಕ್ಯೂಆರ್ ಕೋಡ್ನೊಂದಿಗೆ ಹಣ ಸ್ವೀಕರಿಸುತ್ತಿದ್ದಾರೆ. ಖಾತೆ ಸಂಖ್ಯೆ, ಎಟಿಎಂ ಕಾರ್ಡ್ ನಂಬರ್, ಪಿನ್ ನಂಬರ್, ಒಟಿಪಿಗಳನ್ನು ನಾವು ಯಾರೊಂದಿಗೂ ಹಂಚಿಕೊಳ್ಳಬಾರದು.
0: 2025-26ನೇ ಆರ್ಥಿಕ ವರ್ಷದಲ್ಲಿ 10,30,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ 10,20,00,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪಿಎಂ ಪೋಷಣ್ ಯೋಜನೆ ಪ್ರಯೋಜನವಾಗಿದೆ. ವಿಶ್ವದ ಅತಿದೊಡ್ಡ ಶಾಲಾ ಮಕ್ಕಳ ಮಧ್ಯಾಹ್ನದ ಬಿಸಿಯೂಟ ಕಾರ್ಯಕ್ರಮ ಇದಾಗಿದೆ. ಬುಡಕಟ್ಟು ಭಾಷೆಗಳು ನಶಿಸಿದರೆ ಕೇವಲ ಭಾಷೆಯಷ್ಟೇ ಅಲ್ಲ, ಸಮುದಾಯದ ಸಂಸ್ಕೃತಿ, ಪರಂಪರೆ ಹಾಗೂ ಪಾರಂಪರಿಕ ಜ್ಞಾನವು ನಷ್ಟವಾಗಲಿದೆ. ಹೀಗಾಗಿ ಬುಡಕಟ್ಟು ಭಾಷೆಗಳ ಡಿಜಿಟಲ್ ದಾಖಲಾತಿ, ಸಂರಕ್ಷಣೆ ಮತ್ತು ಪುನರುಜ್ಜೀವನಕ್ಕೆ ಆದ್ಯತೆ ನೀಡಬೇಕಿದೆ ಎಂದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಖಾತೆ ಸಚಿವ ಟಿ ರಘುಮೂರ್ತಿ ಹೇಳಿದ್ದಾರೆ. ಮೈಸೂರಿನಲ್ಲಿ ನಾಳೆ ಸಮಾರೋಪಗೊಳ್ಳಲಿರುವ 3 ದಿನಗಳ ರಾಷ್ಟೀಯ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ರಾಜ್ಯ ಖಾತೆ ಸಚಿವರಾದ ದುರ್ಗಾದಾಸ್ ಉಯಿಕಿ, ಮೈಸೂರು ಹಾಗೂ ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಯದುವೀರ್ ವಡೆಯರ್ ಸೇರಿದಂತೆ ವಿವಿಧ ಬುಡಕಟ್ಟು ಸಮುದಾಯಗಳ ಪ್ರತಿನಿಧಿಗಳು ಪಾಲ್ಗೊಂಡಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ದೇಶದ ಉನ್ನತ ಶಿಕ್ಷಣ ಸಂಸ್ಥೆಗಳು ಮತ್ತು ಪಾಲಿಟೆಕ್ನಿಕ್ಗಳ 21 ಮಾದರಿ ಶಿಕ್ಷಕರು ಬೋಧಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯಂದು ಪ್ರದಾನಿಸಿ ಗೌರವಿಸಲಿದ್ದಾರೆ. ಉನ್ನತ ಶಿಕ್ಷಣ ಸಂಸ್ಥೆಗಳ 12 ಬೋಧಕರು, ರಾಜ್ಯ ವಿಶ್ವವಿದ್ಯಾಲಯಗಳ 5 ಹಾಗೂ ಪಾಲಿಟೆಕ್ನಿಕ್ಗಳ 4 ಶಿಕ್ಷಕರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕಣ್ಣುಗಳನ್ನು ದಾನ ಮಾಡಿ ದೃಷ್ಟಿಯನ್ನು ಉಡುಗೊರೆಯಾಗಿಸಿ ಜೀವನ ಪರಿವರ್ತಿಸಿ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನೇತ್ರದಾನ ದಿನವನ್ನು ಆಚರಿಸಲಾಗುತ್ತಿದೆ. ಖ್ಯಾತ ನಟ ದಿವಂಗತ ಪುನೀತ್ ರಾಜ್ಕುಮಾರ್ ಆಶಯದಂತೆ ಬದುಕಿದ್ದಾಗಲೇ ಕಣ್ಣು, ಅಂಗಾಂಗ ಮತ್ತು ದೇಹದಾನಕ್ಕೆ ವಾಗ್ದಾನ ಮಾಡುವಂತೆ ರಾಜ್ಯಾದ್ಯಂತ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಓಣಂ ಹಬ್ಬ ಕೇರಳದಲ್ಲಿ ಮಲಯಾಳಂ ಹೊಸ ವರ್ಷಾಚರಣೆ ಹಾಗೂ ಬಲಿಚಕ್ರವರ್ತಿಯನ್ನು ಸ್ವಾಗತಿಸಲು ಆಚರಿಸಲಾಗುವ 10 ದಿನಗಳ ಸುಗ್ಗಿಯ ಮತ್ತು ಸಾಂಸ್ಕೃತಿಕ ಹಬ್ಬ ಭರದ ಸಿದ್ಧತೆಗಳು ಆರಂಭವಾಗಿದ್ದು ನಾಳೆ ತಿರು ಓಣಂ ಮೂಲಕ ಹಬ್ಬದ ಆಚರಣೆ ಸಂಪನ್ನವಾಗಲಿದೆ. ರಾಜ್ಯಾದ್ಯಂತ ಸೆಪ್ಟೆಂಬರ್ 12ರಂದು ನಿಗದಿಯಾಗಿದ್ದ ರಾಷ್ಟೀಯ ಲೋಕ್ ಅದಾಲತ್ ಸೆಪ್ಟೆಂಬರ್ 19ಕ್ಕೆ ಮುಂದೂಡಲಾಗಿದೆ ಎಂದು ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ತಿಳಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಕ್ಕೆ.
2: ಆಕಾಶವಾಣಿ

0: ಕೇಳುಗರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ನಾಟಕ ಬಂಗಾರದೊಡವೆ ಬೇಕೇ ನೀರೇ, ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ.
1: ನಮ್ಮ ಈ ನಾಟಕದ ಕಥಾವಸ್ತು ಬಂಗಾರ. ಇದರಿಂದ ತಯಾರಾದ ಒಡವೆಗಳ ಬಗ್ಗೆ ಒಂದು ಗಂಭೀರ ಚಿಂತನೆ. ಈ ಬಂಗಾರ ಯಾರಿಗ್ ತಾನೇ ಇಷ್ಟ ಇರಲ್ಲ ಹೇಳಿ? ಇಲ್ಲಿ ಬಂಗಾರದ ಒಡವೆ ಬೇಕೆ ನೀರೇ ಅಂತ ಕೇಳ್ ನೋಡಿ, ಯಾರ್ ತಾನೇ ಬೇಡ ಅಂತಾರೆ ಅಲ್ವಾ? ಅದರಲ್ಲೂ ಹೆಣ್ಮಕ್ಳಂತೂ ಆಭರಣ ಪ್ರಿಯರು. ಈ ಬಂಗಾರ ಅನ್ನೋದು ಬರೀ ಆಭರಣ ಅಲ್ಲ, ಅದೊಂದು ಜೀವನದ ಭದ್ರತೆ ಕೂಡ. ಬನ್ನಿ ಕೇಳುಗರೆ, ಈ ಒಡವೆಗಳು ಯಾವ್ಯಾವ ಹೆಸರಿಂದ ಇದೆ, ಹಿಂದೆ ಅದನ್ನ ಮಾಡಿಸುವ ಉದ್ದೇಶ ಏನಾಗಿತ್ತು, ಈಗೇನಾಗಿದೆ, ಈಗಿನ ಪರಿಸ್ಥಿತಿಯಲ್ಲಿ ಬಂಗಾರ ಬೇಕಾ, ಬೇಕು ಅಂತಾದ್ರೆ ಯಾಕೆ ಬೇಕು, ಎಷ್ಟು ಬೇಕು, ಬಂಗಾರ ಆಭರಣವೋ ಆತಂಕವೋ, ಈ ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ನಾಟಕದ ಪಾತ್ರಗಳು ಮುಖೇನ ತಿಳಿದುಕೊಳ್ಳೋಣ. ಮನೆ ಹಜಾರದಲ್ಲಿ ಅಜ್ಜಿ ಸಾವಿತ್ರಮ್ಮ ಒಡವೆಗಳನ್ನ ನೋಡ್ತಾ ಕುಳಿತಿದ್ದಾರೆ. ಈ ವೇಳೆಗೆ ಮೊಮ್ಮಗಳು ಕಾವ್ಯಾಳ ಆಗಮನ ಆಗುತ್ತದೆ.
2: ಏನ್ ನೋಡ್ತಾ ಕೂತಿದ್ಯಾ ಅಜ್ಜಿ? ಅಪ್ಪ, ಇಷ್ಟೊಂದು ಒಡವೆಗಳು ಎಲ್ಲ ನಿಂದೇನಾ? ಇಷ್ಟು ಭಾರದ ಒಡವೆಗಳನ್ನ ಹೇಗ್ ಹಾಕೊಳ್ತಾ ಇದ್ರಿ ಅಜ್ಜಿ ನೀವೆಲ್ಲ?
3: ಪುಟಿ, ಮುಂಚೆ ಎಲ್ಲ ಇಷ್ಟು ಭಾರವಾಗಿರೋ ಒಡವೆಗಳನ್ನೇ ಮಾಡಿಸ್ತಾ ಇದ್ದಿದ್ದು. ಭಾರದ ಮಾತ್ ಹಾಗಿರ್ಲಿ, ನೋಡು ಬಾಯಿಲಿ ಇವುಗಳಲ್ಲಿರೋ ಕುಸರಿ ಕೆಲ್ಸನ. ಇದನ್ನೆಲ್ಲ ಹಾಕೊಂಡು ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಂಡು ಅಲಂಕಾರ ಮಾಡ್ಕೊಂಡ್ರೆ ಒಳ್ಳೆ ದೇವತೆ ತರ ಕಾಣ್ತಾ ಇದ್ದೆ ಗೊತ್ತಾ? ನಾನು ಯಾವಾಗ ಹಾಕೊಂಡ್ರು ನಮ್ಮಜ್ಜಿ ಉಪ್ಪು ಸಾಸಿವೆ ಮೆಣಸಿನ್ಕಾಯಿ ಕೈಯಲ್ಲಿ ಹಿಡ್ಕೊಂಡ್ ಬಂದು ದೃಷ್ಟಿ ತೆಗಿತಾ ಇದ್ರು ಗೊತ್ತಾ ಕಾವ್ಯ? ಇದನ್ನೆಲ್ಲ ನಿನಗ್ ಹಾಕಿ ಅಲಂಕಾರ ಮಾಡಿ ನೋಡೋ ಆಸೆ ಕಣೆ.
2: ಯಪ್ಪ, ನನ್ ಕೈಲಾಗಲ್ಲ, ಇಷ್ಟೊಂದ್ ಭಾರ ಹಾಕೊಂಡ್ರೆ ಅಷ್ಟೇ ನಾನ್ ಕುಸಿದ್ ಬಿದ್ದೆ ಹೋಗ್ಬಿಡ್ತೀನಿ. ಈ ಬಂಗಾರದ ಬಗ್ಗೆ ನಂಗೆ ಏನೇನೂ ಗೊತ್ತಿಲ್ಲ ಅಜ್ಜಿ. ಅದೊಂದ್ ಬೆಲೆ ಬಾಳೋ ಲೋಹ ಅಂತ ಮಾತ್ರ ನಂಗ್ ಗೊತ್ತಿರೋದು. ನನ್ ಓದಿನ ಭಾರದಲ್ಲಿ ತಿಳ್ಕೊಳ್ಳೋಕೆ ಸಮಯನೂ ಇರ್ಲಿಲ್ಲ, ಆಸಕ್ತಿ ಮೊದ್ಲೇ ಇರ್ಲಿಲ್ಲ.
3: ಈ ಬಂಗಾರ ಬರೀ ಲೋಹ ಅಷ್ಟೇ ಅಲ್ಲ ಪುಟಿ, ಹಾಗಂದ್ಕೋಬೇಡ. ನಮ್ ಕಾಲದಲ್ಲಿ ಮಾತ್ರ ಅಲ್ಲ, ಈಗ್ಲೂ ಜನ ಇದನ್ನ ತುಂಬಾ ಇಷ್ಟಪಡ್ತಾರೆ. ಇದ್ರ ಬಗ್ಗೆ ನಮ್ಮಮ್ಮ ನಮ್ಮಜ್ಜಿ ಎಷ್ಟೊಂದು ಕಥೆಗಳನ್ನ ಹೇಳ್ತಾ ಇದ್ರು ಗೊತ್ತಾ? ನಾವೆಲ್ಲ ಬಾಯಿ ಬಿಟ್ಕೊಂಡು ಹಂಗೆ ಕೇಳಿಸ್ಕೊಳ್ತಾ ಕೂತಿರ್ತಿದ್ವಿ. ಈ ಪೆಟಾರಿಲಿ ನೋಡು, ನಮ್ ಮನೆಯ ಮೂರು ತಲೆಮಾರಿನ ಕಥೆ ಇದೆ. ಇದೇ ನಮ್ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾ ಇದ್ದದ್ದು. ನಮ್ ಪಾಲಿನ ಮಹಾಲಕ್ಷ್ಮಿ ಅಂದ್ರೆ ಈ ಒಡವೆಗಳೇ.
2: ಅಜ್ಜಿ, ಸೋಮಣ್ಣ ಅಂಕಲ್ ಬಂದ್ರು.
3: ಸೋಮಣ್ಣ ಬಾರಪ್ಪ, ಕೂತ್ಕೋ ಬಾ.
4: ನಮಸ್ಕಾರ ಪಾರ್ವತಮ್ಮನವ್ರೆ, ಆರಾಮಾಗಿದ್ದೀರಾ? ಆರೋಗ್ಯ ಹೇಗಿದೆ?
3: ನಾವೆಲ್ಲ ಚೆನ್ನಾಗಿದ್ದೀವಪ್ಪ, ನೀವು ಮನೇಲೆಲ್ಲ ಚೆನ್ನಾಗಿದ್ದೀರಾ?
4: ಎಲ್ಲ ಆರೋಗ್ಯವಾಗಿದ್ದೀವಿ ತಾಯಿ. ಮೊಮ್ಮಗಳ ಮದ್ವೆ ಫಿಕ್ಸ್ ಆಗಿದೆ, ಒಡವೆಗಳು ಮಾಡೋಕೆ ಆರ್ಡರ್ ಕೊಡ್ಬೇಕು, ಬಂದು ಹೋಗು ಅಂದಿದ್ರಲ್ಲ, ಅದಕ್ಕೆ ಬಂದೆ. ಅಳತೆ ತಗೊಂಡು ಹೋಗೋಣ ಅಂತ. ಏನೇನ್ ಬೇಕು ಅಂತ ಹೇಳಿದ್ರೆ ಒಂದ್ ಕಡೆ ಬರ್ಕೊಂಡ್ ಬಿಡ್ತೀನಿ, ಹಾಗೇನೆ ಶಾರದಮ್ಮನವ್ರನ್ನ ಸ್ವಲ್ಪ ಕರ್ದ್ ಬಿಡಿ ತಾಯಿ.
3: ನಮ್ ಸೊಸೆ ಇಲ್ಲೇ ಎಲ್ಲೋ ಪಕ್ಕದ ಮನೆ ಹೋಗಿದ್ದಾಳಪ್ಪ, ಇನ್ನೇನು ಬರೋ ಹೊತ್ತಾಯ್ತು. ಕಾವ್ಯ ಬಾ ಮೈನಿ, ಕೂತ್ಕೋ ಬಾ. ಸೋಮಣ್ಣ, ಇವಳೆಪ್ಪ ನನ್ ಮೊಮ್ಮಗಳು ಕಾವ್ಯ, MBA ಓದ್ತಾ ಇದ್ದಾಳೆ. ಇವಳದೇನೆ ಮದ್ವೆ ಮಾಡ್ತಾ ಇರೋದು. ಹುಡುಗನು ಒಳ್ಳೆ ಕೆಲಸದಲ್ಲಿದ್ದಾನೆ, ಅದಕ್ಕೆ ಮದ್ವೆ ಮಾಡಿಬಿಡೋಣ ಅಂತ.
4: ಒಳ್ಳೇದಾಯ್ತಲ್ಲ ತಾಯಿ, ಶುಭಶ್ಯ ಶೀಘ್ರಂ. ನಮ್ಮ ಮಕ್ಕಳು ಚೆನ್ನಾಗಿ ಖುಷಿಯಾಗಿದ್ಬಿಟ್ರೆ ಸಾಕಲ್ವಾ, ಇನ್ನೇನ್ ಬೇಕು ಹೇಳಿ.
3: ಅದು ಹೌದು, ಈ ಬೇಸಿಗೆಲಿ ಅಂಗಡಿ ಅಂಗಡಿ ಸುತ್ತಿ ಈ ಡಿಸೈನ್ ಎಲ್ಲ ಹುಡುಕಿ ಮಾಡಿಸೋದು ಕಷ್ಟ ಕಣಪ್ಪ. ನಂಗೂ ವಯಸ್ಸಾಯ್ತು ನೋಡು, ನೀವು ನಂಬಿಕಸ್ತ್ರಪ್ಪ, ಅದಕ್ಕೆ ನಿಮ್ಮನ್ನೇ ಬರಕ್ ಹೇಳಿದೆ.
4: ಸರಿಯಾಗಿ ಹೇಳಿದ್ರಿ ತಾಯಿ, ನಾವಿರೋವಾಗ ನಿಮಗೆ ಚಿಂತೆ ಯಾಕೆ ಹೇಳಿ? ನೀವು ಹೇಳಿ ಸಾಕು ಏನೇನು ಬೇಕು ಅಂತ, ಅದನ್ನೆಲ್ಲ ನಾನೇ ಮಾಡಿ ಖುದ್ದಾಗಿ ಮನೆಗೆ ತಲುಪಿಸ್ತೀನಿ. ಈ ಬುಕ್ಕಲ್ಲಿ ಬೇರೆ ಬೇರೆ ಡಿಸೈನ್ ಇದೆ, ನೀವು ಒಂದ್ಸಲಿ ನೋಡಿ ಯಾವ್ದು ಬೇಕು ಅಂತ ಸೆಲೆಕ್ಟ್ ಮಾಡಿ ಹೇಳಿ. ಅಷ್ಟೊತ್ತಿಗೆ ಶಾರದಮ್ಮನವರು ಬರ್ತಾರೆ, ಅವ್ರೇನು ಹೇಳ್ತಾರೋ ನೋಡೋಣ.
3: ಸೋಮಣ್ಣ, ಈ ಕೇಳಪ್ಪ, ಇಲ್ಲಿ ನಮ್ ಕಾವ್ಯಂಗೆ ಹಿಂದಿನ ಕಾಲದ ತರ ಭಾರವಾದ ಒಡವೆಗಳು ಬೇಡವಂತೆ, ಹಗುರವಾಗಿ ಅದೇನೋ ಹೊಸ ತರದ್ದು ಅಂತಾರಲ್ಲಪ್ಪ,

0: ಅದೇ ಈಗಿನ ಹೊಸ ಟ್ರೆಂಡ್ ತಾಯಿ.
1: ಆ ನೋಡು ಅದೇ ಆ ತರದ್ ಮಾಡ್ಕೊಟ್ಬಿಡು.
0: ಆಗ್ಲಿ ತಾಯಿ, ನೀವ್ ಹಾಗೆ ಹೇಳ್ತಿರೋ ಹಾಗೆ ಮಾಡ್ಕೊಡ್ತೀನಿ.
2: ಥ್ಯಾಂಕ್ ಯು ಅಂಕಲ್.
1: ಸೋಮಣ್ಣ, ಈ ಸಲನೂ ದುಡ್ಡಿನ ಬದಲು ಅಕ್ಕಿ ಬೇಳೆ ಕೊಡ್ತೀವಿ, ಆಗುತ್ತಲ್ವಾ?
0: ಆಯ್ತು ತಾಯಿ, ನಿಮ್ ಖುಷಿ.
2: ಅಜ್ಜಿ, ಹಿಂದೆ ಎಲ್ಲ ಇಷ್ಟೊಂದು ಒಡವೆಗಳನ್ನ ಮಾಡಿಸಿ ಇಡ್ತಿದ್ರಲ್ಲ, ಯಾಕೆ ಅಂತ? ಅಲಂಕಾರಕ್ಕೆ ಅಂತನಾ ಅಥವಾ ಇನ್ನೇನಾದ್ರೂ ಬೇರೆ ಉದ್ದೇಶ ಇತ್ತಾ?
1: ಸರಿಯಾ ಕೇಳಿದೆ. ಹಿಂದೆಲ್ಲ ಈ ಒಡವೆ

0: ಪಕ್ಕಕ್ಕಿಟ್ಟು ಬಾ ಈ ಕಡೆ. ಆಯ್ತಾಯ್ತಾಯ್ತು, ನೋಡು ಸ್ವಿಚ್ ಆಫ್ ಮಾಡಿದ್ದೀನಿ, ಸರಿನಾ? ಹೇಳು ಇವಾಗ.
1: ಮುಂಚೆ ಎಲ್ಲ ನಮ್ಮ ದುಡಿಮೆನಲ್ಲಿ ಸ್ವಲ್ಪ ಉಳಿತಾಯ ಮಾಡಿ ಅದರಲ್ಲಿ ಒಡವೆ ಮಾಡಿಸಿಡ್ತಿದ್ವಿ. ಅವು ಆಪತ್ಕಾಲದಲ್ಲಿ ಉಪಯೋಗಕ್ಕೆ ಬರಲಿ ಅಂತ. ಮುಂದೊಂದಿನ ಮಕ್ಕಳು ಮದುವೆ ಅಂತ ಅಂದರೆ ಅದನ್ನೇ ಮುರಿಸಿ ಅದಕ್ಕೆ ಪಾಲಿಶ್ ಮಾಡಿಸಿ ಹುಡುಗಿ ಕೊಡ್ತಿದ್ವಿ. ಅದ್ರ ಉದ್ದೇಶನೂ ಅವಳು ಹಾಕ್ಕೊಂಡು ಪ್ರದರ್ಶನ ಮಾಡಲಿ ಅಂತ ಅಲ್ಲ, ಹಬ್ಬ ಹರಿದಿನಗಳಲ್ಲಿ ಹಾಕ್ಕೊಳ್ತಿದ್ದಿದ್ದು ಅಷ್ಟೆ. ಬಾಕಿ ದಿನಗಳಲ್ಲಿ ಈ ಥರ ಪೆಟ್ಟಿಗೆನಲ್ಲಿ ಭದ್ರವಾಗಿಟ್ಟು ಜೋಪಾನ ಮಾಡ್ತಿದ್ವಿ. ಅಷ್ಟೇ ಅಲ್ಲ, ಜಮೀನು ಕೊಂಡ್ಕೋಬೇಕು ಅಂದರೆ, ಎತ್ತುಗಳನ್ನು ಕೊಂಡ್ಕೋಬೇಕು ಅಂದರೆ, ಮದುವೆ ಮುಂಜಿ ಇಂಥ ಕಾರ್ಯಗಳಲ್ಲಿ ಏನಾದರೂ ದುಡ್ಡು ಕಡಿಮೆ ಬಿದ್ದರೆ ಆಗ ಕೂಡಿಟ್ಟಿದ್ದ ಈ ಚಿನ್ನ ಮಾರಿ ತಗೋತಿದ್ವಿ. ಯಾವಾಗಲಾದರೂ ಅನುಕೂಲ ಆದಾಗ ಮತ್ತೆ ಮಾಡಿಸಿಟ್ಕೋತಿದ್ವಿ.
2: ಸರಿಯಾಗಿ ಹೇಳಿದ್ರಿ ತಾಯಿ. ಹಿಂದಿನ ಕಾಲದಲ್ಲೆಲ್ಲ ಕಷ್ಟ ಕಾಲದಲ್ಲಿ ಆಗಲಿ ಅಂತಾನೆ ಒಡವೆಗಳನ್ನು ಮಾಡಿಸ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ಬ್ಯಾಂಕ್ ಎಲ್ಲ ಎಲ್ಲಿತ್ತು? ಮನೆಯಲ್ಲಿರೋ ಪೆಟಾರಿನೇ ಭದ್ರ. ಈ ಒಡವೆಗಳೇ ಆಪತ್ ಕಾಲದಲ್ಲಿ ನಮ್ಗೆ ಆಗ್ತಾ ಇದ್ದಿದ್ದು.
0: ಓ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಕಥೆ. ಆದರೆ ಈಗ ಒಡವೆ ಮಾಡಿಸಿಡೋದು ಒಂಥರಕ್ಕೆ ಶ್ರೀಮಂತಿಕೆ ಪ್ರದರ್ಶನ ಅಷ್ಟೇ ಅಲ್ಲ, ಪ್ರತಿಷ್ಠೆಯ ಸಂಕೇತ ಆಗ್ಬಿಟ್ಟಿದೆ. ಕೆಲವ್ರಿಗಂತೂ ಇದು ಅಲಂಕಾರದ ಸಾಧನೆ, ಆದರೆ ಇನ್ ಕೆಲವ್ರಿಗೆ ಒಂಥರ ಅಹಂಕಾರದ ಪ್ರದರ್ಶನ ಆಗ್ಬಿಟ್ಟಿದೆ. ಕಾಲ ಕೆಟ್ಟ ಹೋಯ್ತು, ಮುಂದೆ ಇನ್ನು ಏನೇನು ಕಾಣಬೇಕೋ ಏನೋ. ಆ ಶಿವನೇ ಬಲ್ಲ.
3: ಅಜ್ಜಿ, ನೀವು ಹೇಳ್ತಾ ಇರೋದು ಕೇಳಿದ್ರೆ ನನಗೆ ನಗು ಬರ್ತಾ ಇದೆ. ಅಂಕಲ್, ಮೊನ್ನೆ ನನ್ನ ಫ್ರೆಂಡು ಚೋಕರ್ ನೆಕ್ಲೆಸ್, ಈ ಹಿಂದಿನ ಅಡಕೆ ಥರ ಇರತ್ತಲ್ಲ, ಅದನ್ನ ಹಾಕ್ಕೊಂಡು ಕಾಲೇಜಿಗೆ ಬಂದಿದ್ಲು. ತುಂಬ ಚೆನ್ನಾಗಿತ್ತು. ಈ ಟೆಂಪಲ್ ಜುವೆಲ್ರಿನೂ ಚೆನ್ನಾಗಿರುತ್ತೆ. ಆ ಥರ ಮಾಡ್ಕೊಡ್ತೀರಾ ಅಂಕಲ್? ಶೈನಿಂಗ್ ಬೇಡ, ಆ್ಯಂಟಿಕ್ ಮ್ಯಾಟ್ ಫಿನಿಷಿಂಗ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ.
2: ಆಯಿತು ಪುಟ್ಟಿ, ನೀನು ಹೇಳಿದ್ದು ನನಗೆ ಅರ್ಥ ಆಯಿತು. ನಿಮಗೆಲ್ಲ ಈಗ ಹೊಸ ಡಿಸೈನ್ ಒಡವೆ ಬೇಕಲ್ವಾ? ಹಾಗೆ ಮಾಡಿಕೊಡೋಣ. ಈಗಿನ ಕಾಲದ ಹೊಸ ಡಿಸೈನು, ಹಳೆ ಸಂಪ್ರದಾಯ, ಇದೆರಡನ್ನು ಮಿಕ್ಸ್ ಮಾಡಿ ಟ್ರೆಂಡಿಯಾಗಿ ಒಂದೊಳ್ಳೆ ಒಡವೆ ಮಾಡಿಕೊಡ್ತೀನಿ. ಆಯಿತಾ ಪುಟ್ಟಿ?
3: ಥ್ಯಾಂಕ್ ಯು ಸೋ ಮಚ್ ಅಂಕಲ್, ಹಾಗೆ ಮಾಡಿ.
2: ಆಯಿತು ಪುಟ್ಟಿ, ನೀನು ಹೇಳಿದ ಹಾಗೆ ಒಡವೆ ಮಾಡಿಕೊಡ್ತೀನಿ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ಒಡವೆಗಳೆಲ್ಲ ತಯಾರಾದ್ಮೇಲೆ ತಗೊಂಡು ನಾನೇ ಬಂದು ಕೊಡ್ತೀನಿ. ಹಾಗೇನೆ ಶಾರದಮ್ಮನವ್ರಿಗೂ ಹೇಳ್ಬಿಡಿ. ನಮಸ್ಕಾರ, ನಾನು ಹೊರಡ್ತೀನಿ.
0: ಆಗ್ಲಪ್ಪ, ಹೋಗ್ಬಾ, ಆದಷ್ಟು ಬೇಗ ಒಡವೆ ಮಾಡ್ಕೊಂಡು ಬಾ, ಎಲ್ಲ ಒಳ್ಳೇದಾಗ್ಲಿ.
4: ಕಾವ್ಯ ಅಜ್ಜಿ ಮಾತಾಡ್ತಾ ಕೂತಿರ್ತಾರೆ, ಶಾರದಾ ಕೂಡ ಅಲ್ಲಿಗೆ ಬರ್ತಾರೆ.
3: ಅಯ್ಯೋ ಅಮ್ಮ, ಎಲ್ಲಿ ಹೋಗಿದ್ದೆ ಇಷ್ಟೊತ್ತು?
5: ಅಯ್ಯೋ ಅದೇ ಕಣೆ, ನೆಕ್ಸ್ಟ್ ಬೀದಿಲಿ ನಾಲ್ಕನೇ ಮನೇಲಿ ಇದಾರಲ್ಲ ನನ್ನ ಫ್ರೆಂಡು ಸರೋಜಾ, ಅವರು ಅರ್ಶನ ಕುಂಕುಮ ಕರೆದಿದ್ರು. ಇನ್ನೂ ಇವ್ರು ಬಂದಿರ್ಲಿಲ್ವಲ್ಲ, ಅಷ್ಟರೊಳಗೆ ಹೋಗಿ ಬಂದ್ಬಿಡೋಣ ಅನ್ಕೊಂಡು ಹೋದ್ನ. ಅಲ್ಲಿ ನೋಡಿದ್ರೆ ಇಷ್ಟು ಹೊತ್ತಾಗೋಯ್ತು. ನೀನು ತಾನೇ ಹಾಕ್ಕೊಳ್ಳೋಳು, ನೀನು ಸೆಲೆಕ್ಟ್ ಮಾಡಿದ್ಮೇಲೆ ಆಯಿತು ಬಿಡು. ಮತ್ತೆ ಏನಂದ್ರು ಅತ್ತೆ ಸೋಮಣ್ಣವರು?
0: ಆದಷ್ಟು ಬೇಗ ಒಡವೆನ ಮಾಡಿಕೊಂಡು ತಗೊಂಬರ್ತೀನಿ ಅಂತ ಹೇಳಿದ್ದಾನೆ.
5: ಸರಿ, ಹಾಗಿದ್ರೆ ನಾನು ನಿನ್ನ ಅಡುಗೆ ಮನೆ ಕಡೆ ಹೋಗ್ತೀನತ್ತೆ. ನಿಮ್ಮ ಮಗ ಬರೀ ತಿಳಿಸಾರು ಹುರುಳಿಕಾಯಿ ಪಲ್ಯ ಮಾಡಿಡು ಅಂತ ಹೇಳಿದ್ದಾರೆ. ಹೋಗಿ ಫಸ್ಟು ಕುಕ್ಕರ್ ಇಡ್ತೀನಿ.
3: ಹ್ಞೂ ಅಜ್ಜಿ, ಇವಾಗ ನೀವು ನನಗೆ ಬಂಗಾರದ ಬಗ್ಗೆ ಸ್ವಲ್ಪ ಹೇಳಿ.
0: ಹೊನ್ನು ಅಂದರೆ
3: ಬಂಗಾರನ?
0: ಬಂಗಾರನ ತುಂಬ ಹೆಸರಿಂದ ಕರೀತಾರೆ. ಏನು ಒಂದ ಎರಡ ಕೇಳು. ಸುವರ್ಣ, ಚಿನ್ನ, ಹೊನ್ನು, ಹೇಮ, ಕನಕ, ಹಾಟಕ, ಕಾಂಚನ, ಮಿಸುನಿ, ನೋಡು ಇಷ್ಟೆಲ್ಲ ಹೆಸರಿಂದ ಕರೀತಾರೆ. ಆದರೆ ಜಾಸ್ತಿ ಬಳಸೋದು ಏನು ಹೆಸರು ಗೊತ್ತಾ? ಬಂಗಾರ, ಚಿನ್ನ ಅಂತ ಅಷ್ಟೆ.
5: ಅಬ್ಬಾ, ಕುಕ್ಕರ್ ಇಟ್ಟು ತರಕಾರಿ ಹೆಚ್ಚಿಟ್ಟು ಬಂದೆ. ಯಾವಾಗ ಕೇಳಿದ್ರು ಆ ಕೆಲಸ ಈ ಕೆಲಸ ಅಂತ ಹೇಳ್ತಾನೇ ಇರ್ತೀನಿ ಅಲ್ವಾ? ಇನ್ನೆಷ್ಟು ದಿನ ಸಿಗ್ತೀಯ ನಂಗೆ ನೀನು? ಗಂಡನ ಮನೆಗೆ ಹೋಗೋಕೆ ಒಂಟಿ ಕಾಲಲ್ಲಿ ನಿಂತುಬಿಟ್ಟಿದ್ಯಾ?
3: ಅಯ್ಯೋ ಅಮ್ಮ, ಅಷ್ಟೊಂದು ಯೋಚನೆ ಮಾಡಬೇಡ. ಅವಾಗವಾಗ ಬರ್ತಿರ್ತೀನಿ ತಾನೇ, ಹೇಗಿದ್ರು ಒಂದೇ ಊರಲ್ಲಿ ಇರ್ತೀನಿ. ಬಾ ಕೂತ್ಕೋ.
5: ಈ ಅಕ್ಷಯ ತದ್ಗೆ ದಿನ ಬಂಗಾರನೆಲ್ಲ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತೀವಿ, ಆಮೇಲೆ ಹಾಕೊಳ್ತೀವಿ, ನೋಡಿಲ್ವಾ ನೀನು?
3: ಹ್ಞೂ,
5: ಅದು ನಮಗೆ ಅಕ್ಷಯ ಅಂದರೆ ವೃದ್ಧಿ ಆಗುತ್ತೆ ಅಂತ. ಅದು ತುಂಬ ದೊಡ್ಡ ನಂಬಿಕೆ ಕಣೆ ನಮಗೆ. ನಿಮ್ಮಪ್ಪ ಎಷ್ಟೇ ಕಷ್ಟ ಇರಲಿ, ಪ್ರತಿ ವರ್ಷನೂ ತಪ್ಪದೇ ಒಂದು ಬಂಗಾರದ ನಾಣ್ಯ ಆದರೂ ತಂದುಕೊಡ್ತಾ ಇದ್ರು. ಈಗ ನೋಡು, ಅಕ್ಷಯ ತದ್ಗೆ ಅಂದರೆ ಸಾಕು, ಬಂಗಾರದ ಅಂಗಡಿಗಳಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಎಷ್ಟು ದೊಡ್ಡ ಕ್ಯೂ ಇರುತ್ತೆ ಬಂಗಾರ ತಗೊಳಕ್ಕೆ.
3: ಹೌದೇನಮ್ಮ? ಮತ್ತೆ ನೀನು ನನಗೆ ಇದೆಲ್ಲ ಹೇಳೇ ಇರಲಿಲ್ಲ.
5: ಚೆನ್ನಾಗಿ ಹೇಳ್ದೆ ಬಿಡು.

0: ಕೇಳಿಸ್ಕೊಳಕ್ ನಿನಗ್ ಪುರ್ಸೋತ್ ಎಲ್ಲಿದೆ ಹೇಳು?
1: ನೀನಾಯ್ತು, ನಿನ್ ಓದಾಯ್ತು. ಅಜ್ಜಿ, ಈ ಬಂಗಾರದ ಇತಿಹಾಸ ತುಂಬಾ ಹಳೇದ? ನೀ ಚಿಕ್ಕವಳಿದ್ದಾಗ್ಲೂ ಇತ್ತ?
2: ಇದೇನ್ ಹಿಂಗ್ ಕೇಳ್ತೀಯ? ಇದು ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಲ್ಲೂ ಇತ್ತು. ರಾಮಾಯಣ ಮಹಾಭಾರತ ಕೇಳಿದ್ಯಾಲ್ವಾ?
1: ಹೂ, ಗೊತ್ತಜ್ಜಿ, ಅದು ನಮ್ಮ ಮಹಾಕಾವ್ಯಗಳ ತಾನೆ.
2: ಆ ಮಹಾಕಾವ್ಯಗಳಲ್ಲೇ ಈ ಬಂಗಾರದ ಹೆಸರುಗಳು ಬಂದಿದ್ದಾವೆ. ಈ ಬಂಗಾರ ನಮ್ಮ ಹಿಂದಿನ ಶಿಲಾಯುಗದಲ್ಲೂ ಬಳಕೆಯಲ್ಲಿತ್ತು ಅಂತ ಹೇಳ್ತಾರೆ. ರಾಮಾಯಣದಲ್ಲಿ ಸೀತೆ ಸುಗ್ರೀವನ್ ಸಹಾಯದಿಂದ ಶ್ರೀರಾಮಚಂದ್ರನ್ಗೆ ತನ್ನ ಕಾಲ್ಗೆಜ್ಜೆನೆ ಕಳಿಸ್ಕೊಡ್ತಾಳೆ. ಹಾಗೆ ಶ್ರೀರಾಮನು ಅಷ್ಟೇ ಸೀತಾಮಾತೆಗೆ ಚೂಡಾಮಣಿನ ಕಳಿಸ್ಕೊಡ್ತಾನಂತೆ. ಸೀತೆ ಕೂಡ ಹನುಮಂತನಿಗೆ ಬಹುಮಾನ ಅಂತ ಅವಳೇ ಹಾಕೊಂಡಿದ್ದ ಕಂಠಾಭರಣವನ್ನೇ ತೆಗೆದುಕೊಟ್ಬಿಡ್ತಾಳೆ. ನೋಡು, ಇದೆಲ್ಲ ಪುರಾಣದಲ್ಲಿದೆ.
1: ಓಹೋ, ಇಷ್ಟೆಲ್ಲ ಇತಿಹಾಸ ಇದೆಯಾ ಈ ಬಂಗಾರಕ್ಕೆ?
3: ಅಪ್ಪ, ಎಷ್ಟೊಂದು ಒಡವೆಗಳಜ್ಜಿ.
1: ಒಡವೆ ಹಾಕೊಳ್ಳೋದಿರ್ಲಿ, ಯಾವುದಕ್ಕೆ ಏನ್ ಹೆಸರು ಅಂತ ಕೂಡ ನನಗ್ ಗೊತ್ತಿಲ್ಲ.
3: ಎಷ್ಟು ಹೊಳಿತಾ ಇದೆ ಇಲ್ಲಿ, ಇದ್ ನೋಡು ಎಷ್ಟು ಚೆನ್ನಾಗಿದೆ.
1: ಅಮ್ಮ, ಇದಕ್ಕೇನಮ್ಮ ಹೆಸರು?
0: ಸದ್ಯ ಇದ್ರ ಬಗ್ಗೆ ಈಗ್ಲಾದ್ರೂ ತಿಳ್ಕೋಬೇಕು ಅಂತ ನಿಂಗೆ ಆಸಕ್ತಿ ಬಂತಲ್ಲ, ಖಂಡಿತವಾಗ್ಲೂ ಹೇಳ್ತೀನಿ ಕೇಳು. ನಮ್ಗೆಲ್ಲ ದಿನ ಕೊಡ್ತಿರ್ಲಿಲ್ಲ ಒಡವೆಗಳನ್ನ, ಹಾಗಾಗಿ ಈ ಹಬ್ಬ ಬರುತ್ತೆ ಅಂದ್ರೆ ನಮ್ಗೆ ತುಂಬಾ ಖುಷಿ, ಕಾಯ್ತಾ ಇರ್ತಿದ್ವಿ. ನಂಗಂತೂ ಒಡವೆ ಅಂದ್ರೆ ಪಂಚಪ್ರಾಣಪ್ಪ.
1: ಹ್ಮ್, ಸರಿ ಸರಿ ಅಜ್ಜಿ, ಮತ್ತೆ ನಿಂಗೆ ಗೋಳ್ ಹಾಕೋತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡ. ಇವಾಗ ನೀನ್ ಹೇಳ್ತ್ಯಾ ಇವುಗಳಿಗೆಲ್ಲ ಏನೇನ್ ಹೆಸರು, ಎಲ್ಲೆಲ್ಲಿ ಹಾಕೊಳ್ಳೋದು ಅಂತ.
2: ಹ್ಮ್, ನೋಡು, ಇದು ತಲೆಗೆ ಹಾಕೊಳ್ತಾ ಇದ್ದ ಆಭರಣಗಳು. ನೋಡು, ಇದು ಬೈತಲೆ ಬುಟ್ಟು, ನಾಗರ ಕುಚ್ಚು, ಎಷ್ಟು ಚೆನ್ನಾಗಿದೆ ಅಲ್ವಾ? ನೋಡು, ಇದಕ್ಕೆ ಜಡೆಬಿಲ್ಲೆ ಅಂತಾರೆ, ಗೊಂಡೆ ಹೂವು.
1: ಅಚ್ಚರಿ ಅಜ್ಜಿ, ಈ ಕಡೆ ಇನ್ನೊಂದು ಸ್ವಲ್ಪ ಇದೆಯಲ್ಲ, ಇವೆಲ್ಲ ಕಿವಿಗೆ ಹಾಕೊಳ್ಳೋದಲ್ವಾ? ಇದರ ಹೆಸರುಗಳೇನೇನು?
2: ಹಾ, ಅದ ತೋರಿಸ್ತೀನಿ ಬೈಲಿ. ಇದು ಓಲೆ ಜುಮ್ಕಿ, ಕಮಲ ಪುಷ್ಪ ಬುಗುಡಿ. ನೋಡಿದು ಮೂಗಿಗೆ ಹಾಕೊಳ್ಳೋದು, ಮೂಗುತಿ ಅಂದ್ರೆ ಮೂಗ್ಬಟ್ಟು ಅಂತ ಹೇಳ್ತಾರಲ್ಲ ಅದು.
1: ಅಮ್ಮ, ನೀನು ತುಂಬಾ ಚಿಕ್ಕ ವಯಸ್ಸಲ್ಲೇ ಮೂಗ್ ಚುಚ್ಚಿಸ್ಕೊಂಡಿದ್ದೆ ಅಲ್ವಾ? ನೋವಾಗ್ಲಿಲ್ವೇನಮ್ಮ?
0: ಆಗ್ದೇ ಇರುತ್ತಾ ಪುಟ್ಟಿ, ಆದ್ರೂ ತಡ್ಕೋಬೇಕಷ್ಟೆ. ಆಗೆಲ್ಲ ಹೆಣ್ಣು ಮಕ್ಳಿಗೆ ಇದು ಕಂಪಲ್ಸರಿ ಆಗಿತ್ತು.
1: ಓ ಸರಿ ಸರಿ ಸರಿ, ಇನ್ನೊಂದಷ್ಟಿದೆಯಲ್ಲ, ಇದೆಲ್ಲ ಕಟ್ಟಿಗೆ ಹಾಕೋ ಸರ್ಗಳಲ್ವಾ? ಸ್ಟೋನ್ ಬಗೆ ಇದೆ.
0: ಹೂ ಮತ್ತೆ? ಅಯ್ಯೋ, ಹೇಳ್ತಾ ಕೂತಿದ್ರೆ ಇವತ್ ನನ್ ಕೆಲ್ಸ ಆದ ಹಾಗೆ. ನಿಮ್ಮಪ್ಪ ಊಟಕ್ ಬರೋ ಹೊತ್ತಾಯ್ತು, ನಾನ್ ಬರ್ತೀನಮ್ಮ, ಉಳ್ದಿದ್ನ ನಿನ್ ಅಜ್ಜಿ ಹತ್ರನೇ ಕೇಳ್ಕೊ.
1: ಅಯ್ಯೋ ಹೋಗಮ್ಮ, ನಿಂದ್ ಯಾವಾಗ್ಲೂ ಇದ್ದಿದ್ದೆ. ಅಜ್ಜಿ ಇಲ್ ನೋಡು, ಈ ಬಳೆ ಡಿಸೈನ್ ಇಷ್ಟ ಚೆನ್ನಾಗಿದೆ ಅಲ್ವಾ?
2: ನಿಂಗ್ ಇಷ್ಟ ಆಯ್ತೇನೆ?
1: ಹೋ,
2: ಹಾಗಾದ್ರೆ ಆಚಾರಿ ಹೇಳಿ ಇದೇ ತರದ್ ಮಾಡಿಸ್ಕೊಡೋಣ ಬಿಡು.
1: ಅಪ್ಪಪ್ಪ, ಎಷ್ಟೊಂದು ಒಡವೆಗಳು.
4: ವಿಶ್ವನಾಥ್ ಮಗಳು ಮದ್ವೆಗಾಗಬಹುದಾದ ಖರ್ಚು ಲೆಕ್ಕ ಹಾಕ್ತಾ ಕೂತಿದ್ದಾರೆ. ಅಲ್ಲಿಗೆ ಶಾರದಾ ಬರ್ತಾಳೆ, ಕೈಯಲ್ಲಿ ಮದುಮಗಳಿಗೆ ಮಾಡಿಸ್ಬೇಕಾದ ಒಡವೆಗಳ ಪಟ್ಟಿನೇ ಇದೆ. ಇದೇ ವಿಷಯಕ್ಕೆ ಮನೆಯಲ್ಲಿ ಯುದ್ಧನೇ ನಡೆದಿದೆ.
0: ಏನುಂದ್ರೆ, ನಾನು ಅವತ್ತಿಂದ ಹೇಳ್ತಾನೆ ಇದ್ದೀನಿ, ನಮ್ಗಿರೋದು ಒಬ್ಳೇ ಮಗಳು, ಅವಳ ಮದ್ವೆನ ನಾವು ಅದ್ಧೂರಿಯಾಗಿ ಮಾಡ್ಬೇಕು. ಕೇಳಿಸ್ತಿದ್ಯಾ ನನ್ ಮಾತು?
5: ಹಾ ಕೇಳ್ತಾ ಇದೆ, ಹೇಳು.
0: ನಮ್ ಕಾವ್ಯಗೆ ಒಂದು 50 ತೊಲ ಆದ್ರೂ ಬಂಗಾರ ಹಾಕ್ಲೇಬೇಕು.
5: ಎಷ್ಟೆಷ್ಟು? 50 ತೊಲನ?
0: ಇಲ್ಲ ಅಂದ್ರೆ ನೋಡ್ದವ್ರು ಅಕ್ಕಪಕ್ಕದವ್ರೆಲ್ಲ ಆಡ್ಕೋತಾರ ಅಷ್ಟೇ.
5: ಸರಿ ಬಿಡು,
0: ನಾವ್ ಇದ್ರಲ್ಲೇ ಕಡಿಮೆ ಮಾಡಿದ್ರೆ ನಮ್ ಮರ್ಯಾದೆ ಹೋಗುತ್ತೆ ರೀ. ಆ ಪಕ್ಕದ ಮನೆ ಸರೋಜಮ್ಮ ನೋಡಿ, ಅಷ್ಟ್ ಕಷ್ಟ ಇದ್ರೂ ಮಗಳಿಗೆ ಎಷ್ಟು ಒಡವೆ ಹಾಕಿದ್ರು ಅಂತ. ಅದ್ ಹೇಗ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ, ನೀವ್ ಮಾಡಿಸ್ಲೇಬೇಕಷ್ಟೆ. ಈಗಾಗ್ಲೇ ನನ್ ಫ್ರೆಂಡ್ಸ್ ಎಲ್ಲ ಕೇಳ್ತಿದ್ದಾರೆ, ನೀವ್ ಬಿಡಿಪ್ಪ, ಒಬ್ಳೆ ಮಗಳು ಬೇರೆ, ಗ್ರ್ಯಾಂಡ್ ಆಗಿ ಮದ್ವೆ ಮಾಡ್ತೀರಾ ಅಂತೆಲ್ಲ ಹೇಳ್ತಿದ್ದಾರೆ.
5: ಶಾರದಾ ಶಾರದಾ ಶಾರದಾ, ನೀ ಸ್ವಲ್ಪ ಅರ್ಥ ಮಾಡ್ಕೊ. ಹಾಗೆ ಮಾಡಿದ್ರೆ ನಾವು ಮುಂದೆ ಸಂಸಾರ ನಡೆಸೋದು ಹೇಗೆ? ಇವತ್ತು ಬಂಗಾರ ಅಂತಸ್ತಿನ ಮಾನದಂಡ ಆಗ್ಬಿಟ್ಟಿದೆ, ಆದರೆ ನಮ್ಮಂಥವ್ರಿಗೆ ಅದು ದೊಡ್ಡ ಹೊರೆನೇ ಅಲ್ವಾ? ಸ್ವಲ್ಪ ಯೋಚನೆ ಮಾಡು, ಸಾಲ ಮಾಡಿ ಅಷ್ಟೊಂದು ಚಿನ್ನ ತರಬೇಕಾ? 50 ತೊಲಾ ಚಿನ್ನ ಅಂದರೆ ಎಷ್ಟು ಲಕ್ಷ ಆಗುತ್ತೆ ಗೊತ್ತಾ ನಿನಗೆ? ಅಲ್ಲದೆ ಇನ್ನು ಬೇರೆ ಬೇರೆ ಖರ್ಚು ಬೇರೆ ಇರುತ್ತೆ. ನೀನು ಈ ಥರ ಹಠ ಮಾಡೋದಾದರೆ ಹೇಗಾಗುತ್ತೆ? ಈ ಹುಚ್ಚಾಟ ಎಲ್ಲ ಬಿಡು ಶಾರದಾ.
0: ಸುಮ್ಮನಿರ್ರಿ ಸಾಕು, ನೀವ್ ಯಾವಾಗ್ಲೂ ಹೀಗೆ ಹೇಳ್ತಾ ಇರ್ತೀರಾ. ಇಷ್ಟು ದಿನ ನೀವ್ ಹೇಳ್ದಾಗೆಲ್ಲ ಕೇಳಿದಾಯ್ತು, ಇದು ನಮ್ ಮರ್ಯಾದೆ ಪ್ರಶ್ನೆ. ನಗೋರ್ ಮುಂದೆ ನಾಚಿಕೇಡು ಅನ್ನೋ ಹಾಗ ಆಗ್ಬಾರ್ದು ನಮ್ ಪರಿಸ್ಥಿತಿ. ಅಲ್ಲ ರೀ, ಬಂಗಾರನೇ ಇಲ್ದೆ ಮದ್ವೆನೂ ಒಂದ್ ಮದ್ವೆ.

0: ನಾವು ನಮ್ಗಿರೋ ಒಬ್ಳೆ ಮಗಳನ್ನ ಬಿಚ್ಚೋಲೆ ಗೌರಮ್ಮಂತರ ಕಳ್ಸ್ಕೊಡ್ಬೇಕಾ? ಜನ ಉಗಿತಾರಷ್ಟೇ ಇವ್ರಿಗೇನ್ ಬಂದಿರೋದು ಅಂತ.
1: ಅಮ್ಮ, ಅಪ್ಪ ಹೇಳೋದು ಸರಿಯಾಗೇ ಇದೆ. ಮದ್ವೆ ಮನೆಗಳಲ್ಲಿ ಇಬ್ರು ಹೆಂಗಸರು ಸೇರಿದ್ರೆ ಮಾತಾಡೋದೇ ಮದ್ವೆ ಹೆಣ್ಣು ಹಾಕಿರೋ ಒಡವೆ ಸೀರೆ ಅಲಂಕಾರದ ಬಗ್ಗೆ. ಏನ್ರಿ, ಹುಡುಗಿಗೆ ಎಷ್ಟೊಂದು ಬಂಗಾರ ಹಾಕಿದರೆ ಎಲ್ಲೋ ಒಳ್ಳೆ ಶ್ರೀಮಂತರೇ ಇರ್ಬೇಕು ಅಂತ ಅವ್ರ ಅಂತಸ್ತನ್ನ ಅಳಿಯೋದೇ ಹಾಕಿರೋ ಬಂಗಾರದಿಂದ. ಅಲ್ಲಮ್ಮ, ನೀನು ಅವ್ರ ಮಾತಿಗೆಲ್ಲ ಸೊಪ್ಪು ಹಾಕ್ತಿದೆಯಲ್ಲ, ನೀನೇ ಯೋಚನೆ ಮಾಡು. ಇದೇನು ಮದ್ವೆನ ಅಥವಾ ಒಡವೆ ಪ್ರದರ್ಶನ ಸಮಾರಂಭನ? ಅಷ್ಟೊಂದ್ ಬಂಗಾರ ನನಗ್ ಬೇಡಮ್ಮ. ಅಪ್ಪ ಸಾಲ ಮಾಡೋದು ನನಗೆ ಇಷ್ಟ ಇಲ್ಲ. ಆಯ್ತಾ, ಇನ್ನು ಜಗಳ ಆಡೋದ್ ನಿಲ್ಸಿ ನೀವು.
2: ಹೇ ವಿಶ್ವ,
3: ಹೇಳಮ್ಮ.
2: ನೀನೇನು ಹೊಸ್ತಾಗಿ ಬಂಗಾರ ಕೊಂಡ್ಕೊಳಕ್ ಹೋಗ್ಬೇಡ ಕಣೋ. ಇಲ್ ನೋಡು, ನನ್ನ ಹತ್ರನೇ ಎಷ್ಟೊಂದ್ ಇದೆ ಅಲ್ವಾ, ಇಟ್ಕೊಂಡು ನಾನೇನೋ ಮಾಡ್ಲಿ? ಕಾವ್ಯ ಬೇರೆ ಯಾರು ಅಲ್ಲ, ನನ್ ಮೊಮ್ಮಗಳೇ ಅಲ್ವಾ. ಇದನ್ನೇ ಮುರಿಸಿ ಯಾವ್ದಾದ್ರು ಅವಳಿಗೆ ಇಷ್ಟ ಆಗೋ ಅಂತ ಒಂದು ಒಳ್ಳೆ ಒಡವೆ ಮಾಡ್ಸೋ.
3: ಬೇಡಮ್ಮ, ಇದೆಲ್ಲ ನಿಂದು. ನೀನು ಅಪ್ಪ ಕಷ್ಟಪಟ್ಟು ಮಾಡಿಸಿರೋದು. ನನ್ನ ಮಗಳ ಮದುವೆ ನಾನೇ ಮಾಡಿಸ್ತೀನಿ. ತುಂಬಾ ಅಲ್ದಿದ್ರು ಕೈಲಾದಷ್ಟು, ನನ್ನ ಶಕ್ತಿ ಎಷ್ಟಿದೆ ಅಷ್ಟು ಮಾಡಿಸ್ತೀನಿ. ಆಯ್ತಾ?
4: ಕಾವ್ಯನ್ ಗೆಳತಿ ರೇಷ್ಮಾ ತುಂಬಾ ಗಾಬರಿಯಿಂದ ಕಾವ್ಯನ್ ಮನೆಗೆ ಬರ್ತಾ ಇದ್ದಾಳೆ.
2: ಯಾಕೆ ರೇಷ್ಮಾ ಇಷ್ಟೊಂದ್ ಗಾಬರಿ ಆಗಿದ್ಯಾ? ಏನಾಯ್ತು?
5: ಏನ್ ಗೊತ್ತಾ, ನಮ್ ಫಿಸಿಕ್ಸ್ ಮೇಡಮ್ ಆಶಾ ಇದ್ರಲ್ಲ, ಅವ್ರ ಕಸಿನ್ ಮದ್ವೆಗ್ ಹೋಗ್ವಾಗ ಒಡವೆ ಬಾಕ್ಸ್ ಕಳ್ಕೊಂಡ್ರಂತೆ ಕಣೆ.
2: ಅಯ್ಯೋ ಪಾಪ ಕಣೆ.
3: ಓ ಏನಮ್ಮ ರೇಷ್ಮಾ, ಹೇಗಿದ್ಯಾ? ಇದೇನು ಇಷ್ಟು ದೂರ ಬಂದ್ಬಿಟ್ಟಿದ್ಯಾ ಇವತ್ತು?
5: ಅದೇ ಅಂಕಲ್, ನಮ್ ಫಿಸಿಕ್ಸ್ ಮ್ಯಾಮ್ ಒಡವೆಗಳನ್ನ ಕಳ್ಳಕದ್ದು ಪರಾರಿ ಆಗ್ಬಿಟ್ಟ, ಆ ವಿಷಯ ಹೇಳೋಣ ಅಂತ ಬಂದಿದ್ದೆ.
3: ಈ ಜನಕ್ಕೆ ಅದ್ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ. ಆ ಒಡವೆ ಅಂದ್ರೇನೆ ಹಾಗೆ, ಮನೆಯಲ್ಲಿ ಇಟ್ಟಿದ್ರು ಭಯ, ಹೊರಗೆ ಹಾಕೊಂಡು ಹೋದ್ರು ಭಯ. ಇನ್ನು ಬೆಳಗ್ಗೆ ಕತೆ ಕೇಳ್ಬೇಕಾ, ವಾಕಿಂಗ್ ಹೋಗ್ತೀವಲ್ಲ ಅವಾಗ್ಲೂ ಭಯ. ಬೈಕಲ್ಲಿ ಸೈಕಲ್ ಅಲ್ಲಿ ಅಡ್ರೆಸ್ ಕೇಳಕ್ಕೆ ಅಂತ ಬರ್ತಾರೆ, ಇನ್ನೇನ್ ಮಾಡ್ತಾರೆ, ಸರ ಕಿತ್ಕೊಂಡು ಹೋಗೋದೇ ಅಲ್ವಾ. ಅದನ್ನ ಕಿತ್ಕೊಳ್ಳೋ ಬರದಲ್ಲಿ ಪ್ರಾಣಕ್ಕೆ ಸಂಚಕಾರ ಕೂಡ ತಂದ್ಬಿಡ್ತಾರೆ.
2: ಅಯ್ಯೋ ದೇವ್ರೆ, ಅದೇನ್ ಕಾಲ ಬಂತಪ್ಪ. ಮನೆ ಬೀಗ ಹಾಕಿದ್ರೆ ಕಳ್ಳ ಕಾಕರ ಭಯ, ಹೊರಗ್ ಹಾಕೊಂಡು ಹೋದ್ರೆ ಸರಗಳ್ರ ಭಯ. ಸಾಕಪ್ಪ ಈ ಬಂಗಾರದ ಸಹವಾಸ.
4: ಪೊಲೀಸ್ ಇನ್ಸ್ಪೆಕ್ಟರ್ ಪಾಟೀಲ್ ಆಗಮನ.
6: ನಮಸ್ಕಾರ ವಿಶ್ವನಾಥ್ ಅವರೇ.
3: ನಮಸ್ಕಾರ ಸರ್. ಏನ್ ಸರ್ ನಮ್ಮನೆ ತನಕ ಬಂದ್ಬಿಟ್ಟಿದ್ರಿ, ಏನ್ ಸಮಾಚಾರ?
6: ನಿಮ್ ಮಗಳಿಗೆ ಮದುವೆ ಫಿಕ್ಸ್ ಆಗಿದೆ ಅಂತ ತಿಳಿಯಿತು, ಹಾಗೆ ಬಾಗ್ಲಲ್ಲಿ ನಿಮ್ನ ನೋಡಿದ್ನಲ್ಲ, ಎಚ್ಚರಿಕೆ ಕೊಟ್ಟು ಹೋಗೋಣ ಅಂತ ಒಳಗ್ ಬಂದೆ. ಇವತ್ತು ಒಬ್ರು ಮೇಡಮ್ ಪಾಪ ಒಡವೆಗಳನ್ನ ಕಳ್ಕೊಂಡ್ಬಿಟ್ರು. ನೀವು ಹುಷಾರು ಸರ್, ಜೋಪಾನ
3: ಸರ್. ನೀವುಗಳು ಎಷ್ಟು ಶ್ರಮ ವಹಿಸಿ ಕೆಲಸ ಮಾಡ್ತೀರಿ, ನಿಮ್ನು ಯಾಮಾರಿಸಿ ಈ ತರ ತೊಂದರೆ ಕೊಡ್ತಾರಲ್ಲ ಸರ್.
6: ಅಲ್ವಾ ನೋಡಿ, ಮತ್ತೆ ನಾವು ದಿನಾ ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾನೆ ಇರ್ತೀವಿ, ದೇವಸ್ಥಾನ ಪಾರ್ಕ್ಗಳಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ ಅಂತ ಫಲಕ ಕೂಡ ಹಾಕಿರ್ತೀವಿ. ನಿಮ್ಮ ಆಭರಣಗಳ ಬಗ್ಗೆ ಎಚ್ಚರವಿರಲಿ ಅಂತ ಎಷ್ಟೇ ಹೇಳಿದ್ರು ಹಾಕೊಂಡು ಬಂದು ಕಳ್ಕೊಳ್ತಾರೆ. ಆಮೇಲೆ ನಾನು ಎಷ್ಟು ಕೂಗ್ಕೊಂಡ್ರು ಪೊಲೀಸ್ನವ್ರು ಬರಲೇ ಇಲ್ಲ ಅಂತ ನಮ್ಮನ್ನೇ ದೂಷಣೆ ಮಾಡ್ತಾರೆ. ನಾವೇನು ಮನುಷ್ಯರಲ್ವಾ ಸರ್, ನಮಗೂ ಸಂಸಾರ ಅಂತ ಇರುತ್ತಲ್ವಾ. ಇದು ಯಾವ ನ್ಯಾಯ ಸರ್, ಎಲ್ಲ ನಮ್ ಕರ್ಮ ಅಷ್ಟೇ.
5: ಈಗ ಆದಷ್ಟು ಜನ ಬಂಗಾರದ ಒಡವೆ ಹಾಕೊಂಡು ಹೊರ ಬರೋದನ್ನ ಕಡಿಮೆ ಮಾಡಿದ್ದಾರೆ.
2: ರೇಷ್ಮಾ ನೀನ್ ಹೇಳೋದ್ ನಿಜಾನ?
5: ಅಜ್ಜಿ, ಈಗ ಜನ ಆದಷ್ಟು ಆರ್ಟಿಫಿಷಿಯಲ್ ಒಡವೆಗಳನ್ನ ಹಾಕೊಳ್ಳೋಕೆ ಶುರು ಮಾಡಿದ್ದಾರೆ. 1 ಗ್ರಾಮ್ ಗೋಲ್ಡ್ ಒಡವೆಗಳು ಸಿಗ್ತಾ ಇವೆ. ಮಧುಮಕ್ಕಳಿಗೂ ಈಗ ಎಲ್ಲಾ ಸಿಗುತ್ತೆ. ಬಂಗಾರಕ್ ಹೋಲಿಸಿದ್ರೆ ಬೆಲೆನೂ ಕಡಿಮೆ, ಬಂಗಾರದ ತಲೆ ಮೇಲೆ ಹೊಡೆದಂಗ ಇರುತ್ತೆ, ನೋಡ್ದವ್ರಿಗೆ ಗೊತ್ತಾಗೋದೇ ಇಲ್ಲ.
2: ಅಯ್ಯಯ್ಯೋ ದೇವ್ರೇ, ಹೇ ತುಂಬಾ ಒಳ್ಳೆ ಐಡಿಯಾ ಇದು ಅಲ್ವೇನಪ್ಪ? ನನ್ ಮದ್ವೆಗೂ ಹೀಗೆ ಮಾಡೋಣ. ಅಲ್ದೆ ನನಗನ್ನಿಸ್ತಾ ಇರೋದೇನ್ ಗೊತ್ತಾ, ಈ ಬಂಗಾರ ಮಾಡಿಸೋದೆ ವೇಸ್ಟ್, ಡೆಡ್ ಇನ್ವೆಸ್ಟ್ಮೆಂಟ್.
3: ಈ ಬಂಗಾರ ಕೂಡಿಡೋದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೇನಾದ್ರೂ ಇಂಟ್ರೆಸ್ಟ್ ಬರುತ್ತಾ? ಇಲ್ಲ. ಮನೇಲಿ ಇಟ್ಕೊಳ್ಳೋದು ಸೇಫ್ಟಿ ಪ್ರಶ್ನೆ. ಬ್ಯಾಂಕ್ ಲಾಕರ್ನಲ್ಲಿ ಇಟ್ಟರೆ ಅದಕ್ಕೆ ಹಣ ಕಟ್ಟಬೇಕು. ಅದ್ರ ಬದಲು ಅದನ್ನು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಇಟ್ಕೊಂಡ್ರೆ ಉಳಿದಿದ್ದನ್ನು ಕನ್ವರ್ಟ್ ಮಾಡಿ ಅದೇ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ ಇಂತಿಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಆದರೂ ಬರುತ್ತಲ್ವಾ?
5: ಇನ್ನೂ ಒಂದು ಸ್ಕೀಮ್ ಇದೆ ಅಂತ ಹೇಳಿದ್ರಲ್ಲ ಅಂಕಲ್, ಗೋಲ್ಡ್ ಬಾಂಡ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅದು ಸೇಫೇನಾ?
3: ಹೌದು ರೇಷ್ಮಾ, RBIನವರು ಗೋಲ್ಡ್ ಬಾಂಡ್ ಅಂತ ಇನ್ನೊಂದು ಸ್ಕೀಮ್ ಮಾಡಿದ್ದಾರೆ. ಈ ಚಿನ್ನದ ಬದಲು ಗೋಲ್ಡ್ ಬಾಂಡ್ ತಗೊಂಡ್ರೆ ಒಳ್ಳೆ ಇಂಟ್ರೆಸ್ಟು ಬರುತ್ತೆ, ರೇಟ್ ಜಾಸ್ತಿ ಆದಾಗ ಅದನ್ನು ಮಾರಲೂಬಹುದು. ಇದು ಒಳ್ಳೆ ಐಡಿಯಾ ತಾನೆ?
7: ಶಾರದಾ ನೋಡು, ಇನ್ನೂ ಸಮಯ ಇದೆ,
3: ಯೋಚನೆ

0: ಮಾಡಿ ಹೇಳು.
1: ರೀ, ನನ್ನ ಕ್ಷಮಿಸ್ಬಿಡ್ರಿ, ನೀವು ಎಷ್ಟು ಹೇಳಿದ್ರು ನಾನು ಹಠ ಮಾಡಿದೆ. ವೆರಿ ಸಾರಿ. ನಂಗೆ ಈಗ ಅರ್ಥ ಆಯ್ತು ನೋಡಿ, ಸಮಾಜದ ಮಾತಿಗೆ ಅಂಜಿ ಒಡವೆ ಜಾಸ್ತಿ ಮಾಡಿಸೋದೇನು ಬೇಡ. ಅದೇ ಹಣ ನಮ್ಮ ಮಗಳ ಹೆಸರಲ್ಲಿ ಬ್ಯಾಂಕಲ್ಲಿ ಇಟ್ಬಿಡೋಣ, ಗೋಲ್ಡ್ ಬಾಂಡ್ನ ಪರ್ಚೇಸ್ ಮಾಡಿದ್ರು ಓಕೆನೆ. ಈ ಕಳ್ತನ ಎಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸು ಬದಲಾಯಿಸ್ಬೇಕು ಅನಿಸ್ತಾ ಇದೆ. ನೀವು ಹೇಳಿದ ಹಾಗೆ ಮಾಡೋಣ, ಆದರೆ ಒಂದು ಸ್ವಲ್ಪ ಆದರೂ ಒಡವೆ ಹಾಕೋಣ ರೀ. ಅದು ಇಲ್ಲ ಅಂದರೆ ತುಂಬ ಪಿಚ್ ಅನಿಸುತ್ತೆ. ಬಿಚ್ಚೋಲೆ ಗೌರಮ್ಮಂತರ ಮದುವೆ ಮಾಡಿ ಕಳಿಸ್ಬಿಟ್ರು ಅಂತ ಜನ ಆಡ್ಕೋತಾರೆ, ಕಾವ್ಯಾಗೂ ಬಣ ಬಣ ಅನ್ನಿಸ್ಬಾರ್ದಲ್ವಾ? ಅದಕ್ಕೆ ಹೇಳ್ದೆ ಪ್ಲೀಸ್.
2: ಶಾರದಾ, ಅಷ್ಟು ಬೇಜಾರು ಯಾಕೆ ಮಾಡ್ಕೋತೀಯಾ? ಅಷ್ಟು ಖಂಡಿತ ಮಾಡಿಸ್ತೀನಿ. ಹಾಗೆ ನನ್ನ ಮಗಳನ್ನ ಕಳ್ಸೋಕೆ ನನಗಾದ್ರೂ ಮನ್ಸು ಒಪ್ಪುತ್ತಾ ಹೇಳು.
1: ಯಾರೋ ಅಂತಾರೆ ಅಂತ ಯೋಚನೆ ಮಾಡ್ತಾ ಕೂರೋದು ಬೇಡ ರೀ. ಯಾರು ಏನಾದರೂ ಅನ್ಕೊಳ್ಳಿ, ಮದುವೆ ಸರಳವಾಗೇ ಮಾಡೋಣ.
3: ಸರಿ, ಹಾಗಾದ್ರೆ ವಿಶ್ವ ಒಂದು ಕೆಲಸ ಮಾಡೋ, ನಾನು ಸ್ವಲ್ಪ ಬಂಗಾರ ಕೊಡ್ತೀನಿ, ಅದನ್ನ ಕೊಟ್ಬಿಟ್ಟು ಅದೇನೋ ಹೇಳ್ದಿಯಲ್ಲ ಗೋಲ್ಡ್ ಬಾಂಡ್ ಅಂತ, ಅದನ್ನ ಮಾಡಿ ನನ್ನ ಮೊಮ್ಮಗಳ ಹೆಸರಲ್ಲಿ ಇಟ್ಬಿಡೋ. ಬಂಗಾರ ಕೇವಲ ಆಪತ್ತಿನ ಕಾಲಕ್ಕೆ ಮಾತ್ರ ಇರಲಿ, ಅಹಂಕಾರ ಪ್ರದರ್ಶನಕ್ಕೆ ಬೇಡ ಕಣೋ.
1: ಹೌದು ಅತ್ತೆ, ಸರಿಯಾಗಿ ಹೇಳಿದ್ರಿ. ಬಂಗಾರ ಯಾವತ್ತೂ ಪ್ರದರ್ಶನದ ವಸ್ತುವಾಗಿ ಬಳಸಬಾರ್ದು, ಆಪತ್ತಿನ ಕಾಲಕ್ಕೆ ಇರಲಿ ಅಷ್ಟೇ ಸಾಕು. ಹಳೆ ಸಂಪ್ರದಾಯನೂ ಇರಲಿ, ಜೊತೆಗೆ ಆಧುನಿಕ ಹೂಡಿಕೆ ಜ್ಞಾನನೂ ಇರಲಿ, ಅದೇ ಸರಿ ಅನಿಸ್ತು ನನಗೆ. ಈಗ ಸರಳತೆನೇ ನಿಜವಾದ ಆಭರಣ. ಈ ಒಡವೆಗಳ ಪ್ರದರ್ಶನಕ್ಕಿಂತ ಶಾಸ್ತ್ರಕ್ಕೆ ಹೊತ್ತುಕೊಟ್ಟು ಮದುವೆ ಮಾಡಿ ಮಗಳ ಜೀವನದ ಅಡಿಪಾಯ ಭದ್ರ ಮಾಡೋಣ, ಏನಂತೀರಾ?
3: ಸರಿಯಾಗಿ ಹೇಳಿದೆ ಕಣಮ್ಮ. ವಿಶ್ವ ನೋಡೋ ಎಷ್ಟು ಚೆನ್ನಾಗಿ ಹೇಳಿದ್ಲು.
2: ಈಗ ನಮ್ಮ ಶಾರದಂಗ್ ಬುದ್ಧಿ ಬಂದಂಗೆ ಆಯ್ತು.
1: ಅಬ್ಬಾ, ಕೊನೆಗೂ ನಮ್ಮಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ್ಲು. ಥ್ಯಾಂಕ್ ಯು ಸೋ ಮಚ್ ಅಮ್ಮ, ಐ ಲವ್ ಯು.
4: ಅಂತೂ ಬುದ್ಧಿವಂತ ಕುಟುಂಬ ನಿಮ್ದು, ವೆರಿ ಗುಡ್. ಎಲ್ರೂ ಹೀಗೆ ಅರ್ಥ ಮಾಡ್ಕೊಂಡು ನಡೆದ್ರೆ ಎಷ್ಟು ಚೆನ್ನಾಗಿರತ್ತೆ. ಬಂಗಾರವೇ ಅಂತಸ್ತಿನ ಮಾನದಂಡ ಅನ್ನೋದು ಬರೀ ಭ್ರಮೆ. ನಿಮ್ಮ ಸುರಕ್ಷತೆ ನಿಮ್ ಕೈಯಲ್ಲೇ ಇದೆ. ಮದುವೆ ಸರಳವಾಗಿ ಮಾಡಿ ಖುಷಿ ಖುಷಿಯಾಗಿರಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಏನಂತೀರಾ?
5: ಹೌದು ಹೌದು, ಕನಕದ ಬೇಡಿ ಕಳಚೋಣ, ನೆಮ್ಮದಿಯ ಬಾಳು ಕಟ್ಟೋಣ.
6: ಕೇಳಿದ್ರಲ್ಲ ಶ್ರೋತೃಗಳೇ, ನಾಟಕ ಹೇಗಿತ್ತು? ನಿಮ್ಗೇನಿಸ್ತು ಅಂತ ತಿಳಿಸೋದು ಮರಿಬೇಡಿ, ಆಯ್ತಾ? ನಮಸ್ಕಾರ.
7: ಇದುವರೆಗೆ ಬಂಗಾರದೊಡವೆ ಬೇಕೇ ನೀರೇ ನಾಟಕ ಕೇಳಿದಿರಿ. ರಚನೆ ಗಾಯತ್ರಿ ಸುಂದರೇಶ್, ನಿರ್ದೇಶನ ಹಾಗೂ ನಿರ್ಮಾಣ ದಿಗ್ವಿಜಯ್ ಬಿ, ಸಂಕಲನ ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
8: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
9: ಶುಕ್ರವಾರ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ವಿವಿಧ ಭಾರತಿ ಕನ್ನಡ 102.9 ಎಫ್ಎಂನಲ್ಲಿ ಹಾಗೂ ಸಂಜೆ 5:45 ಆಕಾಶವಾಣಿ ಬೆಂಗಳೂರು ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಮನೋಚಿಂತನ. ಶುಕ್ರವಾರ ಪ್ರಸಾರವಾಗುವ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಮಕ್ಕಿತಾಯ, ಮನಶಾಸ್ತ್ರಜ್ಞರು, ಮನೋವೈದ್ಯಕೀಯ ವಿಭಾಗ, ಬೆಂಗಳೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆ, ವಿಕ್ಟೋರಿಯಾ ಆಸ್ಪತ್ರೆ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
10: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
11: ಕಡಿಮೆ ಬಡ್ಡಿಯಲ್ಲಿ ಲೋನ್ ಬೇಕಾ?
12: ಅದು ಕೂಡ ಆಪ್ನಿಂದ? ವಾಹ್, ಸಿಕ್ಬಿದ್ರು.
13: ಅಪರಿಚಿತ ಆಪ್ನಿಂದ ಬಚಾವಾಗಿ.
14: ಆರ್ಬಿಐ ಹೇಳುತ್ತೆ,
13: ಜಾಣರಾಗಿರಿ, ಜಾಗರೂಕರಾಗಿರಿ.
15: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು.

0: ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನ ಬಿಲ್ಲು.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್. ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ನೇತ್ರದಾನ ಮಹಾದಾನ, ನೇತ್ರದಾನ ಜೀವದಾನ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ನೇತ್ರದಾನದ ಪಾಕ್ಷಿಕ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ. ಭಾಗವಹಿಸಿದ ತಜ್ಞರು ಡಾಕ್ಟರ್ ಎಂಎಂ ಜೋಶಿ ನೇತ್ರಾಲಯದಲ್ಲಿ ನೇತ್ರ ತಜ್ಞರಾಗಿರುವ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣೇಕ್.
2: ಆತ್ಮೀಯ ಕೇಳುಗರಿಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಆಗಸ್ಟ್ 25ರಿಂದ ಸೆಪ್ಟೆಂಬರ್ 8ರವರೆಗೆ ನಾವು ನೇತ್ರದಾನದ ಪಾಕ್ಷಿಕ ದಿನಾಚರಣೆಯಲ್ಲಿ ಇದ್ದೀವಿ. ಮುಖ್ಯ ಉದ್ದೇಶ ನೇತ್ರದಾನದ ಮಹತ್ವ ಏನು, ಜನಸಾಮಾನ್ಯರು ನೇತ್ರದಾನದ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು, ಮತ್ತೆ ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಜನಸಾಮಾನ್ಯರಲ್ಲಿ ಸಾಕಷ್ಟು ಅರಿವು ಜಾಗೃತಿ ಮೂಡಿದೆ, ಇನ್ನೂ ಹೆಚ್ಚು ಈ ನಿಟ್ಟಿನಲ್ಲಿ ಪ್ರಯತ್ನ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ ಪ್ರತಿ ವರ್ಷ ನೇತ್ರದಾನ ಪಾಕ್ಷಿಕ ದಿನಾಚರಣೆಯನ್ನು ರಾಷ್ಟ್ರಾದ್ಯಂತ ಹಮ್ಮಿಕೊಳ್ಳಲಾಗ್ತದೆ. ಈ ನಿಟ್ಟಿನಲ್ಲಿ ಜನರಿಗೆ ಬೇಕಾಗುವಂತಹ ಮಾಹಿತಿ ಮಾರ್ಗದರ್ಶನಗಳನ್ನು ಈ ರೋಡ್ ಶೋ ಮೂಲಕ ಆಗಲಿ ಅಥವಾ ಶಾಲಾ ಮಕ್ಕಳ

0: ಆಗಲಿ ಕಾಲೇಜು ಮಕ್ಕಳಲ್ಲಾಗಲಿ ನೇತ್ರ ತಜ್ಞರು ಅರಿವು ಮಾಹಿತಿ ಮಾರ್ಗದರ್ಶನವನ್ನ ಮಾಧ್ಯಮಗಳ ಮೂಲಕ ಕೂಡ ಇವತ್ತು ಪ್ರಸಾರ ಮಾಡ್ತಾ ಇದ್ದಾರೆ. ಹಂಗಿದ್ರೆ ಬರ್ರಿ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನೇತ್ರದಾನ ಮಹಾದಾನ ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಗೆ ನೇತ್ರ ತಜ್ಞರಾದ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್ ಕೆವಿ ಸತ್ಯಮೂರ್ತಿ.
1: ನಮಸ್ಕಾರ.
0: ಈಗ ಡಾಕ್ಟರ್, ಸಾಮಾನ್ಯವಾಗಿ ಎಲ್ಲ ದಾನಗಳಿಗಿಂತ ಶ್ರೇಷ್ಠವಾದದ್ದು ನೇತ್ರದಾನ, ದಾನ ದಾನಗಳಲ್ಲಿ ಮಹಾದಾನ ಅಂತ ನಾವು ಕೇಳ್ತೀವಿ. ಈ ನೇತ್ರದಾನ ಯಾವಾಗಿಂದ ಶುರು ಆಯಿತು, ಇದರ ಮುಖ್ಯ ಒಂದು ಗುರಿ ಉದ್ದೇಶ ಅಥವಾ ಮಹತ್ವ ಏನು ಅಂತ ಹೇಳ್ತೀರಿ?
1: ಈಗ ನೇತ್ರ ದಾನ ಅಂದ್ರೆ ಜೀವನದಾನ ಅಂತ, ಯಾಕೆಂದ್ರೆ ಒಬ್ಬ ವ್ಯಕ್ತಿಗೆ ದೃಷ್ಟಿ ಇಲ್ಲದವ್ರಿಗೆ ನಾವು ದೃಷ್ಟಿ ಕೊಟ್ಟಲ್ಲಿ ಅವನ ಜೀವನ ಕೊಟ್ಟಂಗೆ ಆಗ್ತದೆ ನಮ್ಗೆ. ಇದು ಸುಮಾರು ಒಂದು 50 ವರ್ಷದಿಂದ ನಮ್ಮ ದೇಶದಲ್ಲಿ ನಡೀತಾ ಇದೆ. ಯಾವ ವ್ಯಕ್ತಿಗೆ ಅವನ ಕಣ್ಣಿನ ಕರಿಗುಡ್ಡೆಯ ಪಾರದರ್ಶಕವಾಗಿರುವಂತಹ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ, ಕಣ್ಣಲ್ಲಿ ಹೂ ಬೀಳೋದು ಅಂತ ಹೇಳಿದ ಅಥವಾ ಈ ಕಾರ್ನಿಯ ಒಪ್ಯಾಸಿಟಿ ಅಂತ ಕರಿತೀವಿ. ಇದರಿಂದ ಕಣ್ಣಿನ ಕರಿಗುಡ್ಡೆ ಅಪಾರದರ್ಶಕವಾದಾಗ ದೃಷ್ಟಿ ಕುಂಠಿತವಾಗ್ತದೆ. ಇದನ್ನ ಸರಿಪಡಿಸಲಿಕ್ಕೆ ಇನ್ನೊಬ್ಬ ವ್ಯಕ್ತಿಯ ಮರಣಾನಂತರ ಏನು ನೇತ್ರಗಳು ದಾನ ಬರ್ತದೆ, ಆ ವ್ಯಕ್ತಿಯ ಕಣ್ಣಿನ ಕರಿಗುಡ್ಡೆಯನ್ನ ಜೋಡಿಸಿದಲ್ಲಿ ದೃಷ್ಟಿ ಮರುಕಳಿಸುತ್ತದೆ. ಈಗ ಹುಬ್ಬಳ್ಳಿಯಲ್ಲಿ 1977 ಈ ಪ್ರಕ್ರಿಯೆ ಶುರುವಾಗಿದೆ. ಇದು ಸ್ವಯಂ ಪ್ರೇರಿತ ನೇತ್ರದಾನದಿಂದ, ಒಬ್ಬ ಗುಜರಾತಿ ಮೂಲದ ಠಕ್ಕರ್ ಎಂಬ ವ್ಯಕ್ತಿ ನೇತ್ರದಾನ ಮಾಡಿದ್ರಿಂದ ಶುರುವಾಗಿದ್ದು, ಆವಾಗಿಂದ ಇದು ನಡೀತಲೇ ಇದೆ.
0: ಈಗ ಡಾಕ್ಟರ್, ಸಾಮಾನ್ಯವಾಗಿ ನೇತ್ರದಾನ ಅಂದ ತಕ್ಷಣ ನಾನು ಮಾಡಬಹುದು ನಾನು ಮಾಡಬಹುದು ಅಂತ ಜನ ಮುಂದೆ ಬರ್ತಾರೆ. ಹಂಗಿದ್ರೆ ಯಾರು ನೇತ್ರದಾನ ಮಾಡಲಿಕ್ಕೆ ಅರ್ಹರು? ಒಬ್ಬ ವ್ಯಕ್ತಿ ನೇತ್ರದಾನ ಮಾಡಬೇಕು ಅಂತಂದಾಗಿನ ಒಂದು ವಿಧಿ ವಿಧಾನಗಳು ಏನು?
1: ನೇತ್ರದಾನ ಯಾರು ಬೇಕಾದ್ರೂ ಮಾಡಬಹುದು. ಅಂದ್ರೆ ಈಗ ಹುಟ್ಟಿದ ಕೂಸಿನಿಂದ ಹಿಡಿದು 100 ವರ್ಷದ ವಯಸ್ಸಿನ ವ್ಯಕ್ತಿಯವರಿಗೆ ಯಾರು ಬೇಕಾದ್ರೂ ನೇತ್ರದಾನ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರ ನೇತ್ರಗಳನ್ನು ಉಪಯೋಗ ಮಾಡ್ಲಿಕ್ಕೆ ಬರ್ತದೆ, ಕೆಲವು ಸಂದರ್ಭಗಳಲ್ಲಿ ಅಷ್ಟೇ. ಅಂದ್ರೆ ಈಗ ಈ ವೈರಸ್ ಎಂಬುವ ಸೋಂಕು ರೋಗದಿಂದ, ಉದಾಹರಣೆಗೆ ಏಡ್ಸ್ ಅಂತ ಕರಿತೀವಿ, ಹೀಗೆ ಬೇರೆ ಕೆಲವು ಕಾಯಿಲೆ ವೈರಸ್ ಕಾಯಿಲೆಗಳಿಂದಾಗ್ಲಿ, ಕ್ಯಾನ್ಸರ್ ಇಂದ ಬಳಲುತ್ತಿದ್ದ ವ್ಯಕ್ತಿ ಮರಣ ಸಂಭವಿಸಿದಾಗ ಆ ಕಣ್ಣುಗಳನ್ನು ತೆಗೆದುಕೊಳ್ಳಿಕ್ಕೆ ಬರೋದಿಲ್ಲ. ಇದು ಹೀಗೆ ಕಡಿಮೆ ಅಷ್ಟು ಜನರು ಮಾತ್ರ ಇದಕ್ಕೆ ಬರೋದಿಲ್ಲ, ಬಾಕಿ ಎಲ್ಲರಿಗೂ ಬರ್ತದೆ. ಈಗ ನಾನು ದಪ್ಪ ಚಶ್ಮಾ ಹಾಕ್ತಾ ಇದ್ದೀರಿ ಅಂದ್ರೆ ಅವ್ರ ಕಣ್ಣು ದುರ್ಬಲವಾಗಿರೋದಿಲ್ಲ, ಆ ಕಣ್ಣಿನ ಕರಿಗುಡ್ಡೆ ಸದೃಢವಾಗಿರ್ತದೆ, ಅದನ್ನು ಉಪಯೋಗ ಮಾಡಿಕೊಳ್ಳಿಕ್ ಬರ್ತದೆ. ಈಗ ಒಬ್ಬ ವ್ಯಕ್ತಿಗೆ ಮಧುಮೇಹ ಕಾಯಿಲೆ ಇದೆ ಅಥವಾ ರಕ್ತದೊತ್ತಡ ಹೆಚ್ಚಿದೆ ಅಥವಾ ಅವನಿಗಾಗಲೇ ಶಸ್ತ್ರಚಿಕಿತ್ಸೆ ಆಗಿದೆ, ಆ ಕಣ್ಣಿನ ಕೂಡ ನಾವು ಉಪಯೋಗ ಮಾಡಿಕೊಳ್ಳಿಕ್ ಬರ್ತದೆ, ಅವ್ರು ಕೂಡ ನೇತ್ರದಾನ ಮಾಡ್ಲಿಕ್ಕೆ ಬರ್ತದೆ.
0: ಒಬ್ಬ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿಯೇ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಬೇಕ?
1: ಈಗ ನೇತ್ರದಾನ ಶಪಥ ಮಾಡ್ಬೇಕಾಗ್ತದೆ, ಅಂದ್ರೆ ಪ್ಲೆಜಿಂಗ್ ಮಾಡಬೇಕಾಗ್ತದೆ. ಇದನ್ನ ನೇತ್ರ ಭಂಡಾರ, ಯಾವ ನೇತ್ರ ಭಂಡಾರ ಅದು ಪರವಾಗಿಲ್ಲ, ಪ್ರತಿಯೊಂದು ಊರಿನಲ್ಲೂ ಒಂದು ಅಥವಾ ಎರಡು ನೇತ್ರ ಭಂಡಾರಗಳಿರ್ತದೆ, ಅಲ್ಲಿ ಹೋಗಿ ಅದಕ್ಕೆ ನೇತ್ರದಾನ ಶಪಥದ ಒಂದು ಪತ್ರ ಇರ್ತದೆ, ಅದನ್ನು ತುಂಬಿ ಅವರಿಗೆ ಕೊಡಬೇಕು. ಒಂದು ಕಾರ್ಡ್ ಅನ್ನು ಕೊಡಲಾಗ್ತದೆ ಅವರಿಗೆ. ಮರಣ ಸಂಭವಿಸಿದ ನಂತರ 6 ಗಂಟೆಗಳ ಒಳಗೆ ನೇತ್ರದಾನ ಮಾಡಿದಲ್ಲಿ ಅದು ಒಳ್ಳೇದಾಗ್ತದೆ. ನೇತ್ರ ಭಂಡಾರ ಸಂಪರ್ಕಿಸಿದ ಕೂಡಲೇ ಅವರು ಬಂದು ಇದನ್ನು ತಗೊಂಡು ಹೋಗ್ತಾರೆ. ಅಂದ್ರೆ ನಾನು ಹೀಗೆ ನೇತ್ರದಾನ ಶಪಥ ಮಾಡಿದ್ದೇನೆ, ನನ್ನ ನೇತ್ರಗಳನ್ನ ದಾನ ಮಾಡಲಿಕ್ಕೆ ನನ್ನ ಇಚ್ಛೆ ಇದೆ, ಅದರ ಸಲುವಾಗಿ ಆ ಕಾರ್ಡ್ ಅನ್ನು ಕೊಡೋದು. ಆದ್ರೆ ಈಗ ತನ್ನ ಮಕ್ಕಳಲ್ಲಾಗ್ಲಿ ಅಥವಾ ತನ್ನ ಕುಟುಂಬದವರಲ್ಲಿ ಯಾರಲ್ಲಾಗ್ಲಿ ಇಚ್ಛೆ ವ್ಯಕ್ತಪಡಿಸಿದಲ್ಲಿ ಈ ನೇತ್ರ ಭಂಡಾರದಲ್ಲಿ ಅವರ ಹೆಸರು ನೋಂದಾಯಿಸದೇ ಇದ್ರೂ ಸಹ ಅವರು ನೇತ್ರಗಳನ್ನ ದಾನ ಮಾಡ್ಲಿಕ್ಕೆ ಬರ್ತದೆ. ಇದು ಈ ಅಪಘಾತಗಳಲ್ಲಿ ಸಂಭವಿಸುವಂತಹ ಸಾವುಗಳು ಹೆಚ್ಚು ಹೆಚ್ಚು ಕಡಿಮೆ ವಯಸ್ಸಿನವರದೇ ಇರುತ್ತೆ. ಈ ಕಡಿಮೆ ವಯಸ್ಸಿನವರ ಕಣ್ಣುಗಳು ಬಹಳ ಅಮೂಲ್ಯ, ಏಕೆಂದ್ರೆ ಕಣ್ಣು ನಮ್ಮ ಕರಿಗುಡ್ಡೆಯ ಒಳಗೆ ಎಂಡೋಥೀಲಿಯಂ ಅಂತ ಇರ್ತದೆ. ಈ ಎಂಡೋಥೀಲಿಯಂನ ಆರೋಗ್ಯ ಏನಿದೆಲ್ಲ ಈ ಸಣ್ಣ ವಯಸ್ಸಿನಲ್ಲಿ ಬಹಳ ಹೆಚ್ಚಿರ್ತದೆ, ಬಹಳ ಅಮೂಲ್ಯ. ಅದು ಇದನ್ನ ಯಾರಿಗೆ ಬೇಕಾದರೂ ಉಪಯೋಗ ಮಾಡ್ಕೊಳ್ಳಿಕ್ ಬರ್ತದೆ. ನಮ್ಮ ಈಗ ದೇಶದಲ್ಲಿ 1/3 ಜನ ಈ ಕರಿಗುಡ್ಡೆಯ ಏನು ಈ ಕಾರ್ನಲ್ ಬ್ಲೈಂಡ್ನೆಸ್ ಇಂದ ಬಳಲ್ತಾ ಇದ್ರೆ ಅದರಲ್ಲಿ 1/3 ಜನ ಮಕ್ಕಳಿದ್ದಾರೆ. ಈ ಮಕ್ಕಳಿಗೆ ಹಾಕಬೇಕಂದ್ರೆ ಸಣ್ಣ ವಯಸ್ಸಿನ ಕಣ್ಣುಗಳಿಗೆ ಹಾಕೋದು ಒಳ್ಳೇದು. ಒಂದ್ವೇಳೆ ಇವರು ಹೆಸರು ನೋಂದಾಯಿಸದೇ ಇದ್ರು ಸಹ ಅವ್ರ ಕುಟುಂಬದವರು ಇಚ್ಛೆ ಪಟ್ಟಲ್ಲಿ ಆ ನೇತ್ರದಾನ ಮಾಡಬಹುದು.
0: ಅಂದ್ರೆ ಇದಕ್ಕೂ ಕೂಡ 6 ಗಂಟೆಗಳ ಒಂದು ನಿಗದಿತ ಅವಧಿನೇ ಆಗಿರಬೇಕು?
1: ಹೌದು, ಪ್ರತಿಯೊಂದಕ್ಕೂ. ಯಾಕೆ 6 ಗಂಟೆ ಅಂತ ಹೇಳಿದೆ ಅಂದ್ರೆ 6 ಗಂಟೆಯ ನಂತರ ನಮ್ಮ ದೇಹದ ಪರಿಸ್ಥಿತಿ ಕೆಡ್ತಾ ಹೋಗ್ತದೆ, ಹಾಗೇನೆ ಈ ಕಣ್ಣಿನ ಕರಿಗುಡ್ಡೆಯ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಹೀಗಾಗಿ 6 ಗಂಟೆಯ ಒಳಗಿದ್ರೆ ಅದರ ಗುಣಮಟ್ಟ ಹೆಚ್ಚಿರ್ತದೆ, ಅದನ್ನ ಹಾಕ್ಲಿಕ್ಕೆ ಒಳ್ಳೇದಾಗ್ತದೆ.
0: ಅಂದ್ರೆ ನಿಧನಾನಂತರ ವ್ಯಕ್ತಿಯ ಸಂಬಂಧಿಕರು ನಿರ್ಣಯವನ್ನ ಬಹಳ ಶೀಘ್ರವಾಗಿ ಕೈಗೊಳ್ಳಬೇಕು.
1: ಹೌದು ಹೌದು.
0: ಈಗ ಡಾಕ್ಟ್ರೆ, ಈ ತರ ವ್ಯಕ್ತಿಗಳ ಮರಣಾನಂತರ ನೀವು ಕಣ್ಣುಗಳನ್ನೇನು ನೇತ್ರ ಬ್ಯಾಂಕಿನವರು ಶೇಖರಿಸಿಕೊಳ್ತಿರಲ್ಲ, ಅದನ್ನ ನೀವು ಮತ್ತೆ ಇಡ್ತೀರೋ ಅಥವಾ ತಕ್ಷಣದಲ್ಲೇ ಅಂದರಿಗೆ ಇಮಿಡಿಯೇಟ್ ಟ್ರಾನ್ಸ್ಪ್ಲಾಂಟ್ ಮಾಡಿ?
1: ಇಲ್ಲ, ಈಗ ಒಂದ್ ಕಾಲದಲ್ಲಿ ಹೇಗಿತ್ತು, ನಾವು ಬಂದ ಕೂಡಲೇ ರಾತ್ರಿ ಆಗ್ಲಿ ಹಾಗೆ ಯಾವಾಗ ಬಂದ್ರು ಕೂಡಲೇ ರೋಗಿಯನ್ನು ಕರೆದು ಅವನಿಗೆ ಮಾಡುವಂತ ಪ್ರಕ್ರಿಯೆ ಇತ್ತು. ಏಕೆಂದ್ರೆ ಅದನ್ನ ನಾವು ಹೆಚ್ಚು ಕಾಲ ಅದನ್ನ ಶೇಖರಿಸಿಡ್ಲಿಕ್ಕೆ ಬರ್ತಿರ್ಲಿಲ್ಲ. ಈಗ ಹಾಗಲ್ಲ, ಈಗ ನಾವು ಬಂದ ನೇತ್ರಗಳನ್ನ ಒಂದು 48 ರಿಂದ 72 ಗಂಟೆ ಕಾಲ ತನಕ ಇಡಬಹುದು. ಅಷ್ಟರೊಳಗೆ ಯಾವುದೇ ರೋಗಿಯು ಬಂದು ಅದನ್ನ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡು ಹೋಗಬಹುದಾಗಿದೆ.

0: ವ್ಯಕ್ತಿ ನೇತ್ರ ದಾನ ಮಾಡಲಿಕ್ಕೆ ಬಯಸುವವರು ತಮ್ಮ ಹೆಸರನ್ನ ನೇತ್ರ ಬ್ಯಾಂಕಿನಲ್ಲಿ ನೋಂದಾಯಿಸಿ ಕಾರ್ಡ್ ಅನ್ನ ಪಡೆದಿರ್ತಾರೆ, ಮತ್ತೆ ನೀವು ಮಾತಾಡ್ತಾ ಹೇಳಿದ್ರೆ ಪ್ರತಿಜ್ಞಾವಿಧಿಯನ್ನು ಕೂಡ ಕೈಗೊಂಡಿರ್ತಾರೆ. ಈಗ ನೇತ್ರದ ಅವಶ್ಯಕತೆ ಇರುವಂತ ದೃಷ್ಟಿಹೀನರು ಕೂಡ ತಮ್ಮಲ್ಲಿ ಹೆಸರನ್ನ ನೋಂದಾಯಿಸಿರ್ತೀರ ಹೆಂಗೆ?
1: ಹೌದು, ಈಗ ಒಬ್ಬ ರೋಗಿ ತನಗೆ ಈ ತರ ದೃಷ್ಟಿ ಕಾಣದೇ ಇದ್ದ ಪಕ್ಷದಲ್ಲಿ ಯಾವಾಗ ನೇತ್ರ ತಜ್ಞರನ್ನ ಸಂಪರ್ಕಿಸ್ತಾನೆ, ಅವನಿಗೆ ಈ ಕಾರ್ನಿಯಲ್ ಬ್ಲೈಂಡ್ನೆಸ್ ಕರಿಗುಡ್ಡೆಯಿಂದ ಏನು ದೃಷ್ಟಿ ಕಡಿಮೆ ಆಗಿರ್ತದೆ ಅಂತವ್ರ ಅವರ ಹೆಸರುಗಳನ್ನ ನೋಂದಾಯಿಸಿಕೊಳ್ಳಲಾಗ್ತದೆ. ಇವರು ರಿಸಿಪಿಯೆಂಟ್ ಲಿಸ್ಟ್ ಅಂತ ಏನ್ ಕರಿತೇವೆ ಅಂದ್ರೆ ಯಾರಿಗೆ ಇದ್ರ ಅವಶ್ಯಕತೆ ಇದೆ ಅವ್ರದ ಲಿಸ್ಟ್ ಇರ್ತದೆ. ಹೀಗೆ ನೇತ್ರಗಳು ಬಂದ ಕೂಡಲೇ ಅವ್ರನ್ನ ಕರೀಲಿಕ್ಕೆ ಸುಲಭ ಆಗ್ತದೆ. ಬಹಳಷ್ಟು ಜನ ತಮ್ಮ ಹೆಸರುಗಳನ್ನ ನೋಂದಾಯಿಸ್ತಾರೆ.
0: ಅಂದ್ರೆ ಈ ಕಣ್ಣಿನ ಲಭ್ಯತೆಯ ಮೇಲೆ ಅವರನ್ನು ನೀವು ಕರೆದು ಅವರಿಗೆ ನೇತ್ರದಾನವನ್ನ
1: ಜೋಡಣೆ ಮಾಡಲಾಗ್ತದೆ.
0: ಈಗ ಡಾಕ್ಟರ್, ಚಿಕ್ಕ ವಯಸ್ಸಿನಿಂದ ವಯೋವೃದ್ಧರವರೆಗೂ ಯಾರು ಬೇಕಾದರೂ ನೇತ್ರದಾನ ಮಾಡಬಹುದು ಅಂತ ಹೇಳಿದ್ರಿ. ಇದೇ ರೀತಿಯಲ್ಲಿ ಹುಟ್ಟುತ್ತಾನೆ ಅಂಧತ್ವ ಇರುವಂತ ವ್ಯಕ್ತಿಗಳಿಗೂ ಕೂಡ ಈ ಕಣ್ಣನ್ನು ಅಳವಡಿಸಬಹುದಾ?
1: ನೇತ್ರ ಜೋಡಣೆ ಅಂದ್ರೆ ಇಡೀ ಕಣ್ಣನ್ನ ಬದಲಾಯಿಸುವಂತದಲ್ಲ, ಆಗ್ಲೇ ಹೇಳಿದೆ ಈ ಕಣ್ಣಿನ ಕರಿಗುಡ್ಡೆ ಅಂದ್ರೆ ನಮ್ಮ ಕಣ್ಣಿನ ಮುಂಭಾಗ ಏನಿದೆ ಅದು ಯಾವಾಗ ಅಪಾರದರ್ಶಕವಾಗ್ತದೆ ಆವಾಗ ಅದನ್ನ ಮಾತ್ರ ಅಂದ್ರೆ ನಮ್ಮ ಈ ವಾಚ್ ಗ್ಲಾಸ್ ನ ನಾವು ಹೇಗೆ ಬದಲಾಯಿಸ್ತೀವಿ ಹಾಗೆ ಕಣ್ಣಿನ ಕರಿಗುಡ್ಡೆ ಮಾತ್ರ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಈ ಕುರುಡು ಏನಿದೆ ಅದು ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ತದೆ. ನಮ್ಮ ಕಣ್ಣಿನ ದೃಷ್ಟಿ ನರ ಸರಿ ಇಲ್ಲದೆ ಇರ್ಬೋದು, ಅಥವಾ ಕಣ್ಣಿನ ಅಕ್ಷಿಪಟಲ ಸರಿ ಇಲ್ಲದೆ ಇರ್ಬೋದು, ಅಥವಾ ಈ ನರಗಳು ಎರಡು ನಮ್ಮ ಮಿದುಳಿಗೆ ಹೋಗ್ತದೆ, ಮಿದುಳಿನ ಬೆಳವಣಿಗೆ ಸರಿ ಇಲ್ಲದೆ ಇರ್ಬೋದು. ಹೀಗೆ ಅನೇಕ ಕಾರಣಗಳಿಂದ ಏನು ದೃಷ್ಟಿ ಇರೋದಿಲ್ಲ ಅದನ್ನ ಇದರ ಮೂಲಕ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇದು ದೊಡ್ಡವರಾದ ನಂತರ ಏನು ನಮ್ಮ ಕಣ್ಣಲ್ಲಿ ಹೂ ಬಿದ್ದು ಕಣ್ಣಿನ ಈ ಕರಿಗುಡ್ಡೆ ಅಪಾರದರ್ಶಕವಾಗ್ತದೆ ಅದನ್ನು ಮಾತ್ರ ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಈಗ ಹುಟ್ಟಿನಿಂದ ಇರುವ ಕುರುಡುತನ ಇದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಅವರಿಗೆ ಕಣ್ಣಿನ ಕರಿಗುಡ್ಡೆ ಬದಲಾಯಿಸುವುದು ಸಹ ಕಣ್ಣಿನ ಒಳಗೆ ನರ ಸರಿಯಾಗಿ ಕೆಲಸ ಮಾಡದಿದ್ದ ಪಕ್ಷದಲ್ಲಿ ಇದು ಏನು ಹೆಚ್ಚಿನ ಫಲಕಾರಿಯಾಗುವುದಿಲ್ಲ.
0: ಆ ರೀತಿಯಲ್ಲಿ ಇನ್ನು ಹೆಚ್ಚಿನ ಸಂಶೋಧನೆಗಳು ಆವಿಷ್ಕಾರಗಳು ಏನು ಆಗಿಲ್ಲ ಅಂತ ಹೇಳಿ?
1: ಇಲ್ಲ, ನಡೀತಾ ಇದೆ. ಅದಕ್ಕೆ ಸಾಕಷ್ಟು ಇಂಪ್ಲಾಂಟ್ಸ್ ಅಂತ ಕರಿತೀವಿ ಅದೆಲ್ಲ ಬರ್ತಾ ಇದೆ.
0: ಈಗ ಡಾಕ್ಟರ್, ಒಬ್ಬ ವ್ಯಕ್ತಿಗೆ ಈಗ ತಾವು ಹೇಳಿದ್ರಿ ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಕೊಂಡವ್ರು ಕೂಡ ನೇತ್ರದಾನ ಮಾಡಬಹುದು ಅಂತ ಹೇಳಿ, ಅಂದ್ರೆ ಆ ವ್ಯಕ್ತಿಗೆ ಅದೇ ಕಣ್ಣು ಜೋಡಣೆ ಆಗ್ತದ?
1: ಇಲ್ಲ, ಈಗ ನಾವು ಏನ್ ನೇತ್ರಗಳನ್ನ ಸಂಗ್ರಹಿಸ್ತೀವಿ ಅದನ್ನ ನೇತ್ರ ಭಂಡಾರಕ್ಕೆ ತಗೊಂಡೋಗಿ ಅದರ ಗುಣಮಟ್ಟ ನಾವು ನಿರ್ಧಾರ ಮಾಡ್ತೀವಿ. ಅದಕ್ಕೆ ಸಾಕಷ್ಟು ಉಪಕರಣಗಳಿದಾವೆ, ಸ್ಪೆಕ್ಯುಲರ್ ಮೈಕ್ರೋಸ್ಕೋಪ್ ಅಂತಿದೆ. ಇದನ್ನ ನೋಡಿದ ನಂತರ ಆ ನೇತ್ರ ಬಂದಿದ್ದ ನಮ್ಮ ಕಾರ್ನಿಯ ಅದು ಗುಣಮಟ್ಟ ಎಷ್ಟಿದೆ ಅದನ್ನು ಯಾರಿಗೆ ಅಳವಡಿಸಲಿಕ್ಕೆ ಸಾಧ್ಯ ಇದೆ. ಸಾಮಾನ್ಯವಾಗಿ ಈಗಿನ ಶಸ್ತ್ರಚಿಕಿತ್ಸಾ ಪದ್ಧತಿಯಲ್ಲಿ ಪುರ ಯಾರು ಆಪರೇಷನ್ ಮಾಡಿಸ್ಕೊಂಡಿರ್ತಾರೆ ನೇತ್ರಗಳು ಹಾಳಾಗಿರುವುದಿಲ್ಲ, ಚೆನ್ನಾಗಿರ್ತದೆ. ಆದರೆ ಗುಣಮಟ್ಟ ನಿರ್ಧಾರ ಆದ ನಂತರ ಅದನ್ನ ಯಾವ ವ್ಯಕ್ತಿಗೆ ಅದನ್ನ ಜೋಡಿಸಬೇಕು ಮತ್ತೆ ಅದರಿಂದ ದೃಷ್ಟಿ ಎಷ್ಟು ಮಟ್ಟಿಗೆ ಉತ್ತಮ ಆಗ್ತದೆ ಇದನ್ನ ಅವಾಗ ನಿರ್ಧಾರ ಮಾಡ್ಲಿಕ್ಕೆ.
0: ಆಯ್ತು ಡಾಕ್ಟರ್ ಸತ್ಯಮೂರ್ತಿ ಅವರ, ನೇತ್ರದಾನ ಮಹಾದಾನ ಅನ್ನೋದ್ರ ಮಾತಿನ ಜೊತೆಗೆ ನೇತ್ರದಾನ ಜೀವದಾನ ಅಂತ ಹೇಳಿ ಖಂಡಿತವಾಗಿಯೂ ಈ ಮಾತನ್ನ ಕೇಳ್ತಾ ನಮ್ಮ ಎಲ್ಲ ಕೇಳುಗರು ಇನ್ನು ಮುಂದಾದ್ರೂ ಹೆಚ್ಚಿನ ಸಂಖ್ಯೆಯಲ್ಲಿ ನೇತ್ರದಾನಕ್ಕೆ ಮುಂದ ಆಗ್ತಾರ ಅಂತ ನಾವು ಆಶಿಸ್ತೇವೆ. ಸಂದರ್ಶನದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ನೇತ್ರದಾನ ಮಹಾದಾನ, ನೇತ್ರದಾನದ ಮಹತ್ವ ಈ ಕುರಿತಂತೆ ಇದುವರೆಗೂ ಡಾಕ್ಟರ್ ಕೆವಿ ಸತ್ಯಮೂರ್ತಿ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಅಂಗಾಂಗ ದಾನದ ಮಹತ್ವ ಈ ಕುರಿತಂತೆ ತಜ್ಞ ವೈದ್ಯರಾದ ಡಾಕ್ಟರ್ ವೀಣಾ ಕಾಟಪ್ಪ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್.
0: ಕೇಳುಗರೆ, ಅಂಗಾಂಗ ದಾನದ ಬಗ್ಗೆ ನಾವು ಸಾಕಷ್ಟು ಸಲ ಕೇಳಿದೀವಿ, ತಿಳ್ಕೊಂಡಿದ್ದೀವಿ. ವ್ಯಕ್ತಿ ಜೀವಂತ ಇರುವಾಗ ಏನು ದಾನ ಮಾಡಬಹುದು, ನಿಧನಾನಂತರ ಏನ್ ಮಾಡಬಹುದು, ನೈಸರ್ಗಿಕ ಸಾವು ಆದಾಗ ಏನು ದಾನ ಮಾಡಬಹುದು, ಮತ್ತೆ ನಾವು ಮಿದುಳು ನಿಷ್ಕ್ರಿಯವಾದಾಗ ಕೆಲವು ಅಂಗಾಂಗಗಳನ್ನ ದಾನ ಮಾಡಬಹುದು ಅನ್ನೋದನ್ನ ನಾವು ಕೇಳಿ ತಿಳ್ಕೊಂಡಿರ್ತೀವಿ. ಆದ್ರೆ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇರೋದಿಲ್ಲ. ಈ ವಿಷಯದ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋನಲ್ಲಿ ಡಾಕ್ಟರ್ ವೀಣಾ ಕಾಟಪ್ಪ ಅವರಿದ್ದಾರೆ. ಡಾಕ್ಟರ್ ವೀಣಾ ಕಾಟಪ್ಪ ಅವರು ಹುಬ್ಬಳ್ಳಿಯ KMCRIನಲ್ಲಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ಜೊತೆಗೆ ಅಂಗಾಂಗ ದಾನ ವಿಭಾಗದಲ್ಲಿ ನೋಡಲ್ ಆಫೀಸರ್ ಆಗಿ ಕೂಡ ಇವರು ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈಗ ಡಾಕ್ಟರ್ ವೀಣಾ ಅವರ, ಅಂಗಾಂಗ ದಾನ ಅಂದ್ರೆ ಏನು?
3: ಅಂಗಾಂಗ ದಾನ ಅಂದ್ರೇನೆ ಒಬ್ಬ ವ್ಯಕ್ತಿ ತನ್ನಲ್ಲಿರುವ ಅಂಗವನ್ನ ಅಥವಾ ಅಂಗಗಳನ್ನ ಇನ್ನೊಬ್ಬ ವ್ಯಕ್ತಿಗೆ ದಾನದ ರೂಪದಲ್ಲಿ ಕೊಡೋದು, ಅಂದ್ರೆ ಆ ವ್ಯಕ್ತಿಯ ಜೀವವನ್ನ ಉಳಿಸೋದಕ್ಕೋಸ್ಕರ ಮಾಡುವಂತ ಕೆಲಸ ಇದು. ಇದರಲ್ಲಿ ಎರಡು ವಿಧಾನಗಳಿದಾವೆ. ಒಂದು ಲೈವ್ ಡೊನೇಷನ್ ಅಂತ ಹೇಳ್ತೀವಿ, ಬದುಕಿರುವ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ತನ್ನ ಅಂಗವನ್ನ ಕೊಡಬಹುದು, ಅದನ್ನ ಲೈವ್ ಡೊನೇಷನ್ ಅಂತೀವಿ. ಅದು ರಿಲೇಟಿವ್ಸ್ ಅಲ್ಲಿ ನಡೀತದೆ, ಅಪ್ಪ ಮಗನಿಗೆ ಅಥವಾ ತಾಯಿ ಮಗನಿಗೆ ಹೀಗೆ ಕೊಡುವಂತ ವಿಚಾರ ಅದು. ಇನ್ನೊಂದು ಬ್ರೈನ್ ಡೆಡ್ ಆರ್ಗನ್ ಡೊನೇಷನ್ ಅಥವಾ ಡಿಸೀಸ್ಡ್ ಡೊನೇಷನ್ ಅಂತ ಹೇಳ್ತೀವಿ ನಾವು. ಒಬ್ಬ ವ್ಯಕ್ತಿ ಅಪಘಾತವಾಗಿ ತಲೆಗೆ ಬಲವಾದ

0: ಬಿದ್ದಾಗ, ಅವನ್ ಬ್ರೈನ್ ನಿಷ್ಕ್ರಿಯ ಆದಾಗ ಆ ವ್ಯಕ್ತಿಯ ಅಂಗಾಂಗಗಳನ್ನ ಬೇರೆಯವರಿಗೆ ದಾನ ಮಾಡಬಹುದು.
1: ಈಗ ಡಾಕ್ಟರ್ ವೀಣಾ ಅವರೇ, ಬ್ರೈನ್ ಡೆಡ್ ಅಂದ್ರೆ ಏನು?
0: ಬ್ರೈನ್ ಡೆಡ್ ಅಂದ್ರೆ ಅದೇ ನಾನು ಹೇಳಿದ ಹಾಗೆ ತಲೆಗೆ ಬಲವಾದ ಪೆಟ್ಟು ಬಿದ್ದಾಗ ಅಥವಾ ತಲೆಯೊಳಗೆ ತೀವ್ರ ರಕ್ತಸ್ರಾವ ಆದಾಗ ಮಿದುಳು ನಿಷ್ಕ್ರಿಯ ಆಗತ್ತೆ. ಈಗ ಮಿದುಳೇನೆ ಪ್ರತಿಯೊಂದು ಕೆಲಸವನ್ನ ನಿಯಂತ್ರಿಸುವುದು, ದೇಹದ ಪ್ರತಿಯೊಂದು ಕೆಲಸವನ್ನ ನಿಯಂತ್ರಿಸುವುದು ಮಿದುಳು. ಈಗ ಮಿದುಳೆ ನಿಷ್ಕ್ರಿಯವಾದಾಗ ಬೇರೆ ಎಲ್ಲ ಅಂಗಾಂಗಗಳು ಕೂಡ ಒಂದೊಂದಾಗಿ ನಿಷ್ಕ್ರಿಯ ಆಗೋದಕ್ಕೆ ಶುರು ಆಗ್ತವೆ. ಆದ್ರೆ ನಮ್ಮಲ್ಲಿ ಇರುವ ಅತ್ಯಾಧುನಿಕ ವೈದ್ಯಕೀಯ ಸಲಕರಣೆಗಳು, ವೆಂಟಿಲೇಟರ್ಗಳು ಮತ್ತೆ ಔಷಧಗಳು, ಹಾರ್ಮೋನ್ಗಳ ಸಹಾಯದಿಂದ ನಾವು ಶ್ವಾಸಕೋಶ ಮತ್ತು ಹೃದಯದ ಕೆಲಸವನ್ನ ಕೆಲ ಗಂಟೆಗಳಿಂದ ಕೆಲ ದಿನಗಳವರೆಗೆ ನಾವು ಮೇಂಟೈನ್ ಮಾಡಬಹುದು. ಸೊ ಇಂಥ ವ್ಯಕ್ತಿಗಳಲ್ಲಿ ಆರೋಗ್ಯವಂತ ಅಂಗಾಂಗಗಳನ್ನ ನಾವು ಬೇರೆ ಯಾರಾದ್ರೂ ಅಂಗಾಂಗ ವೈಫಲ್ಯ ಇರುವಂತಹ ರೋಗಿಗಳಿಗೆ ಅಳವಡಿಸಿದ್ರೆ ಅವರಿಗೆ ಒಂದು ಮರುಜೀವ ಕೊಟ್ಟಂಗಾಗತ್ತೆ. ಸೊ ಅದರಿಂದ ಅಂಗಾಂಗ ದಾನದ ಬಗ್ಗೆ ಜಾಗೃತಿ ಅವಶ್ಯಕತೆ ಇದೆ ಈಗಿನ ಕಾಲದಲ್ಲಿ.
1: ಈಗ ವೀಣಾ ಅವರ, ಬ್ರೈನ್ ಡೆಡ್ ಆದಂತಹ ವ್ಯಕ್ತಿಗಳನ್ನ ಕೆಲವು ಗಂಟೆಗಳ ಕಾಲ ಅಥವಾ ಕೆಲವು ದಿನಗಳ ಕಾಲ ಇಡಬಹುದು ಅಂತ ಹೇಳಿದ್ರಿ. ಅಂದ್ರೆ ಅವಾಗ ಅವರ ಮೆದುಳು ಮಾತ್ರ ನಿಷ್ಕ್ರಿಯ ಆಗಿರ್ತದೆ, ದೇಹದ ಇತರ ಅಂಗಗಳು ಜೀವಂತವಾಗಿರ್ತವೆ.
0: ಹೌದು ಮೇಡಮ್, ಮೆದುಳು ಮಾತ್ರ ನಿಷ್ಕ್ರಿಯ ಆಗಿರುತ್ತೆ. ಅದೇ ನಾನು ಹೇಳ್ದಾಗೆ ಆರ್ಟಿಫಿಷಿಯಲ್ ಸಪೋರ್ಟ್ ಇಂದ ಕೃತಕವಾಗಿ ನಾವು ಅಂಗಾಂಗಗಳ ಕೆಲಸವನ್ನ ನಿರ್ವಹಿಸ್ತೀವಿ.
1: ಈಗ ಈ ತರಹ ಮೆದುಳು ನಿಷ್ಕ್ರಿಯ ಆದಂತಹ ವ್ಯಕ್ತಿ ತನ್ನ ಯಾವ ಯಾವ ಅಂಗಗಳನ್ನ ದಾನ ಮಾಡಬಹುದು ಅಂತ?
0: ಒಬ್ಬ ಮೆದುಳು ನಿಷ್ಕ್ರಿಯ ಆಗಿರೋ ವ್ಯಕ್ತಿ ಮಿನಿಮಮ್ 8 ಅಂಗಾಂಗಗಳನ್ನ ದಾನ ಮಾಡಬಹುದು. ಅಂದ್ರೆ 2 ಕಿಡ್ನಿ, 1 ಲಿವರ್, 1 ಹಾರ್ಟ್, 2 ಲಂಗ್ಸ್, ಪ್ಯಾಂಕ್ರಿಯಾಸ್, ಇಂಟೆಸ್ಟೈನ್, ಕಣ್ಣುಗಳು, ಹೀಗೆ ಇವು ಮೇನ್ ಆರ್ಗನ್ಸ್ ಆದ್ರೆ ಹೆಚ್ಚು ಕಡಿಮೆ ಒಂದು 50-54 ಆರ್ಗನ್ಸ್ ವರ್ಗೂ ಅವನು ದಾನ ಮಾಡಬಹುದು. ಹಿಂಗೆ ಬೋನ್ಸ್, ಹ್ಯಾಂಡ್ಸ್, ರಕ್ತನಾಳಗಳು, ಕಾರ್ಟಿಲೇಜಸ್, ಈವನ್ ಕಿವಿ. ಸೊ ಹೀಗೆ 50 ಹೆಚ್ಚು ಅಂಗಾಂಗಗಳನ್ನ ದಾನ ಮಾಡಬಹುದು.
1: ಮುಖ್ಯವಾಗಿ ಈ 8 ಅಂಗಗಳನ್ನ
0: ಹೌದು
1: ಮಾಡಬಹುದು ಅಂತ ಹೇಳ್ತೀರಿ.
0: ಹೆಚ್ಚಾನ ಹೆಚ್ಚು ಇದು ಅಪಘಾತಕ್ಕೀಡಾದಾಗ ಬ್ರೈನ್ ಡೆಡ್ ಆಗಿ ಅಂಗಾಂಗ ದಾನದ ವಿಚಾರ ಬರುತ್ತೆ ಇಲ್ಲಿ. ಸೊ ಹಂಗಾಗಿ ಯಾರು ಕೂಡ ನನ್ನ ಅಂಗಾಂಗ ದಾನ ಮಾಡಿ ಅಂತಂದೇಳಿ ಬರ್ದಿಟ್ಟಿರಲ್ಲ. ಆದ್ರೆ ಈಗ ನಮ್ದು ಇಂಡಿಯನ್ ಆರ್ಗನ್ ಡೊನೇಷನ್ ಡೇ ಅಂತ ಆಗಸ್ಟ್ 3 ಈ ವರ್ಷದ ಧ್ಯೇಯ ವಾಕ್ಯ ಏನಿದೆ ಅಂದ್ರೆ, ಡೂ ನಾಟ್ ಲೀವ್ ಯುವರ್ ಲವ್ಡ್ ಒನ್ಸ್ ಇನ್ ಡೌಟ್. ಅಂದ್ರೆ ನಿಮ್ಮ ಪ್ರೀತಿ ಪಾತ್ರರನ್ನ ಒಂದು ಅನುಮಾನದಲ್ಲಿ ಬಿಡಬೇಡ್ರಿ. ಆರ್ಗನ್ ಡೊನೇಟ್ ಮಾಡಬೇಕು ಅಥವಾ ಮಾಡಬಾರ್ದು ಈ ತರ ಒಂದು ಅವ್ರಿಗೆ ಗೊಂದಲದಲ್ಲಿ ಬಿಡಬೇಡ್ರಿ. ಹಾಗಾಗಿ ಒಂದು ಡ್ರೈವ್ ಮಾಡ್ತಾ ಇದೀವಿ ನಾವು, ಒಂದು ಪ್ರಚಾರ ಮಾಡ್ತಾ ಇದೀವಿ. ಅಂಗಾಂಗ ದಾನವನ್ನ ನಾವು ರಿಜಿಸ್ಟರ್ ಮಾಡಬಹುದು. ಪ್ರತಿಯೊಬ್ಬರೂ ತಮ್ಮ ಅಂಗಾಂಗ ದಾನದ ಬಗ್ಗೆ ಮೊದಲೇನೆ ರಿಜಿಸ್ಟರ್ ಮಾಡಿದ್ರೆ ಇಂಥ ಒಂದು ಘಟನೆ ಏನಾದ್ರೂ ನಡೆದಾಗ ಅದು ಸುಲಭ ಆಗತ್ತೆ, ಅದು ಪ್ರೊಸೀಜರ್ ಮಾಡ್ಲಿಕ್ಕೆ ಸುಲಭ ಆಗತ್ತೆ.
1: ಈಗ ಅಕಸ್ಮಾತ್ ಆಗಿ ಈ ತರ ರಿಜಿಸ್ಟರ್ ಮಾಡಿರದೇ ಇದ್ದ ಪಕ್ಷದಲ್ಲಿ ಒಬ್ಬ ಯುವಕ ಅಥವಾ ಯುವತಿ ಒಂದು ಆಕ್ಸಿಡೆಂಟ್ ಗೆ ಒಳಗಾಗಿ ಬ್ರೈನ್ ನಿಷ್ಕ್ರಿಯ ಆಗಿರ್ತದೆ, ಆವಾಗ ಅವರ ಅಂಗಾಂಗಗಳನ್ನ ತಗೊಳ್ಬೇಕೋ ಬೇಡವೋ ಅನ್ನೋ ನಿರ್ಧಾರವನ್ನ ಯಾರು ಕೈಗೊಳ್ತಾರೆ?
0: ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಬ್ರೈನ್ ನಿಷ್ಕ್ರಿಯ ಆಗಿ ಬಂದಾಗ ಕುಟುಂಬಸ್ಥರು ಆ ನಿರ್ಧಾರವನ್ನ ತಗೋಬಹುದು. ಒಂದ್ ವೇಳೆ ಆ ವ್ಯಕ್ತಿ ನನ್ನ ಅಂಗಾಂಗಗಳನ್ನ ದಾನ ಮಾಡಿ ಅಂತ ಬರ್ದಿಟ್ರೂ ಕೂಡ ಕುಟುಂಬಸ್ಥರ ಒಪ್ಪಿಗೆ ಬೇಕೇ ಬೇಕು.
1: ಅಂದ್ರೆ ಇಲ್ಲಿ ಕುಟುಂಬಸ್ಥರನ್ನ ಒಂದು ತಿಳಿ ಹೇಳುವಂತ ಕ್ರಿಯೆ ವೈದ್ಯರು ಮಾಡ್ಬೇಕಾಗ್ತದೆ.
0: ಹೌದು, ಅಂಗಾಂಗ ದಾನ ಅಂದ್ರೆ ಅದೊಂದು ಟೀಮ್ ವರ್ಕ್. ಅಲ್ಲಿ ಸುಮಾರು ವೈದ್ಯರು ಇರ್ತಾರೆ, ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಇರ್ತಾರೆ, ಆಮೇಲೆ ನ್ಯೂರೋಸರ್ಜನ್ಸ್, ನ್ಯೂರೋಲಾಜಿಸ್ಟ್, ಫಿಸಿಷಿಯನ್, ಅನಸ್ಥೀಶಿಯೋಲಾಜಿಸ್ಟ್, ಸುಮಾರು ಜನ ಪೇಷಂಟ್ ಅನ್ನ ಟ್ರೀಟ್ ಮಾಡ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರದು ಅವ್ರದೇ ಆದ ರೋಲ್ ಇರುತ್ತೆ. ಸೊ ಟ್ರಾನ್ಸ್ಪ್ಲಾಂಟ್ ಕೋಆರ್ಡಿನೇಟರ್ ಇದನ್ನೆಲ್ಲ ಪೇಷಂಟ್ಸ್ಗೆ ಫ್ಯಾಮಿಲಿ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅವ್ರಿಗೆ ತಿಳಿ ಹೇಳಿ ಬ್ರೈನ್ ಡೆತ್ ಅಂದ್ರೇನು. ಸಾಧಾರಣ ತಕ್ಷಣ ಬ್ರೈನ್ ಡೆತ್ ಅಂದ್ರೆ ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಸಾಮಾನ್ಯ ಜನರಿಗೇನು ಅರ್ಥ ಆಗೋದಿಲ್ಲ ಕಾನ್ಸೆಪ್ಟ್ ಆಫ್ ಬ್ರೈನ್ ಡೆತ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವ್ರದ್ದು ಪ್ರಶ್ನೆ ಕೇಳ್ತಾರೆ ನಮ್ಗೆ, ಮೇಡಮ್ ಬ್ರೈನ್ ಡೆಡ್ ಅಂತೀರಿ, ಸತ್ತೋಗಿದ್ದಾರೆ ಅಂತೀರಿ, ಹಾರ್ಟ್ ಬಡ್ಕೋತಾ ಇದೆ, ಪಲ್ಸ್ ಇದೆ, ಬಿಪಿ ಇದೆ, ECG ಇದೆ, ಸ್ಯಾಚುರೇಷನ್ ತೋರಿಸ್ತಾ ಇದೆ, ಮತ್ತೆ ಸತ್ತೋಗಿದ್ದಾರೆ ಅಂತ ನೀವ್ ಹೆಂಗ್ ಹೇಳ್ತೀರಿ ಅಂತ ಕೇಳ್ತಾರೆ. ಸೊ ಇದನ್ನೆಲ್ಲ ಅವರಿಗೆ ಉತ್ತರ ಕೊಡ್ಬೇಕಂತಂದ್ರೆ ಅವ್ರಿಗೆ ಹೇಳುವಂತ ಡಾಕ್ಟರ್ಗಳಿಗೆ ವೈದ್ಯರಿಗೆ ತುಂಬಾನೇ ತಾಳ್ಮೆ ಇರಬೇಕಾಗತ್ತೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ಒಬ್ರು ಬರೋದಿಲ್ಲ ಸಂಬಂಧಿಕರು, ಒಬ್ರು ಆದ್ಮೇಲೆ ಒಬ್ರು ಬರ್ತಿರ್ತಾರೆ, ಹತ್ತಿರದ ಸಂಬಂಧಿಗಳು, ದೂರದ ಸಂಬಂಧಿಗಳು, ಸ್ನೇಹಿತರು ಎಲ್ಲರೂ ಬರ್ತಾರೆ. ಕೆಲವೊಂದ್ಸಲ ಸಂಬಂಧ ಇಲ್ಲದೆ ಇರೋರು ಬಂದು ಕೇಳ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬರಿಗೂ ನಾವು ಪೇಷಂಟ್ ಕಂಡೀಷನ್ ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಬ್ರೈನ್ ಡೆತ್ ಅಂದ್ರೆ ಏನು, ಕೆಲವೊಂದ್ಸಲ ಟೆಸ್ಟ್ಗಳನ್ನ ಮಾಡಿ ಅವರಿಗೆ ತೋರಿಸಿ ಕನ್ವಿನ್ಸ್ ಮಾಡಬೇಕಾಗತ್ತೆ. ಸೊ ಕೆಲವರು ಕನ್ವಿನ್ಸ್ ಆಗ್ತಾರೆ, ಇನ್ ಕೆಲವರು ಕನ್ವಿನ್ಸ್ ಆಗೋದಿಲ್ಲ. ಸೊ ಅದ್ ಸ್ವಲ್ಪ ಕಷ್ಟದ ಕೆಲಸನೇ.
1: ಅಂದ್ರೆ ಇದು ಈ ಕೆಲಸವನ್ನ ಮಾಡ್ತಾ ಇರುವಂತ ವೈದ್ಯರಿಗೆ ಒಂದು ಸವಾಲು.
0: ಹೌದು,
1: ಇದಲ್ಲದೇನೆ ಜನರಲ್ಲಿ ಇನ್ನೂ ತಪ್ಪು ಗ್ರಹಿಕೆಗಳು ಏನಿದೆ ಅಂದ್ರೆ, ಈ ತರ ಅಂಗಾಂಗಗಳನ್ನ ಒಬ್ಬ

0: ಿಂದ ಇನ್ನೊಬ್ಬ ವ್ಯಕ್ತಿಗೆ ಹಾಕುವಾಗ ಇದರಲ್ಲಿ ವೈದ್ಯರಿಗೆ ಏನಾದ್ರೂ ದುಡ್ಡು ಕಾಸು ಇದೆಯಾ, ಲಾಭ ಇದೆಯಾ ಅನ್ನೋದು ಯೋಚನೆ
1: ಮಾಡ್ತಾರೆ. ಒಂದು ವೈದ್ಯರಿಗೆ ಹಾಸ್ಪಿಟಲ್ಗೆ ಏನಾದ್ರೂ ಲಾಭ ಇದೆಯಾ ಅಂತೇಳಿ, ಇದು ಪೂರ್ತಿಯಾಗಿ ಸಾಮಾಜಿಕ ಕಾರ್ಯ ಇದು. ಇದರಲ್ಲಿ ವೈದ್ಯರಿಗಾಗ್ಲಿ ಆಸ್ಪತ್ರೆಗಾಗ್ಲಿ ಯಾವುದು ಲಾಭ ಇರೋದಿಲ್ಲ. ಅದೇ ರೀತಿ ಇನ್ನೊಂದು ಪ್ರಶ್ನೆ ಪೇಷಂಟ್ಸ್ ಗಳು ಕೇಳೋದೇನಂದ್ರೆ, ರೋಗಿಯ ಕುಟುಂಬಕ್ಕೆ ಏನಾದ್ರೂ ಅನುಕೂಲ ಆಗತ್ತಾ, ಏನಾದ್ರೂ ಹಣಕಾಸಿನ ಸಹಾಯ ಸಿಗತ್ತಾ, ಅಥವಾ ಅವ್ರ ಫ್ಯಾಮಿಲಿಗೆ ಏನಾದ್ರೂ ಕೆಲಸ ಕೊಡಕ್ಕಾಗತ್ತಾ ಕೆಎಂಸಿಯಲ್ಲಿ ಅಂತ ಕೇಳ್ತಿರ್ತಾರೆ. ಸೊ ಆತರ ಎಲ್ಲ ಏನು ಮಾಡಕ್ಕಾಗಲ್ಲ. ಇಲ್ಲಿ ಯಾರಿಗೂ ಯಾವುದೇ ಹಣಕಾಸಿನ ಸಹಕಾರ ಇರೋದಿಲ್ಲ. ಇದು ಪೂರ್ತಿ ಸಾಮಾಜಿಕ ಕಾರ್ಯ ಆಗಿರೋದ್ರಿಂದ ಯಾವ ಹಣಕಾಸಿನ ಸಹಾಯನೂ ಇರೋದಿಲ್ಲ.
0: ಈಗ ಡಾಕ್ಟರ್ ವೀಣಾ ಅವರ, ಇದಕ್ಕೆ ಆದಂತ ಒಂದಿಷ್ಟು ಕಾಯ್ದೆ ಕಾನೂನುಗಳು ಇರಬಹುದಲ್ಲ?
1: ಹೌದು ಮೇಡಮ್,
0: ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ.
1: 1994 ಟ್ರಾನ್ಸ್ಪ್ಲಾಂಟೇಶನ್ ಆಫ್ ಹ್ಯೂಮನ್ ಆರ್ಗನ್ಸ್ ಅಂಡ್ ಟಿಶ್ಯೂಸ್ ಆಕ್ಟ್ ಅಂತೇಳಿ ಪಾಸ್ ಮಾಡಿದ್ರು. ಈ ಆಕ್ಟ್ ತುಂಬಾ ಕೆಲಸಗಳನ್ನ ರೆಗ್ಯುಲೇಟ್ ಮಾಡತ್ತೆ. ಬಟ್ ಆದ್ರೆ ಮೇನ್ಲಿ ಇಲ್ಲಿ ಯಾವುದು ಹಣಕಾಸಿನ ವ್ಯವಹಾರ ನಡೀಬಾರದು, ದಂಧೆ ನಡೀಬಾರದು, ಕಿಡ್ನಿ ಅಥವಾ ಲಿವರ್ ಮಾರಾಟಗಳು ನಡೀಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಆಕ್ಟ್ ಅನ್ನ ಪಾಸ್ ಮಾಡಿದ್ರು. ಸೊ ಇದು ಯಾವ ಹಾಸ್ಪಿಟಲ್ ಅಲ್ಲಿ ನಾವು ಅಂಗಾಂಗಗಳನ್ನ ತೆಗಿಬೇಕು, ಯಾವ ಹಾಸ್ಪಿಟಲ್ ಅಲ್ಲಿ ಜೋಡಿಸ್ಬೇಕು, ಮತ್ತೆ ಬ್ರೈನ್ ಡೆತ್ ಅನ್ನ ಯಾರು ಡಿಕ್ಲೇರ್ ಮಾಡಬೇಕು, ಯಾರು ಪ್ರಮಾಣೀಕರಿಸಬೇಕು ಇದನ್ನ, ಸೊ ಎಲ್ಲಾ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಇದು ಡಿಕ್ಲೇರ್ ಮಾಡುತ್ತೆ.
0: ಅಂದ್ರೆ ಈ ಒಂದು ಕಾಯ್ದೆಗಳಿಗೆ ಅನುಸಾರವಾಗಿನೇ ಒಬ್ಬ ವ್ಯಕ್ತಿಯ ಮಿದುಳು ನಿಷ್ಕ್ರಿಯ ಆಗಿದೆ ಅನ್ನೋ ನಿರ್ಧಾರಕ್ಕೆ ಬಂದು ನಂತರ ಅವರಿಗೆ ಒಂದು ಕನ್ವಿನ್ಸ್ ಮಾಡಿ ದಾನವನ್ನ ಮಾಡ್ಲಿಕ್ಕೆ ನೀವು ಪ್ರಚೋದನೆಯನ್ನ ನೀಡಿ.
1: ಈ ಕಾಯ್ದೆ ಪ್ರಕಾರ ಯಾರು ಬ್ರೈನ್ ಡೆತ್ ಡಿಕ್ಲೇರ್ ಮಾಡಬೇಕು ಅಂತ ಎಲ್ಲ ಇದೆ. ಇದ್ರ ಪ್ರಕಾರ 4 ಡಾಕ್ಟರ್ಸ್ ಬ್ರೈನ್ ಡೆತ್ ಅನ್ನ ಡಿಕ್ಲೇರ್ ಮಾಡಬೇಕು. ಅದರಲ್ಲಿ ನ್ಯೂರೋಸರ್ಜನ್ ಅಥವಾ ನ್ಯೂರೋಲಜಿಸ್ಟ್ ಕಂಪಲ್ಸರಿ ಇರಬೇಕು. ಅವ್ರನ್ ಬಿಟ್ರೆ ಫಿಸಿಷಿಯನ್, ಇನ್ನೊಬ್ರು ಇಂಟೆನ್ಸಿವಿಸ್ಟ್ ಪೇಷಂಟ್ಸ್ ನೋಡ್ತಾ ಇರ್ತಾರಲ್ಲ ಅವರು, ಮತ್ತೆ ಆಸ್ಪತ್ರೆ ಅಧೀಕ್ಷಕರು ಅಥವಾ ಹಾಸ್ಪಿಟಲ್ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವರು. ಸೊ ಅವ್ರು 4 ಬಂದು ಪೇಷಂಟ್ ಅನ್ನ ಪರೀಕ್ಷೆ ಮಾಡಿ ಬ್ರೈನ್ ಡೆತ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಮತ್ತೆ 6 ಬಿಟ್ಟು ಅದೇ 4 ಬಂದು ಮತ್ತೆ ಪರೀಕ್ಷೆ ಮಾಡಿ ಮತ್ತೆ ಬ್ರೈನ್ ಡೆತ್ ಇದೆ ಅಂತ ಕನ್ಫರ್ಮ್ ಮಾಡಿ ಡಬಲ್ ಶ್ಯೂರ್ ಮಾಡಿದ ಮೇಲಷ್ಟೇ ಈ ಪೇಷಂಟ್ ಬ್ರೈನ್ ಡೆಡ್ ಆಗಿದ್ದಾರೆ ಅಂತೇಳಿ ಪ್ರಮಾಣೀಕರಿಸ್ತಾರೆ. ಅವರು ಪ್ರಮಾಣೀಕರಿಸಿದ ಮೇಲಷ್ಟೇ ನಾವು ಮುಂದುವರೆಸ್ತೀವಿ ಅಂಗಾಂಗದಾನ ಪ್ರಕ್ರಿಯೆಯನ್ನ.
0: ಈಗ ಡಾಕ್ಟರ್ ವೀಣಾ ಅವರ, ಈ ಬೇರೆ ಬೇರೆ ಅಂಗಗಳು ಕಾರ್ಯನಿರ್ವಹಿಸುವುದು ಬೇರೆ ಬೇರೆ, ಮತ್ತೆ ಕೆಲವು ವ್ಯಕ್ತಿಗಳಿಗೆ ಕೆಲವು ಅಂಗಗಳ ಮಾತ್ರ ಅವಶ್ಯಕತೆ ಇರ್ತದೆ. ಇವು ಈಗ ಒಬ್ಬ ಬ್ರೈನ್ ಡೆಡ್ ಆದ ವ್ಯಕ್ತಿಯ ದೇಹದಿಂದ ತೆಗೆದ ಮೇಲೆ ಇನ್ನೊಬ್ಬರಿಗೆ ಕೂಡಿಸುವವರಿಗೆ ಅಳವಡಿಸುವವರಿಗೆ ಸುಮಾರು ಕಾಲಾವಧಿ ಆಗ್ತದೆ. ಅಷ್ಟರವರೆಗೆ ಈ ಅಂಗಗಳನ್ನ ಪ್ರಿಸರ್ವ್ ಮಾಡಿ ಇಡ್ಲಿಕ್ಕೆ ಆಗ್ತದೆ?
1: ಹೌದು. ಸೊ ಪ್ರಿಸರ್ವ್ ಮಾಡೋದಂದ್ರೆ ಪ್ರತಿಯೊಂದು ಅಂಗಕ್ಕೂ ಅದರದ್ದೇ ಆದ ಒಂದು ಟೈಮ್ ಲೈನ್ ಇದೆ. ಈಗ ಹಾರ್ಟ್ ಅಂತ ಬಂದ್ರೆ ಅದನ್ನ 4 ಒಳಗಡೆನೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ನಾವು ಅಳವಡಿಸಬೇಕು ಪೇಷಂಟ್ಗೆ. ಇನ್ನು ಲಂಗ್ಸ್ ಅನ್ನ 6 ಒಳಗೆ ಅಳವಡಿಸಬೇಕು, ಕಿಡ್ನಿನ 12 24 ಮತ್ತೆ ಲಿವರ್ ಅನ್ನ 12, ಹೀಗೆ ಎಲ್ಲಾ ಅಂಗಾಂಗಗಳಿಗೂ ತಮ್ಮದೇ ಆದ ಟೈಮ್ ಲೈನ್ ಇದೆ. ಅಂಗಾಂಗಗಳನ್ನ ತೆಗಿಲಿಕ್ಕೆ ಏನ್ ವೈದ್ಯರು ಬರ್ತಾರಲ್ಲ, ಅದೊಂದು ಟೈಮ್ ಇಟ್ಕೊಂಡೇ ಬರ್ತಾರೆ. ಅಂದ್ರೆ ನಾವು ವಾಪಸ್ ಎಷ್ಟೊತ್ತಿಗೆ ಹೋಗ್ತೀವಿ ಅಂತಂದೇಳಿ ಒಂದು ಅವ್ರದ್ದು ಫ್ಲೈಟ್ ಎಷ್ಟೊತ್ತಿಗೆ ಇರುತ್ತೆ ಅಥವಾ ಕಾರ್ ಅಲ್ಲಿ ಎಷ್ಟೊತ್ತಿಗೆ ಹೋಗಿ ಅಲ್ಲಿ ರೀಚ್ ಆಗ್ತಾರೆ ನೋಡ್ಕೊಂಡು ಅದ್ರ ಪ್ರಕಾರ ಅಂಗಾಂಗನ ಇಷ್ಟೊತ್ತಿಗೆ ತೆಗಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, 4 ರಿಟರ್ನ್ ಫ್ಲೈಟ್ ಇದೆ ಅಂತಂದ್ರೆ ಅವ್ರು 11-12 ಅಂಗಾಂಗನ ತೆಗಿಯೋದಿಲ್ಲ. ಸೊ 4 ರಿಟರ್ನ್ ಫ್ಲೈಟ್ ಗೆ ಅಟ್ಲೀಸ್ಟ್ 3:30 ಅಲ್ಲಿ ರೀಚ್ ಆಗ್ಬೇಕು ಅವರು. ಸೊ ಅವಾಗ 3:00 ಅಂಗಾಂಗನ ತೆಗಿತಾರೆ ಅವರು. ವಿತ್ ಇನ್ ದಟ್ ಟೈಮ್ ಅಂದ್ರೆ ಆ ಸಮಯದಲ್ಲಿ ನಾವು ಅಂಗಾಂಗವನ್ನ ಅಳವಡಿಸ್ಬಿಡ್ಬೇಕು. ಆಮೇಲೆ ತಗೊಂಡು ಹೋಗುವಾಗ್ಲೂ ಕೂಡ ಗ್ರೀನ್ ಕಾರಿಡೋರ್ ಕ್ರಿಯೇಟ್ ಮಾಡ್ತೀವಿ ನಾವು ಅಂಗಾಂಗಗಳಿಗೆ. ಬೈ ರೋಡ್ ಹೋಗೋದಾದ್ರೆ ಆಂಬ್ಯುಲೆನ್ಸ್ 0 ಟ್ರಾಫಿಕ್ ಅಲ್ಲಿ ಕಳಿಸ್ಕೊಡ್ತೀವಿ. ಬೈ ಫ್ಲೈಟ್ ಹೋಗೋದಾದ್ರೂ ರ್ಯಾಪಿಡ್ ಚೆಕ್ ಇನ್ ಮಾಡ್ಬಿಟ್ಟು ಅಲ್ಲೂ ಕೂಡ ಬ್ಯಾಂಗ್ಳೂರು, ಚೆನ್ನೈ ಅಥವಾ ಬೆಳಗಾಂ ಇಂತ ಕಡೆ ಎಲ್ಲ ಹೋಗ್ತಾ ಇರುತ್ತೆ ನಮ್ದು ಅಂಗಾಂಗಗಳು. ಅಲ್ಲಿ ಗ್ರೀನ್ ಕಾರಿಡೋರ್ ಅಲ್ಲಿ ಅಂಗಾಂಗ ತಲುಪುತ್ತೆ.
0: ಈಗ ತೆಗೆದುಕೊಳ್ಳಂತ ವ್ಯಕ್ತಿ ಅವನೇನ್ ಮಾಡಿರ್ಬೇಕು? ಈಗ ಯಾರಿಗೆ ನೀಡಿದೆ ಅವರು ಕೂಡ ರಿಜಿಸ್ಟ್ರೇಷನ್ ಮಾಡಿಸಿರ್ಬೇಕಾ?
1: ಸೊ ಈಗ ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇರೋ ವ್ಯಕ್ತಿ ಸೋಟೋ ಅಂದ್ರೆ ಸ್ಟೇಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂತೀವಿ, ಮತ್ತೆ ರೋಟೋ ರೀಜನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್, ಮತ್ತೆ ನೋಟೋ ಅಂದ್ರೆ ನ್ಯಾಷನಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್. ಇದು ಯಾವ್ದ್ರಲ್ಲಾದ್ರೂ ಒಂದ್ರಲ್ಲಿ ಅವನು ರಿಜಿಸ್ಟರ್ ಆಗಿರ್ಬೇಕಾಗತ್ತೆ. ಸೊ ಅಂತ ವ್ಯಕ್ತಿಗೆ ಈ ಬ್ರೈನ್ ಡೆಡ್ ವ್ಯಕ್ತಿ ಸಿಕ್ಕಿದ್ದಾರೆ ಅಂದ ತಕ್ಷಣ ಒಂದು ಅಲರ್ಟ್ ಹೋಗುತ್ತೆ ಅವರಿಗೆ, ರೆಸಿಪಿಯೆಂಟ್ಸ್ ಅಲರ್ಟ್. ಸೊ ಇದು ಯಾರಿಗೆ ಹೋಗುತ್ತೆ ಅಂತೇಳಿ ನಮಗೂ ಗೊತ್ತಾಗೋದಿಲ್ಲ, ಹಾಸ್ಪಿಟಲ್ನವ್ರಿಗೂ ಗೊತ್ತಾಗೋದಿಲ್ಲ. ಸೊ ಹಿಂಗೊಂದು ಪೇಷಂಟ್ ಇದೆ ಅಂತ ನಾವು ಇಂಟಿಮೇಶನ್ ಕೊಟ್ಟ ತಕ್ಷಣ ಆ ಸೋಟೋದವರು ಅದನ್ನ ರೆಸಿಪಿಯೆಂಟ್ ಅಲರ್ಟ್ ಮಾಡ್ತಾರೆ, ಡೋನರ್ ಅಲರ್ಟ್ ಅಂತ ಹೇಳ್ಬಿಟ್ಟು. ಸೊ ಬ್ರೈನ್ ಡೆಡ್ ವ್ಯಕ್ತಿಯ ರಕ್ತದ ಗುಂಪು ಯಾವ ರೆಸಿಪಿಯೆಂಟ್ಗೆ ಮ್ಯಾಚ್ ಆಗುತ್ತೋ ಅದರಲ್ಲಿ ಟಾಪ್ ಮೋಸ್ಟ್ ಲಿಸ್ಟ್ ಅಲ್ಲಿ ಇರುವಂತಹ ವ್ಯಕ್ತಿಗೆ ಈ ಆರ್ಗನ್ ಅನ್ನ ಅಲೋಕೇಟ್ ಮಾಡ್ತಾರೆ. ಸೊ ಬ್ರೈಟೆಡ್ ಅಂದ್ರೆ ಆರ್ಗನ್ ಸಿಗುತ್ತೆ ಅಂತ ವಿಚಾರ ಗೊತ್ತಾದಾಗ್ಲೇನೆ ಅಲ್ಲಿ ರೆಸಿಪಿಯೆಂಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅವ್ರಿಗೆ ಅಲ್ಲಿ ಇಮ್ಯುನೋ ಸಪ್ರೆಸೆಂಟ್ಸ್ ಕೊಡಬೇಕು, ಅಡ್ಮಿಷನ್ ಮಾಡ್ಕೋಬೇಕು.

0: ಮಾಡಬೇಕು, ಆಮೇಲೆ ಅವ್ರಿಗೆ ಉಪವಾಸ ಇರಿಸ್ಬೇಕು, ಆಪರೇಷನ್ ರೆಡಿ ಮಾಡ್ಕೋಬೇಕು. ಸೊ ಅಲ್ಲಿ ರಿಸಿಪಿಯೆಂಟ್ ಅನ್ನ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ.
1: ಈಗ ಅಂಗಾಂಗಗಳನ್ನ ತೆಗೆದುಕೊಳ್ಳಲಿಕ್ಕೆ ಯಾವುದೇ ರೀತಿಯ ದುಡ್ಡು ಕಾಸಿನ ವ್ಯವಹಾರ ಏನು ನಡೆಯುವುದಿಲ್ಲ ಅಂತ ಹೇಳಿದ್ರಿ. ಈಗ ಅಂಗಾಂಗ ಸ್ವೀಕರಿಸುವ ವ್ಯಕ್ತಿ ಅದರ ಖರ್ಚು ವೆಚ್ಚ ಭರಿಸಬೇಕಾಗ್ತದೆ?
0: ಹೌದು, ಅಂಗಾಂಗ ಸ್ವೀಕರಿಸುವ ವ್ಯಕ್ತಿ ಆಸ್ಪತ್ರೆ ಚಾರ್ಜ್, ಅದರದ್ದು ಕನ್ಸ್ಯೂಮಬಲ್ಸ್, ಏನು ಔಷಧೋಪಚಾರಗಳು ಬೇಕಾಗಿರುತ್ತೆ ಅದರದ್ದೆಲ್ಲ ಆ ವ್ಯಕ್ತಿ ಭರಿಸಬೇಕಾಗುತ್ತೆ.
1: ಈಗ ಒಬ್ಬ ತಾವು ಒಬ್ಬ ಮಹಿಳಾ ವೈದ್ಯ ಅಂದ್ರೆ ಇಲ್ಲಿ ವೈದ್ಯರು ಕೂಡ ಮನುಷ್ಯರೇ, ಅವ್ರಿಗೂ ಒಂದು ಭಾವನೆಗಳು ಸೆಂಟಿಮೆಂಟ್ಸ್ ಇದು ಇದ್ದೇ ಇರ್ತದೆ. ಅಂದ್ರೆ ಈಗ ನಮ್ಮ ಕಣ್ಣು ಮುಂದೆ ಒಂದು ಚಿಕ್ಕ ಹುಡುಗ ಅಥವಾ ಹುಡುಗಿ ಈ ತರ ಒಂದು ಬ್ರೈನ್ ಡೆಡ್ ಗೆ ಒಳಗಾದಾಗ ನಮಗೂ ಕೂಡ ನಮ್ಮ ಹೃದಯ ಮನಸ್ಸು ಮಿಡಿತದೆ. ತಮ್ಮ ಅನುಭವ ಏನು?
0: ಇದು ಸಾಧಾರಣವಾಗಿ ವೀಕೆಂಡ್ಸ್, ಶನಿವಾರ ಭಾನುವಾರನೇ ಈ ತರ ಕಾಲ್ಸ್ ಬರುತ್ತೆ ಮೇಡಮ್. ಒಂದು ಹಾಸ್ಪಿಟಲ್ ಇಂದ ಫೋನ್ ಕಾಲ್ ಬರುತ್ತೆ, ಹೀಗೆ ಒಂದು 22-23 ವರ್ಷದ ಯುವಕ ಆಕ್ಸಿಡೆಂಟ್ ಆಗಿದೆ, ಬ್ರೈನ್ ಡೆಡ್ ಇದ್ದಾರೆ ಅಂತ ಬರುತ್ತೆ. ಆಗ್ಲೇ ನನಗೆ ಐ ಫೀಲ್ ಒಂದು ಬೀಟ್ ಮಿಸ್ ಆಗುತ್ತೆ ನನಗೆ. ಅದಾದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ನೋಡ್ತೀವಿ, ಬರೀ ಹೆಡ್ ಇಂಜುರಿ ಇರುತ್ತೆ, ಕೈಕಾಲ ಮೇಲೆ ಒಂದು ಸ್ಕ್ರಾಚ್ ಕೂಡ ಇರೋದಿಲ್ಲ. ಸೊ ಫಸ್ಟ್ ಫೀಲ್ ನನಗೆ ಬರೋದು ಸ್ವಲ್ಪ ಹೆಲ್ಮೆಟ್ ಹಾಕೊಂಡ್ ಬಿಟ್ಟಿದ್ರೆ ಉಳಿತಿದ್ನಲ್ಲ ಜೀವ ಅಂತೇಳಿ ಬೇಜಾರು ಅನ್ಸುತ್ತೆ. ಆಮೇಲೆ ರಿಲೇಟಿವ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ, ಅವರ ಸೋಷಿಯಲ್ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡಿದ್ರಂತೂ ಇನ್ನೂ ಬೇಜಾರಾಗುತ್ತೆ. ಒಬ್ಬನೇ ಮಗ ಇರ್ತಾನೆ, ಬಡವ್ರು ಇರ್ತಾರೆ, ನಮ್ಮ ಹಳ್ಳಿ ಜನನೇ ಜಾಸ್ತಿ. ಸೊ ಇಂಥ ಸಂದರ್ಭದಲ್ಲಿ ಬೇಸರ ಆಗುತ್ತೆ. ಬ್ರೈನ್ ಡೆಡ್ ಡಯಾಗ್ನೋಸಿಸ್ ಮಾಡ್ತೀವಿ, ಡಿಕ್ಲೇರ್ ಮಾಡ್ತೀವಿ, ಪ್ರೊಸೀಜರ್ ಮಾಡ್ತೀವಿ, ಇದೆಲ್ಲದಕ್ಕೂ ಒಂದು 1.5-2 ದಿನ ಟೈಮ್ ಬೇಕಾಗತ್ತೆ. ಸೊ ಅಷ್ಟರಲ್ಲಿ ನಮಗೆ ಪೇಷಂಟ್ ಕುಟುಂಬಕ್ಕೆ ಪೇಷಂಟ್ ಜೊತೆ ಏನೋ ಒಂಥರ ಅವಿನಾಭಾವ ಭಾವನೆ ಶುರು ಆಗ್ಬಿಟ್ಟಿರ್ತೈತೆ. ಸೊ ಇದೆಲ್ಲ ಪ್ರೊಸೀಜರ್ ಮುಗಿಸಿ ಮನೆಗೆ ಹೋದಾಗ್ಲೂ ನಮ್ಗೆ ಒಂಥರ ಶೂನ್ಯ ಭಾವನೆ, ಬೇಸರ, ಬೇಜಾರು, ಒಂದ್ ರೀತಿ ಡಿಪ್ರೆಷನ್ನೇ ಆಗಿರುತ್ತೆ. ಇದೆಲ್ಲದ್ರಿಂದ ಹೊರಗ್ ಬರ್ಬೇಕಂದ್ರೆ ಒಂದು 3-4 ದಿನ ಅಂತೂ ಬೇಕಾಗತ್ತೆ. ಸೊ ಕಷ್ಟ ಆಗತ್ತೆ. ಅದರಿಂದನೇ ತುಂಬಾ ಜನ ವೈದ್ಯರು ಈ ಕೆಲಸ ಮಾಡಕ್ ಮುಂದ್ ಬರೋದಿಲ್ಲ, ಬಂದ್ರು ತುಂಬಾ ದಿನ ಈ ವೃತ್ತಿಯಲ್ಲಿ ಮುಂದುವರೆಯೋದಿಲ್ಲ. ಆದ್ರೂ ಒಂದೊಂದ್ಸಲ ಆರ್ಗನ್ ರಿಸೀವ್ ಮಾಡಿದವರು, ಅಂದ್ರೆ ಅಂಗಾಂಗ ರಿಸೀವ್ ಮಾಡಿದವರು, ಯಾವ್ದೋ ಒಂದು ಚಿಕ್ಕ ವಯಸ್ಸಿನ ಹುಡುಗ, 25-20 ವರ್ಷದ ಹುಡುಗ, ಅಂಗಾಂಗ ದಾನ ಕೊಟ್ಮೇಲೆ ಇಂಜಿನಿಯರಿಂಗ್ ಮುಗಿಸಿದಾನೆ, ಚೆನ್ನಾಗಿದ್ದಾನೆ, ಅಥವಾ ಒಬ್ಬ ತಾಯಿ ಬದುಕಿದ್ಲು ಕಿಡ್ನಿ ಕೊಟ್ಮೇಲೆ, ಮಕ್ಳಿಗೆ ತಾಯಿ ಆಗಿದ್ದಾಳೆ, ಅಥವಾ ನಾರ್ಮಲ್ ಜೀವನ ನಡೆಸ್ತಾ ಇದ್ದಾನೆ ಅಂತ ಕೇಳಿದಾಗ ಆಯ್ತು, ಈ ಕೆಲಸ ಮಾಡೋದ್ರಲ್ಲಿ ಸ್ವಲ್ಪ ಪರಿಪೂರ್ಣತೆ ಇದೆ, ಮಾಡ್ಬೇಕು ಅಂತ ಅನಿಸ್ತದೆ. ಅಂಗಾಂಗ ವೈಫಲ್ಯ ಇರುವಂತವರು ತುಂಬಾ ಜನ ಇದ್ದಾರೆ. ದೇರ್ ಇಸ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ಆರ್ಗನ್ ರೆಸಿಪಿಯೆಂಟ್ಸ್. ಹಾಗೆ ದಾನಿಗಳು ತುಂಬಾ ಕಡಿಮೆ ಇದಾರಂತಲ್ಲ, ದಾನ ಮಾಡುವವರು ಕಡಿಮೆ ಇದ್ದಾರೆ. ಆದ್ರೂ ನಾನು ಜನತೆಗೆ ಒಂದ್ ಮಾತು ಹೇಳೋದಂದ್ರೆ, ಯಾವಾಗ ಬೈಕ್ ಹತ್ತಿದ್ರು ಹೆಲ್ಮೆಟ್ ಹಾಕೊಳ್ರಿ, ಕಾರಲ್ಲಿ ಸೀಟ್ ಬೆಲ್ಟ್, ಮತ್ತೆ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ರಿ. ನೀವ್ ಇಲ್ದೇ ನಿಮ್ಮ ಫ್ಯಾಮಿಲಿ ಹೇಗಿರುತ್ತೆ, ನಿಮ್ ತಂದೆ ತಾಯಿ ಎಷ್ಟು ಸಂಕಟ ಪಡ್ತಾರೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದೀನಿ. ಸೊ ಹಂಗಾಗಿ ಅವರಿಗೋಸ್ಕರನಾದ್ರೂ ನೀವು ಸೇಫ್ಟಿ ರೂಲ್ಸ್ ಫಾಲೋ ಮಾಡಲೇಬೇಕು. ಹಂಗೂ ಮಿಕ್ಕಿ ದುರದೃಷ್ಟವಶಾತ್ ಅಪಘಾತ ಆದಾಗ ದಯವಿಟ್ಟು ಅಂಗಾಂಗಗಳನ್ನ ಸುಡುವ ಅಥವಾ ಮಣ್ಣು ಮಾಡುವ ಬದಲು ಅಂಗಾಂಗ ದಾನ ಮಾಡ್ರಿ. ನಮ್ಮಲ್ಲಿ ಒಂದು ಪ್ಲೆಡ್ಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ನಾವು ಇಂಟರ್ನೆಟ್ಗೆ ಹೋಗ್ಬಿಟ್ಟು ಐ ವಾಂಟ್ ಟು ಪ್ಲೆಡ್ಜ್ ಮೈ ಆರ್ಗನ್ಸ್ ಅಂತಂದ್ರೆ ಒಂದು ಕೋಡ್ ಬರುತ್ತೆ. ಸೊ ಆ ಕೋಡ್ ಅಲ್ಲಿ ಎಲ್ಲರೂ ಕೂಡ ತಮ್ಮ ಅಂಗಾಂಗಗಳನ್ನ ದಾನ ಮಾಡ್ಲಿಕ್ಕೆ ಪ್ಲೆಡ್ಜ್ ಮಾಡಬಹುದು.
1: ಧನ್ಯವಾದಗಳು ವೀಣಾ ಅವರೇ. ಸಾಕಷ್ಟು ಈ ಅಂಗಾಂಗ ದಾನದ ಬಗ್ಗೆ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಅಂಗಾಂಗ ದಾನದ ಮಹತ್ವ ಡಾಕ್ಟರ್ ವೀಣಾ ಕಾಟಪ್ಪ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಪ್ರಸಾರವಾಯಿತು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದಿನ ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಕೇಳಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚರ್ಚೆ.
5: ಏಕಲನ ಏನ್ ಮಾಡತ್ತೀವಪ್ಪ?
6: ಏನಿಲ್ವಾಪ್ಪ, ಇನ್ನೇಗೆ ತೊಗರಿಯಾಗ ಹರಗಿದೆ, ಟ್ರ್ಯಾಕ್ಟರ್ ಹೋತ ಸುಮ್ ಕೂತ್ ನೋಡಿ ಗಿಡದ ನಳಿಗೆ.
5: ಏ ತೊಗರಿ ಭಾರಿ ಚಂದ ಬಂದೈತಿ ನೋಡಪ್ಪ.
6: ಮಳಿ ಇಲ್ಲಂದ್ರೆ ಚಂದ ಬಂದ ನೋಡ್ ಸ್ವಲ್ಪ.
5: ಮಳಿ ಇಲ್ಲಂದ್ರು ಬರ್ತತಿ, ಮಳಿ ಹೆಚ್ಚಾದ್ರೂ ಬರ್ತದೆ, ಕಡಿಮೆ ಆದ್ರೂ ಬರ್ತಲ್ಲ.
6: ಅಂದಂಗ ನೀ ಏನಾಕಿ ಈ ಸಲ?
5: ನಾನು ಸೂರ್ಯಪಾನ ಹಾಕಿನಪ್ಪ.
6: ಅಂದಂಗ ವಾಯ ಈ ಕಡೆ ಬಂದತ್ತಲ್ಲ, ಗಾಡಿ ಹಾಕೋ.
5: ಏ ಏನಿಲ್ಲ, ಅಲ್ಲಿ ಓಣ್ಯಾಗ ಹುಡುಗರು ಹೇಳತ್ತಿದ್ರ ಅದೇನ ವಿಮಾ ಕಟ್ಟಬೇಕು ಅನ್ನತ್ತಿದ್ರ, ಅದ ಏನ್ ನನಗೂ ಒಂದು ಅರ್ಥ ಆಗಲಾಗಿತ್ತು, ಅದಕ್ಕೆ ಬಂದಿದ್ದೀನಿ ನಿಂತಕ.
6: ವಿಮಾ ಕಟ್ಟುದ? ನನಗೂ ಗೊತ್ತಿಲ್ಲ, ನಾನು ಕೇಳಿ ನೀವು ವಿಮೆ ಕಟ್ಟಬೇಕು ಸರ್ಕಾರದ ಯೋಜನೆಗಳು ಅದಾವು ಅಂತ ನಾನು ಕೇಳಿ.

0: ಬಟ್ ಯಾವು ಏನು ಒಂದು ಗೊತ್ತಿರಲ್ಲ ನಮ್ಗ.
1: ನಾ ಗಾಡಿಗಳಿಗೆ ಮನುಷ್ಯರಿಗೆ ವಿಮಾ ಇರ್ತಾವ ಅಂತ ಮಾಡಿದ್ಯಪ್ಪ, ಈಗ ಬೆಳೆಗಳಿಗೆ ವಿಮಾ ಅದಾವ ನೋಡು.
0: ಹೌದು, ನಾನು ಹೊಸ್ದಾಗಿ ಕೇಳೀನಿ. ಮತ್ತೆ ಎಲ್ಲೋ ವಿಮಾ ಕಟ್ಟೋದಂದ್ರೆ ಏನು ಕಟ್ಟಿದ್ರೆ ಬರ್ತಾವಂತ ಏನಿನ?
1: ಏ ಬರ್ತಾವ ಅನ್ನುವ ಸುದ್ದಿ ಕೇಳಿ ನಾನು ಬರ್ತಾವಿಲ್ಲ, ನನಗೂ ಗೊತ್ತಿಲ್ಲ. ಆದ್ರ ಕಟ್ಟುನೇನ ನಾ ತಿನ್ನ
0: ಅಲ್ಲ, ಸುದ್ದಿ ಕೇಳಿ ಕಟ್ಟಿದವ್ರು ಯಾರ ತಗೊಂಡ್ ಏನಾರ ಗೊತ್ತ ನಿನಗ?
1: ಏ ಅದು ನನಗೆ ಗೊತ್ತಿಲ್ಲಪ್ಪ.
0: ಮತ್ತೆ ಹೆಂಗ್ ಕಟ್ಟುದು, ಹೆಂಗ್ ಯಾವ ಆಧಾರದ ಮ್ಯಾಗ ಕಟ್ಟುದು ಹೇಳು.
1: ಏ ನಮ್ಮ ಓನ್ಯಾಗ ಇವ್ ಅದಲ್ಲ ರಂಗಣ್ಣ, ರಂಗಣ್ಣಗ ವಿಮಾ ಜಮಾಗ್ಯಾವತ್ತು.
0: ಅಲ್ಲೋ ದೇಶದಾಗ 8 ಮಂದಿ ರೈತರಿದೀವಿ, ಎಲ್ಲರಿಗೆ ಹೆಂಗ್ ಕೊಡ್ತಾರ ಹೇಳು ನಮ್ಮ.
1: ಏ ಕೊಡ್ತಾರತ್ತ, ಒಂದ್ 3-4 ಜನ ತಗೊಂಡಾರತ್ತ ಅವನ್ ನನಗೆ ಹೇಳ್ಯಾನ.
0: ನನಗೇನ್ ನಂಬಿಕಿಲ್ಪ ಎಷ್ಟ್ ಬರ್ತಾವ
2: ಗೊತ್ತಿಲ್ಲ. ಏನ್ ಡಿಸ್ಕಸ್ ನಡೆಸಿರಿ
0: ನೋಡಿ, ಸಿದ್ದಾನ ಈ ಕಡೆ ಬಂದ ನೋಡ.
1: ಏ ನೆನದವ್ರ ಮನದಲ್ಲಿ ಅಂದ ಸಿದ್ದಾನ ಬಂದ ನೋಡ, ಅವನ್ ಕಡೆನೆ ಕೇಳಂತು.
2: ಏನ್ ಚರ್ಚೆ ನೋಡದಪ್ಪ, ಬಾಳ ಬಿಜಿ ಇದಿರ್ಲ
1: ಸಿದ್ದಾನ. ಈಗ ನೋಡು, ನಾವು ಮನುಷ್ಯರಿಗೆ ವಿಮಾ ಮಾಡೋದು ಕೇಳಿದೆ, ಗಾಡಿಗಳು ವಿಮಾ ಮಾಡ್ತಾರ ಅನ್ನೋದು ಕೇಳಿದ್ ನಾನು. ಈ ಬೆಳೆ ವಿಮಾ ಮಾಡ್ಬೇಕು ಅಂತೇಳಿ ಹೇಳಾತಿದ್ರು, ಅದಕ್ಕೆ ನನಗೆ ಗೊತ್ತಿರಲಿಲ್ಲ ನೋಡಿ, ಅದನ್ನ ಕೇಳಾತಿದ್ದೇವೆ.
2: ಹೌದೌದು, ಬೆಳೆ ವಿಮಾ ಮಾಡೋದು ಬಹಳ ಮುಖ್ಯ ಐತಿ. ಈಗ ಬೆಳೆ ವಿಮಾದಾಗ 2 ಪ್ರಕಾರ ಅದಾವ. ಒಂದು ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ, ಇನ್ನೊಂದು ಹವಾಮಾನ ಆಧಾರಿತ ಫಸಲ್ ಭೀಮಾ ಯೋಜನೆ ಅಂತೇಳಿ. ಇದು ಹವಾಮಾನ ಆಧಾರಿತದ್ದು, ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಪಡ್ತದ, ಅದು ಬಹುವಾರ್ಷಿಕ ಬೆಳೆಗಳಿಗೆ. ಇದು ಫಸಲ್ ಭೀಮಾ ಯೋಜನೆ ಆದಂಥದ್ದು, ಇದು ಕೃಷಿ ಬೆಳೆಗಳಿಗೆ ಸಂಬಂಧಪಡ್ತದೆ.
1: ಎಲ್ಲ ಬೆಳೆಗಳಿಗೂ ಸಿಗ್ತೈತೆ,
2: ಎಲ್ಲ ಬೆಳೆಗಳಿಗೂ ಮಾಡ್ಬೋದು. ನೀವು ಬಿತ್ತೋ ಮುಂಚೆನೆ ಮಾಡ್ಬೋದು, ಬಿತ್ತಲಿಕ್ಕೆ ನಿಮ್ಗೆ ಮಳೆನೇ ಆಗಲಿಲ್ಲ ಅಂದರೂ ಕೂಡ ಇದ್ರಾಗ ವಿಮಾ ಮೊತ್ತವನ್ನು ನಾವು ಪಡ್ಕೋಬಹುದು. ಮತ್ತು ಬಿತ್ತಿದೆವು, ಬಿತ್ತಿಂದ ಯಾವುದಾದ್ರೂ ಹವಾಮಾನ ವೈಪರೀತ್ಯ ಕಾರಣಗಳಿಂದ, ಅಂದರೆ ಮಳೆ ಹೆಚ್ಚಾಯಿತು, ಬರ ಬಿತ್ತು, ಮತ್ತು ಮುಂದೆ ರಾಶಿ ಟೈಮ್ದಾಗ ಅದು ಯಾವ್ದಾರೆ ಒಂದು ಮಳೆಯಾಗಿ ಅಥವಾ ಬಿರುಗಾಳಿ ಬಿಟ್ಟು ಎಲ್ಲ ಹಾಳಾಯ್ತು ಅಂದ್ರೂ ಕೊಯ್ಲು ನಂತರ 14 ದಿನದವರೆಗೂ ವಿಮಾದ ಒಂದು ರಕ್ಷಣೆ ಇರ್ತೈತಿ. ನೀವು ಬೆಳೆ ಬೆಳೆಯುವಾಗ ಯಾವುದೇ ರೀತಿ ಹಾನಿ ಆಯಿತು ಅಂದ್ರೆ, ನಿಮ್ದು ವೈಯಕ್ತಿಕ ಒಬ್ಬರು ಹಾನಿ ಆಗಿತ್ತು ಅಂದ್ರೆ, ಹಾನಿಯಾದ 48 ಗಂಟೆ ಒಳಗೆ ನೀವು ವಿಮಾ ಕಂಪನಿಗೆ ತಿಳಿಸಿದ್ರೆ ಅಂದ್ರೆ ಅವರು ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಿಬಿಟ್ಟು ನಿಮಗೆ ವಿಮಾ ಮೊತ್ತ ಜಮಾ ಮಾಡ್ತಾರೆ. ಮತ್ತು ನೀವು ಸಾಮಾನ್ಯವಾಗಿ ಸಾರ್ವತ್ರಿಕವಾಗಿ ಎಲ್ಲರದು ಹಾನಿ ಆಗಿತ್ತಂದ್ರೆ ಆ ಪ್ರದೇಶದ ಒಂದು ಬೆಳೆ ಇಳುವರಿ ನೋಡ್ಕೊಂಡು ಬಿಟ್ಟು ಎಷ್ಟು ಶೇಕಡ ಇಳುವರಿ ಕಡಿಮೆ ಆಗ್ಯದ ನೋಡಿಕೊಂಡು ಅಷ್ಟು ಶೇಕಡ ಎಲ್ಲರಿಗೆ ವಿಮಾ ಹಣ ಜಮಾ ಮಾಡ್ತಾರೆ.
0: ಅಧಿಕಾರಿಗಳು ಹೊಲಕ್ಕೆ ಬಂದು ಚೆಕ್ ಮಾಡ್ತಾರೆ ಹೆಂಗೆ ಬೆಳೆ ಹಾನಿ ನೋಡಿ.
2: ಹಾಂ, ಹಾನಿ ಒಬ್ಬರದು ಆಗಿತ್ತು ಅಂದರೆ ಹಂಗೆ ಚೆಕ್ ಮಾಡ್ತಾರೆ, ಇಲ್ಲ ಸಾರ್ವತ್ರಿಕ ಆಗಿತ್ತು ಅಂದರೆ ಇಡೀ ಸಾರ್ವತ್ರಿಕವಾಗಿ ಅವ್ರು ಚೆಕ್ ಮಾಡ್ತಾರೆ, ಡ್ರೋನ್ ಮುಖಾಂತರ ಮಾಡ್ತಾರೆ. ಮತ್ತು ಆಧುನಿಕ ತಂತ್ರಜ್ಞಾನಗಳು ಬಂದವ, ವೆಬ್ಸೈಟ್ ಮುಖಾಂತರ, ಸ್ಯಾಟಲೈಟ್ ಮುಖಾಂತರ ಚೆಕ್ ಮಾಡ್ತಾರೆ. ಸಾಕಷ್ಟು ಪರೀಕ್ಷೆ ಮಾಡಲಿಕ್ಕೆ ಸರ್ಕಾರ ಬಳಿ ಅಥವಾ ವಿಮಾ ಕಂಪ್ನಿ ಬಳಿ ಸಾಕಷ್ಟು ಯೋಜನೆಗಳದಾವ. ಇದು ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಭಾರತ ಸರ್ಕಾರದ ಬೆಳೆ ವಿಮಾ ಯೋಜನೆ ಆಗಿದೆ. ಇದು ಪ್ರಕೃತಿ ವಿಕೋಪಗಳು, ರೋಗಗಳು ಮತ್ತು ಕೀಟಗಳು ರೈತರಿಗೆ ಆರ್ಥಿಕ ಸುರಕ್ಷೆ ಮತ್ತು ಪರಿಹಾರ ಒದಗಿಸ್ತದೆ. ಕರ್ನಾಟಕದಲ್ಲಿ ಇದನ್ನು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಕರೀತಾರೆ. ಇದು 2016 ಆರಂಭ ಆಗೈತಿ. ಮತ್ತು ಇದನ್ನು ನೀವು ಕಟ್ಟಬೇಕಾದ್ರೆ CSEಗಳಿಗೆ ಹೋಗಿ ಕಟ್ಟಬೇಕು, ಕಾಮನ್ ಸರ್ವಿಸ್ ಸೆಂಟರ್ ಅಂತ ಇರ್ತಾವ ನೋಡು. ಅಲ್ಲಿ ನಮ್ಮ ಸ್ಯಾಂತಕ್ಕೆ ಇಲ್ಲಿ ಮಾಡಲ್ಲ, ಅಲ್ಲಿ ಒಂದು ಅಂಗಡಿ ಬಾಡಿಗೆ ಹಿಡಿದು ಮಾಡ್ತಾ ಇದ್ದಾರೆ ನೋಡು ಅವರು. ಬೇಕಂದ್ರೆ ಅಲ್ಲಿ ಹೆಚ್ಚುವರಿ ಮಾಹಿತಿ ಏನೇನು ಬೇಕಾಗ್ತಾವ ಏನೇನಿಲ್ಲ ಕೇಳು ಸಲುವಾಗಿ ಅಲ್ಲಿ ಹೋಗುನಂತ. ನಡ್ರಿ ಅಲ್ಲಿ ಹೋಗುನ್
1: ನಡ್ರಿ ನಡ್ರಿ ಹೋಗುನ
0: ನಡ್ರಿ ಹಂಗಂದ್ರೆ
1: ಶಾಂತಕ್ಕ ಏನವ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಏನೋ ಮಾಡಾತಿಲ್ಲ.
3: ಏ ನಮ್ಮ ಕೆಲ್ಸ ಇರ್ತವಲ್ಲಪ್ಪ, ಬರ್ರಿ ಬರ್ರಿ ಬರ್ರಿ, 3 ಜನ ಒಟ್ಟಿಗೆ ಬಂದ್ಬಿಟ್ರಲ್ಲ.
2: ಹೌದು ನೋಡು, ಇವರು ಒಬ್ರು ಬೆಳೆ ವಿಮಾ ಮಾಡಿಸೋಣ ಅಂತಿದ್ರು, ಒಬ್ರು ಬೇಡ ಅಂತಿದ್ರು. ಅದಕ್ಕೆ ಏನೇನು ಬೇಕಾಗ್ತಾವ ಏನೇನಿಲ್ಲ ಮಾಡಿಸ್ಬೇಕಾಗ್ತದ ಅಂತೇಳಿ ನಿಮ್ಮ ಕಡೆನೇ ಮಾಹಿತಿ ಕೇಳ್ಬೇಕಂತೇಳಿ ಬಂದೀವಿ ನೋಡಿ ನಾವು.
0: ಈಗ ನೋಡಿ ಶಾಂತಕ್ಕ, ನನಗಂಕ್ರ ಅದ್ರ ಬಗ್ಗೆ ಒಂದು ಗೊತ್ತಿಲ್ಲ. ಈಗ ಸ್ವಲ್ಪ ಸಿದ್ದಾನ್ ಹೇಳಿದ್ಮ್ಯಾಗ ಸ್ವಲ್ಪ ಗೊತ್ತಾಯ್ತು, ಹೆಂಗೆ ಕಟ್ಟುದು ಏನು ಕಟ್ಟುದು ಏನೇನು ಬೇಕು ಅನ್ನೋದು ಗೊತ್ತಿಲ್ಲ. ಏನೇನು ಬೇಕಂದಂಗೆ
2: ಮತ್ತದು ವಿಮಾ ಮತ್ತು ಬಹಳ ಆಗ್ತೈತಿ ಅನ್ನೋ ವಾಜ್ಯ ಆಗ್ತದೆ ನಮ್ಮ ಕಟ್ಟಲಿಕ್ಕೆ.
3: ಏನಿಲ್ಲ, ರೈತರು ಏನಪ್ಪಾ 1.5% ಅಷ್ಟ ಕಟ್ಟಿದ್ರೆ ಸಾಕು, ಉಳಿದಿದ್ದೆಲ್ಲ ಸರ್ಕಾರ ಕೊಡ್ತದ. ಹಂಗನ ಈಗ ಬೇಕಾಗೋ ದಾಖಲೆಗಳೇನಪ್ಪಾ ಅಂದ್ರ ಆಧಾರ್ ಕಾರ್ಡ್ ಒಂದು, ಅದಂತೂ ನಿಮ್ಮ ಹತ್ರ ಇದ್ದೇ ಇರ್ತದ. ಆಮೇಲೆ ಭೂಮಿ ಹಕ್ಕು ದಾಖಲೆ ಅಂದ್ರ RTC
0: ಅಂದ್ರೆ
3: ಪ್ರಾಣಿ ಉತ್ತಾರ ಅಂತ. ಆಮೇಲೆ ಬ್ಯಾಂಕ್ ಪಾಸ್ಬುಕ್, ಅದ್ರದ್ದು ಡೀಟೇಲ್ಸ್ ಎಲ್ಲ.
2: ಮತ್ತೆ ಇನ್ನೊಂದು ಹೇಳ್ತಿದ್ರು, ಅದು FID ಮಾಡಿಸಿರಬೇಕು, ಅದು RTCಗೆ ಲಿಂಕ್ ಆಗಿರ್ಬೇಕು ಅಂತ ಹೇಳ್ತಿದ್ರು.
0: ಅಂದಂಗೆ ಸಿದ್ದಾನ FID ಅಂದ್ರೆ ಏನಿದು?
2: ಅದು ಫಾರ್ಮರ್ ಐಡಿ ಅಂತೇಳಿ, ಒಬ್ಬ ಕೃಷಿಕನು ಒಂದು ಐಡಿ ಅಂತೇಳಿ.
1: ಮಣ್ಣಿನ ರೈತ ಸಂಪರ್ಕ ಕೇಂದ್ರದಾಗ ಒಂದು ಐಡಿ ಮಾಡಿಕೊಟ್ರ, ಅದಕ್ಕೆ FID ಏನೋ ಅನ್ನತ್ತಿದ್ರು ನೋಡಿ, ಅದೇನು?
2: ಹಾಂ, ನೀವು ಇದ್ದಿದ್ದಿಲ್ಲ ಅಂದ್ರೂ ಮಾಡ್ಕೋಬೇಕು. ಮತ್ತು ಯಾವ ಹೊಲ FIDಗೆ ಲಿಂಕ್ ಇದ್ದಿದ್ದಿಲ್ಲ ಅಂದ್ರೆ ಈಗಲೇ ಹೋಗಿ ಮಾಡಿಸ್ಕೋಬೇಕು ಮೊದಲು ಅದನ್ನು.

0: ಇದು ನೋಡಪ್ಪ, ಈಗ ಪ್ರಾಕೃತಿಕ ವೈಪರೀತ್ಯ ಅಂದ್ರೆ ಅತಿವೃಷ್ಟಿನೂ ಆದ್ರೂ ಬಂತು ಅಥವಾ ಅನಾವೃಷ್ಟಿ ಆದ್ರೂ ಬಂತು.
1: ಅಂದ್ರ ಅತಿ ಹೆಚ್ಚು ಮಳೆ ಆದ್ರೂ ಬರ್ತೈತಿ, ಮತ್ತ ಬರಗಾಲ ಬಿದ್ರು ಬರ್ತೈತಿ ಅಂತ ಹೇಳಾತ್ರ ಶಾಂತಕ.
0: ಪರಿಹಾರ ಸಿಗ್ತದ ನಿಮಗ. ಹಂಗೇನೆ ಅವಾಗ್ಲೇ ಹೇಳಿದ್ನಲ್ಲ, 1.5-2% ರೈತರು ಕಟ್ಟಿಸಿದ್ರೆ ಸಾಕು, ಇನ್ನು ಉಳ್ಕಿದ್ದ ಸರ್ಕಾರ ಕೊಡ್ತದ. ಹಂಗೇನೆ ಆಹಾರ ಬೆಳೆಗಳು, ಎಣ್ಣೆಕಾಳು, ವಾಣಿಜ್ಯ ಅಥವಾ ತೋಟಗಾರಿಕೆ ಬೆಳೆಗಳಿಗೂ ಕೂಡ ವಿಮೆ ಅನ್ವಯ ಆಗ್ತದೆ ಇದಕ್ಕ. ಆಮೇಲೆ ರೈತರು ಅಧಿಕೃತ PMFBY ಪೋರ್ಟಲ್ ಅಥವಾ ಕರ್ನಾಟಕದ ಸಂರಕ್ಷಣೆ ಪೋರ್ಟಲ್ ಮೂಲಕ ಕೂಡ ನೋಂದಾಯಿಸಿಕೊಳ್ಬಹುದು. ಇಲ್ಲೇ ಬಂದು ನೀವು ನೋಂದಣಿ ಮಾಡ್ಕೊಳ್ರಿ, ನಾ ಮಾಡ್ಕೊತೀನಿ.
2: ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ನಿನ್ ಕೈ
0: ಕೊಡ್ತೀನಿ,
2: ನೋಂದಣಿ
0: ಮಾಡ್ಕೊಡ್ತೀನಿ.
3: ಮತ್ತೆ ಇನ್ನೊಂದು, ಇದು ಬರೇ ಮುಂಗಾರಿದ ಅಷ್ಟೇ ಅಲ್ಲ, ನೀವು ಮುಂಗಾರಿ ಬೆಳೆಯುದು ಮಾಡಬಹುದು, ಹಿಂಗಾರಿ ಬೆಳೆಯುದು ಮಾಡಬಹುದು, ಬೇಸಿಗೆ ಬೆಳೆಯುದು ಮಾಡಬಹುದು. ನೀವು ಪ್ರತಿ ಸಲ ಬಿತ್ತನೆ ಆದಾಗ ನೀವು ಆಯಾ ಒಂದು ಕೊನೆ ದಿನಾಂಕ ನೋಡ್ಕೊಳ್ರಿ. ಆಮೇಲೆ ಎಲ್ಲ ಬೆಳೆಗಳು ಎಲ್ಲ ಕ್ಷೇತ್ರಕ್ಕೆ ಅನ್ವಯನೆ ಆಗಲ್ಲ. ನಿಮ್ಮ ಊರಾಗ ಅಥವಾ ನಮ್ಮ ಹೋಬಳಿಗೆ ಯಾವ ಬೆಳೆ ಇರ್ತದ ನೀವು ವೆಬ್ಸೈಟ್ನಾಗ ಚೆಕ್ ಮಾಡ್ಕೋರಿ, ಅಥವಾ ಈ CSEಗೆ ಬಂದು ಶಾಂತಕ್ಕ ಹೇಳಕ್ ಕೇಳಿದ್ರೆ ಹೇಳ್ತಾರೆ ನಮ್ಮ ಊರಿಗೆ ಯಾವ ಬೆಳೆ ಇದು ಕೊಟ್ಟಾರ ಅಂತೇಳಿ, ಆ ಬೆಳೆಗೆ ಅವರು ವಿಮಾ ಮಾಡಿಕೊಡ್ತಾರ.
2: ಅಂದಂಗ ನೋಡಿ, ಇವತ್ತ ಇಲ್ಲಿ ಸಿದ್ಧಾಂತ ಬಂದಾನ ಅಂತೇಳಿ ನಮ್ಗೆ ಗೊತ್ತಾಯ್ತು, ಮತ್ತೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಅವ ಇದ್ರ ಹ್ಞೂ ಅಂತಿದ್ದ, ನಾ ಇದ್ರ ಇಲ್ಲ ಅನ್ನಕತ್ತಿದ್ದೆ. ಈಗ ನೋಡಿ ಶಾಂತಕ್ಕೂ ಎಷ್ಟೊಂದು ಮಾಹಿತಿ ಇದ್ಲು, ನಾ ಏನಿಲ್ಲ ನಾಳೆಗೆ ಆಧಾರ್ ಕಾರ್ಡ್ ಏನು ತಂದು ಕೊಟ್ಬಿಡ್ತೀನಿ, ನನ್ನೊಂದು ಇದು ಮಾಡಿಬಿಡಕ
1: ಅಕ್ಕ. ನಂದು ಒಂದು ಬೆಳೆ ವಿಮಾ ಮಾಡಿಸ್ಕೊಡಾಯ್ತು ನೋಡುವ.
0: ಹ್ಞೂನಪ್ಪ ಆಯ್ತಲ್ಲ. ಇದುವರೆಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಕುರಿತು ಚರ್ಚೆ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಮಹಾಂತೇಶ್ ಕೋತಿನ್, ಶಿದರಾಯ್ ಸಾಳುಂಕೆ, ಸಂತೋಷಿ ಕುಸೂರ್ ಹಾಗೆ ರೇವಣಸಿದ್ಧ ಚಂದಗವಟೆ.
4: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ.
0: ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.
5: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ 330 ಟ್ರಿಲಿಯನ್ ಡಾಲರ್ ಆರ್ಥಿಕತೆಯಾಗುವ ಗುರಿ ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ 3ನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ವಾರ್ತೆಗಳ ವಿವರ: ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆ ಬೆನ್ನೆಲುಬಾಗಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್ 25ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2017-18ರಲ್ಲಿ 1.7 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26ರಲ್ಲಿ 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ

ಸುಮಾರು 314 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ, ಭಾರತದ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡೆಯಬೇಕೆಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಏಕೀಕೃತ ಪಾವತಿ ವ್ಯವಸ್ಥೆ ದಶಕಗಳ ಸೇವೆ

0: 7%ರಷ್ಟು ಪ್ರಗತಿ ಸಾಧಿಸಿದ್ದು 2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯಾಗಿ ಹೊರಹೊಮ್ಮುವ ಗುರಿಯೊಂದಿಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಜಪಾನ್ನ ಟೋಕಿಯೋದಲ್ಲಿ ಅಲ್ಲಿನ ಪ್ರಮುಖ ಹಣಕಾಸು ಮತ್ತು ಹೂಡಿಕೆ ಸಂಸ್ಥೆಗಳ ಉನ್ನತ ಅಧಿಕಾರಿಯೊಂದಿಗೆ ನಡೆದ ಮಾತುಕತೆ ವೇಳೆ ಅವರು ಭಾರತೀಯ ಆರ್ಥಿಕ ಸಾಮರ್ಥ್ಯ ಮತ್ತು ಬೆಳವಣಿಗೆಯನ್ನು ಪ್ರಸ್ತಾಪಿಸಿದರು. ಸಭೆಯಲ್ಲಿ ಮಾತನಾಡಿದ ಅವರು, ಭಾರತದ ಸದೃಢ ಬ್ಯಾಂಕಿಂಗ್ ವಲಯ, ಬೆಳೆಯುತ್ತಿರುವ ಮಧ್ಯಮ ವರ್ಗ ಹಾಗೂ ಹೆಚ್ಚುತ್ತಿರುವ ತಲಾ ಆದಾಯ ದೇಶದ ಆರ್ಥಿಕ ಪ್ರಗತಿಗೆ ವೇಗ ನೀಡುತ್ತಿದೆ ಎಂದರು. ಜಪಾನ್ ಹೂಡಿಕೆದಾರರಿಗೆ ಭಾರತದ ಸೆಮಿಕಂಡಕ್ಟರ್, ಕೃತಕ ಬುದ್ದಿಮತ್ತೆ, ನವೀಕರಿಸಬಹುದಾದ ಇಂಧನ, ಹಸಿರು ಹೈಡ್ರೋಜನ್ ಮತ್ತು ಡಿಜಿಟಲ್ ಮೂಲಸೌಕರ್ಯ ವಲಯಗಳಲ್ಲಿ ಅಪಾರ ಅವಕಾಶಗಳಿವೆ ಎಂದು ತಿಳಿಸಿದರು. H1B ವೀಸಾ ಅರ್ಜಿಗಳನ್ನು ಸಲ್ಲಿಸುವ ಉದ್ಯೋಗದಾತ ಕಂಪನಿಗಳ ಮೇಲೆ ಸುಮಾರು $1,300,265 ಹೆಚ್ಚುವರಿ ಶುಲ್ಕವನ್ನು ವಿಧಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತ ಪ್ರಸ್ತಾಪಿಸಿದೆ. ಇದು ಭಾರತೀಯ ಮಾಹಿತಿ ತಂತ್ರಜ್ಞಾನ ವೃತ್ತಿಪರರು ಹಾಗೂ ಕೌಶಲ್ಯಯುತ ಉದ್ಯೋಗಿಗಳನ್ನು ನೇಮಿಸಿಕೊಳ್ಳುವ ಕಂಪನಿಗಳ ಮೇಲೆ ಭಾರೀ ಆರ್ಥಿಕ ಹೊರೆಯಾಗಲಿದೆ. ಈ ಶುಲ್ಕದಿಂದ ವಾರ್ಷಿಕವಾಗಿ ಸುಮಾರು $8.8 ಶತಕೋಟಿ ಆದಾಯ ನಿರೀಕ್ಷಿಸಲಾಗಿದ್ದು, ವಲಸೆ ಅರ್ಜಿಗಳ ಪರಿಶೀಲನೆ, ವಂಚನೆ ಪತ್ತೆ ಹಾಗೂ ರಾಷ್ಟೀಯ ಭದ್ರತಾ ಪರಿಶೀಲನೆ ಸೇರಿದಂತೆ ವಿವಿಧ ಕಾರ್ಯಗಳಿಗೆ ಬಳಸಲಾಗುವುದು ಎಂದು ಅಮೆರಿಕದ ಆಂತರಿಕ ಭದ್ರತಾ ಇಲಾಖೆ ತಿಳಿಸಿದೆ. ಆದರೆ ಮಿತಿಗೆ ಒಳಪಡದ ಕೆಲವು ಲಾಭರಹಿತ ಹಾಗೂ ಸರ್ಕಾರಿ ಸಂಶೋಧನಾ ಸಂಸ್ಥೆಗಳು ಮತ್ತು ಉನ್ನತ ಶಿಕ್ಷಣ ಸಂಸ್ಥೆಗಳು ಸಲ್ಲಿಸುವ H1B ಅರ್ಜಿಗಳಿಗೆ ಈ ಹೆಚ್ಚುವರಿ ಶುಲ್ಕ ಅನ್ವಯಿಸುವುದಿಲ್ಲ. ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿ ಪಾಲ್ಗೊಳ್ಳಲು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಬೀಜಿಂಗ್ನಲ್ಲಿ ಭೇಟಿಯಾಗಲಿದ್ದಾರೆ. ಅವರಿಂದು ಚೀನಾ ಉಪಾಧ್ಯಕ್ಷ ಹಾನ್ ಜೆಂಗ್ ಅವರನ್ನು ಭೇಟಿ ಮಾಡಿದರು. ಇಂದು ನಡೆಯುತ್ತಿರುವ 25ನೇ ಸುತ್ತಿನ ವಿಶೇಷ ಪ್ರತಿನಿಧಿಗಳ ಮಾತುಕತೆಗೂ ಮುನ್ನ ಉಭಯ ದೇಶಗಳು ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸಿದವು ಎಂದು ಬೀಜಿಂಗ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದೆ. ಉಭಯ ರಾಷ್ಟಗಳ ನಾಯಕರ ನಡುವಿನ ಒಮ್ಮತದ ಆಧಾರದ ಮೇಲೆ ಆರ್ಥಿಕ, ರಾಜಕೀಯ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಸುಧಾರಿಸುವ ಕುರಿತು ಕೂಡ ಚರ್ಚಿಸಲಾಯಿತು. 10 ದಿನಗಳ ಓಣಂ ಹಬ್ಬದ ಅಂತಿಮ ಹಂತವಾದ ಉತ್ರಾಡಂ ಅನ್ನು ಕೇರಳಂನಲ್ಲಿ ಇಂದು ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ನಾಳೆ ಆಚರಿಸಲಾಗುವ ತಿರುವೋಣಂಗೆ ರಾಜ್ಯ ಸಜ್ಜಾಗುತ್ತಿದೆ. ಉತ್ರಾಡಂ ಕೇವಲ ತಿರುವೋಣಂನ ಮುನ್ನಾ ದಿನವಷ್ಟೇ ಅಲ್ಲದೆ ಹಬ್ಬದ ಅಂತಿಮ ಸಿದ್ದತೆಗಳನ್ನು ಪೂರ್ಣಗೊಳಿಸಿ ಅಗತ್ಯ ವಸ್ತುಗಳ ಖರೀದಿ ನಡೆಸುವ ದಿನವೂ ಆಗಿದೆ. ಸಾಂಪ್ರದಾಯಿಕ ಉತ್ರಾಡ್ ಪಾಚೀಲ್ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಮಾರುಕಟ್ಟೆಗಳು ಮತ್ತು ಖರೀದಿ ಕೇಂದ್ರಗಳಲ್ಲಿ ಜನದಟ್ಟಣೆ ಹೆಚ್ಚಿದೆ. ಮನೆಗಳನ್ನು ವರ್ಣರಂಜಿತ ಓಣಂ ಪುಷ್ಪಾಲಂಕಾರಗಳಿಂದ ಅಲಂಕರಿಸಲಾಗುತ್ತಿದ್ದು, ನಾಳೆ ಬಡಿಸಲಾಗುವ ಸಾಂಪ್ರದಾಯಿಕ ಓಣಂಗೆ ಸಿದ್ದತೆಗಳು ನಡೆಯುತ್ತಿವೆ. ವಿವಿಧೆಡೆ ವಿಶೇಷ ಪೂಜೆಗಳು ಆಯೋಜಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅಮೆರಿಕದ ಹಣಕಾಸು ಸಚಿವ ಸ್ಕಾಟ್ ಬಸೆಂಟ್ ಅವರು ಇರಾನ್ ವಿರುದ್ಧ ಬೃಹತ್ ಮಟ್ಟದ ಆರ್ಥಿಕ ನಿರ್ಬಂಧಗಳನ್ನು ಘೋಷಿಸಿದ್ದು, ಇದನ್ನು ಎದುರಿಸಲು ತಮ್ಮ ಬಳಿ 2 ವರ್ಷಗಳ ವಿಶೇಷ ಯೋಜನೆ ಸಿದ್ದವಾಗಿದೆ ಎಂದು ಇರಾನ್ ತಿಳಿಸಿದೆ. ಇರಾನ್ನೊಂದಿಗೆ ಅಮೆರಿಕವು ತನ್ನ ಎಲ್ಲಾ ಆರ್ಥಿಕ ಸಂಬಂಧಗಳನ್ನು ಕಡಿತಗೊಳಿಸಿದ್ದು, ಇರಾನ್ಗೆ ಹಣಕಾಸಿನ ನೆರವು ನೀಡುವ ಇತರ ದೇಶಗಳನ್ನು ಜಾಗತಿಕವಾಗಿ ಪ್ರತ್ಯೇಕಿಸುವುದಾಗಿ ಬೆಸೆಂಟ್ ಎಚ್ಚರಿಸಿದ್ದಾರೆ. ಈ ನೂತನ ನಿರ್ಬಂಧಗಳು ಇರಾನ್ನ ತೈಲ ಸಾರಿಗೆ, ವಿಮಾನಯಾನ, ತಂತ್ರಜ್ಞಾನ, ಚಿನ್ನ ಹಾಗೂ ಡಿಜಿಟಲ್ ಸತ್ವಗಳು ಸೇರಿದಂತೆ ಪ್ರಮುಖ 5 ವಲಯಗಳನ್ನು ಗುರಿಯಾಗಿಸಿಕೊಂಡಿದೆ. ಅಮೆರಿಕದ ಈ ಕ್ರಮಕ್ಕೆ ಪ್ರತಿಕ್ರಿಯಿಸಿರುವ ಇರಾನ್ನ ಆರ್ಥಿಕ ಸಚಿವ ಅಲಿ ಮದಾನಿ ಜದೇಹ ಇಂತಹ ನಿರ್ಬಂಧಗಳನ್ನು ಎದುರಿಸಲು ತಮ್ಮ ದೇಶ ಸಂಪೂರ್ಣವಾಗಿ ಸಜ್ಜಾಗಿದೆ ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಜಾಗತಿಕ ಇಂಧನ ಪೂರೈಕೆಯ ಪ್ರಮುಖ ಮಾರ್ಗವಾಗಿರುವ ಹಾರ್ಮೋಸ್ ಜಲಸಂಧಿ ಮೂಲಕ ಸರಕು ಸಾಗಾಣೆ ಇರಾನ್ ನಿರ್ಬಂಧ ಹೇರಿದ್ದು ಪ್ರಾದೇಶಿಕ ತೈಲ ರಫ್ತನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸುವುದಾಗಿ ಎಚ್ಚರಿಸಿದೆ.

0: ಪರಾರಿಯಾಗಿದ್ದ ಬಾಂಬಿಹಾ ಗ್ಯಾಂಗ್ನೊಂದಿಗೆ ಸಂಬಂಧ ಹೊಂದಿರುವ ಮೂವರು ಭಾರತೀಯ ತನಿಖಾ ಸಂಸ್ಥೆಗಳು ಮಲೇಷ್ಯಾದಲ್ಲಿ ಬಂಧಿಸಿ ಭಾರತಕ್ಕೆ ಕರೆತಂದಿವೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿರುವ ಗೃಹ ಸಚಿವರ ಕಚೇರಿ, ಜಸ್ಪ್ರೀತ್ ಸಿಂಗ್, ಅಜಯ್ ಸಿಂಗ್ ಮತ್ತು ಪವನ್ದೀಪ್ ಸಿಂಗ್ ಎಂಬ ಮೂವರನ್ನು ಭಾರತಕ್ಕೆ ಕರೆತಂದು ಪೊಲೀಸ್ ವಶಕ್ಕೆ ಒಪ್ಪಿಸಲಾಗಿದೆ ಎಂದು ತಿಳಿಸಿದೆ. ಆರೋಪಿಗಳು ಸುಲಿಗೆ, ಗಡಿಯಾಚೆಗಿನ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತುಗಳ ಕಳ್ಳಸಾಗಣೆ ಸೇರಿದಂತೆ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ. ಲುಧಿಯಾನದಲ್ಲಿ ನಡೆದ ಗ್ರೆನೇಡ್ ದಾಳಿಯಲ್ಲಿ ಸಂಚಿನೊಂದಿಗೂ ಇವರು ಸಂಬಂಧವಿದೆ ಎಂದು ಗೃಹ ಸಚಿವರ ಕಚೇರಿ ತಿಳಿಸಿದೆ. ಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಾಟ್ನಾ ಸೇರಿದಂತೆ ಬಿಹಾರದ ಹಲವು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟಿದೆ. ಬಾಗಲ್ಪುರ ಮತ್ತು ಬೇಗುಸರಾಯ್ ಜಿಲ್ಲೆಗಳಲ್ಲಿ ತಡೆಗೋಡೆಗಳು ಒಡೆದು ನೂರಾರು ಜನರು ಬಾಧಿತರಾಗಿದ್ದಾರೆ. ಜಲಸಂಪನ್ಮೂಲ ಇಲಾಖೆಯ ತಂಡಗಳು ತಡೆಗೋಡೆಗಳ ದುರಸ್ತಿ ಕಾರ್ಯದಲ್ಲಿ ತೊಡಗಿವೆ. ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಪ್ರವಾಹ ಪೀಡಿತ ಜಿಲ್ಲೆಗಳ ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಮತ್ತು ರಕ್ಷಣಾ ಕಾರ್ಯಾಚರಣೆಗಳನ್ನು ತ್ವರಿತವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಗಂಗಾ ನದಿಯ ನೀರಿನ ಮಟ್ಟ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರ ಘರಕಾ ಬ್ಯಾರೇಜ್ನ ಎಲ್ಲಾ ಗೇಟ್ಗಳನ್ನು ತೆರೆದಿದೆ. ದೆಹಲಿಯಲ್ಲಿಂದು ಭಾರೀ ಮಳೆಯಾಗಿದ್ದು ಹಲವು ಪ್ರದೇಶಗಳು ಜಲಾವೃತಗೊಂಡು ಸಂಚಾರ ಅಸ್ತವ್ಯಸ್ತವಾಗಿದೆ. ದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲೂ ಪ್ರತಿಕೂಲ ಹವಾಮಾನದಿಂದ ವಿಮಾನ ಸಂಚಾರಕ್ಕೆ ಅಡಚಣೆಯಾಗಿದೆ. ಕನಿಷ್ಠ 18 ವಿಮಾನಗಳ ಸಂಚಾರ ರದ್ದಾಗಿದ್ದು 146 ವಿಮಾನಗಳು ವಿಳಂಬಗೊಂಡಿದೆ. ಕೊಲಂಬೋದಲ್ಲಿ ನಡೆಯುತ್ತಿರುವ ಭಾರತ ಶ್ರೀಲಂಕಾ ನಡುವಿನ ಟೆಸ್ಟ್ ಕ್ರಿಕೆಟ್ ಸರಣಿಯ ಎರಡನೇ ಹಾಗೂ ಅಂತಿಮ ಪಂದ್ಯದ ಮೂರನೇ ದಿನದಾಟದಲ್ಲಿಂದು ತನ್ನ ಮೊದಲ ಇನ್ನಿಂಗ್ಸ್ ಅನ್ನು ಶ್ರೀಲಂಕಾ ಮುಂದುವರೆಸಿದೆ. ಭೋಜನ ವಿರಾಮದ ವೇಳೆಗೆ ಶ್ರೀಲಂಕಾ 4 ವಿಕೆಟ್ ನಷ್ಟಕ್ಕೆ 130 ರನ್ ಗಳಿಸಿ 373 ರನ್ಗಳ ಹಿನ್ನಡೆಯಲ್ಲಿತ್ತು. ಅಲ್ಪ ಮಳೆ ಹಾಗೂ ಕ್ರೀಡಾಂಗಣ ತೇವಾಂಶದಿಂದ ಕೂಡಿದ್ದರ ಪರಿಣಾಮ ದಿನದಾಟಕ್ಕೆ ಅಲ್ಪ ಅಡ್ಡಿಯಾಗಿದೆ. ಎರಡನೇ ದಿನದಾಟದಲ್ಲಿ ನಿನ್ನೆ ಭಾರತ ತನ್ನ ಮೊದಲ ಇನ್ನಿಂಗ್ಸ್ ಅನ್ನು 9 ವಿಕೆಟ್ ನಷ್ಟಕ್ಕೆ 503 ರನ್ಗಳ ಬೃಹತ್ ಮೊತ್ತಕ್ಕೆ ಡಿಕ್ಲೇರ್ ಮಾಡಿಕೊಂಡಿತ್ತು. ಮಳೆಯಿಂದಾಗಿ ಪಂದ್ಯಕ್ಕೆ ಅಡಚಣೆ ಉಂಟಾಗಿದ್ದರೂ ಅತ್ಯುತ್ತಮ ಬ್ಯಾಟಿಂಗ್ ಪ್ರದರ್ಶಿಸಿದ ಧ್ರುವ್ ಜುರೇಲ್ ಅಜಯ 115 ರನ್ ಗಳಿಸಿದರೆ ಅವರಿಗೆ ಕನ್ನಡಿಗ ದೇವದತ್ ಪಡಿಕಲ್ 117 ರನ್ ಗಳಿಸಿ ಸಾಥ್ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 10 ವರ್ಷ ಪೂರೈಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ, ಸೇವಾ ಯಶಸ್ಸಿನ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. 2047 ವೇಳೆಗೆ ಭಾರತ $30 trillion ಆರ್ಥಿಕತೆಯಾಗುವ ಗುರಿ, ಟೋಕಿಯೋದಲ್ಲಿ ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಭಾರತ ಚೀನಾ 25ನೇ ವಿಶೇಷ ಪ್ರತಿನಿಧಿಗಳ ಮಾತುಕತೆಯಲ್ಲಿಂದು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿ. ಹಾಗೂ ಭಾರತ ಶ್ರೀಲಂಕಾ ಟೆಸ್ಟ್ ಕ್ರಿಕೆಟ್ ಮೂರನೇ ದಿನದಾಟದಲ್ಲಿಂದು 300 ರನ್ಗೂ ಅಧಿಕ ಹಿನ್ನಡೆಯಲ್ಲಿ ಶ್ರೀಲಂಕಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ ಶಶಾಂಕ್ ಶೇಷಗಿರಿ ಹಾಗೂ ಸುಪ್ರಿಯಾ ಹಾಡಿರುವ ಬೆಳ್ಳಿ ಚಿತ್ರದ ಹಾಡು. ಕವಿರಾಜ್ ಅವರ ಸಾಹಿತ್ಯವಿದೆ, ವಿ ಶ್ರೀಧರ್ ಅವರ ಸಂಗೀತ ಸಂಯೋಜನೆ ಇದೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

0: ವಿಜಯಪ್ರಕಾಶ್ ಅವರ ಕಂಠದಲ್ಲಿ ಬೆಲ್ ಬಾಟಮ್ ಚಿತ್ರದಿಂದ ಇದ ಗೀತೆಯನ್ನ ಕೇಳಿದ್ರಿ. ಯೋಗರಾಜ್ ಭಟ್ ಅವರ ಸಾಹಿತ್ಯವಿದು, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ. ಇದು ಆಕಾಶವಾಣಿ ಬೆಂಗಳೂರು. ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಚೈತ್ರವನ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
3: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.
4: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದು ಲಕ್ಷ್ಮೀಶನ ಜೈಮಿನಿ ಭಾರತದ 33ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ HC ಶಶಿಕಲಾ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ HR ಶ್ರೀಧರ್.
5: ಕೃಷ್ಣ ತನ್ನ ಸತಿಯರ ಜೊತೆಯಲ್ಲಿ ಕುಳಿತುಬಿಟ್ಟು ತಮಾಷೆಯಾಗಿ ಮಾತನಾಡ್ತಾ ಇದ್ದಾನೆ. ನಗು ನಗುತ್ತಾ ಸರಸೋಕ್ತಿಗಳಿಂದ ಮಾತನ್ನು ಆಡ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಎಲ್ಲ ರಾಜರು ಮಹಾರಾಜರನ್ನು ಕೂಡ ಕೂಡಿಕೊಂಡು ಬಿಟ್ಟು ಪಾರ್ಥ ನಗರದ ಸಮೀಪಕ್ಕೆ ಬಂದಿದ್ದಾನೆ. ವಿಷಯವನ್ನ ದಾರುಕ ಬಂದು ಹೇಳ್ತಾ ಇದ್ದಾನೆ, ಕೃಷ್ಣ ಪಾರ್ಥ ಬಂದಿದ್ದಾನೆ, ಎಲ್ಲ ರಾಜ ಮಹಾರಾಜರು ಕೂಡ ಜೊತೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಆ ದಾರುಕ ಹೇಳಿದಾಗ ಕೃಷ್ಣ ಅರಮನೆಯಿಂದ ಹೊರಟಿದ್ದಾನೆ.

ಆಗ ಕೃಷ್ಣ ಯಾಗಶಾಲೆಗೆ ಬಂದ್ಬಿಟ್ಟು ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ನೀನು ಇಲ್ಲೇ ಇರು, ನಾವು ರಾಜರ ಸಮೂಹವನ್ನ ಎಲ್ಲ ರಾಜಮಹಾರಾಜರು ಕೂಡ ಬಂದಿದ್ದಾರೆ, ಅವರನ್ನು ಕರೆದುಕೊಂಡು ಬರ್ತೇನೆ. ಮಗಧಾಲಭ್ಯ ಮುನಿಶ್ರೇಷ್ಠರು ಬಂದಿದ್ದಾರೆ, ಅವರನ್ನು ಕೂಡ ಕರೆದುಕೊಂಡು ಬರ್ತೇನೆ. ನೀನು ಇಲ್ಲೇ ಇರು, ಜೊತೆಗೆ ನೀನು ಸ್ವಲ್ಪ ಹೊತ್ತು ಬಿಟ್ಟು ಉತ್ಸವದಿಂದ ಎಲ್ಲ ಪುರಜನರನ್ನು ಕೂಡ ಕೂಡಿಕೊಂಡು ಎಲ್ಲ ನಿನ್ನ ರಾಣಿವಾಸದವರನ್ನ ಅರಮನೆಯಲ್ಲಿರ್ತಕ್ಕಂತಹ ಅವರು ಎಲ್ಲರನ್ನೂ ಕೂಡಿಕೊಂಡು ಉತ್ಸವದಂತೆ ನೀನು ಅಲ್ಲಿಗೆ ಬಾ, ಪಾರ್ಥನನ್ನ ಬರಿಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಕೃಷ್ಣ ವಿದುರ ಧೃತರಾಷ್ಟ್ರ ಎಲ್ಲ ರಾಜಮಹಾರಾಜರನ್ನ ಕರೆದುಕೊಂಡ್ಬಿಟ್ಟು ಹೊರಟಿದ್ದಾನೆ ಆ ಊರ ಹೊರಬಾಗಲಿಗೆ.

ಊರಿನ ಬೀದಿ ಬೀದಿಗಳನ್ನ ರಂಗೋಲಿ ಹಾಕ್ಬಿಟ್ಟು ಪನ್ನೀರನ್ನ ಚಿಮುಕಿಸ್ಬಿಟ್ಟು ಅಲಂಕಾರವನ್ನ ಮಾಡಿದ್ದಾರೆ. ಧೂಪದ ವಾಸನೆ ತುಂಬಿ ಹೋಗ್ಬಿಟ್ಟಿದೆ. ಎಲ್ಲ ಹೂವುಗಳನ್ನ ತಂದು ಅಲಂಕಾರವನ್ನ ಮಾಡಿದ್ದಾರೆ. ಚಪ್ಪರವನ್ನ ಹಾಕಿದ್ದಾರೆ. ಒಳ್ಳೆಯ ಮಾಲೆಗಳನ್ನ ಕಟ್ಟಿದ್ದಾರೆ. ಸುಂದರವಾಗಿರ್ತಕ್ಕಂತಹ ನಗರದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ. ಸುಗಂಧದ ವಾಸನೆ ಹೆಚ್ಚಾಗ್ತಾ ಇದೆ. ಎಲ್ಲ ಗುಡಿ ಗೋಪುರಗಳಿಗೂ ಕೂಡ ಬಣ್ಣ ಬಳಿದಿದ್ದಾರೆ. ಕುಂಕುಮದ ಪರಿಮಳ, ಕರ್ಪೂರದ ಪರಿಮಳ ಎಲ್ಲ ನಗರವನ್ನು ಕೂಡ ತುಂಬಿಕೊಂಡಿದೆ. ಆ ರೀತಿಯಾಗಿ ಅರ್ಜುನನ ಒಂದು ಸ್ವಾಗತಕ್ಕೋಸ್ಕರ ಈ ರೀತಿ ಸಿಂಗಾರವನ್ನು ಮಾಡಿದ್ದಾರೆ ಹಸ್ತಿನಾಪುರಕ್ಕೆ. ಅಂತಹ ಒಂದು ಸುಂದರವಾದಂತಹ ನಗರಕ್ಕೆ ಬರ್ತಾ ಇದ್ದಾರೆ.

ಎದುರುಗೊಳ್ಳ ಬೇಕು ಅನ್ನುವಂತಹ ಸಂಭ್ರಮದಿಂದ ಎಲ್ಲ ಪುರಜನರು ಕೂಡ ಬರ್ತಾ ಇದ್ದಾರಂತೆ. ಎಲ್ಲರೂ ಕೂಡ ತಮ್ಮ ತಮ್ಮನ್ನ ಶೃಂಗಾರ ಮಾಡಿಕೊಂಡಿದ್ದಾರೆ, ನಗರ ಶೃಂಗಾರವನ್ನು ಮಾಡಿದ್ದಾರೆ, ಜೊತೆಗೆ ಗೀತೆಗಳನ್ನ ಹಾಡ್ತಾ ವಾದ್ಯಗಳನ್ನ ನುಡಿಸ್ತಾ ಬರ್ತಾ ಇದ್ದಾರೆ. ಎಲ್ಲ ವಿನೋದವಾಗಿರ್ತಕ್ಕಂತಹ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ನಟರು ನರ್ತಕಿಯರು ಎಲ್ಲರೂ ಕೂಡ ಹಾಡ್ತಾ ಇದ್ದಾರೆ. ಮೃದಂಗ ವಾದ್ಯಗಳನ್ನ ನಗಾರಿಗಳನ್ನ ಬಾರಿಸ್ತಾ ಇದ್ದಾರೆ. ಹೊಳೆ ಹೊಳೆಯತಕ್ಕಂತಹ ವಿಲಾಸಿನಿಯ ಗುಂಪು ಶೋಭಾಯಮಾನವಾಗಿ ಬರ್ತಾ ಇದೆ. ದಾರಿಯಲ್ಲಿ ಎಲ್ಲೂ ಕೂಡ ಬಿಡುವೇ ಇಲ್ಲ, ಜಾಗವೇ ಇಲ್ಲ. ಆ ರೀತಿಯಾಗಿ ಸಮುದ್ರದ ಉಪಾದಿಯಲ್ಲಿ ಆ ಪುರಜನರು ಅರ್ಜುನನನ್ನ ಎದುರುಗೊಳ್ಳೋದಕ್ಕೋಸ್ಕರ ಬರ್ತಾ ಇದ್ದಾರೆ.

ಪಲ್ಲಕ್ಕಿ ಬರ್ತಾ ಇದೆ. ಹೀಗೆ ಎಲ್ಲರೂ ಕೂಡ ಅರ್ಜುನನನ್ನು ನೋಡೋದಕ್ಕೋಸ್ಕರ ಬರ್ತಾ ಇದೆ. ಅವರು ಮುಡಿದುಕೊಂಡಿರ್ತಕ್ಕಂತಹ ಆ ಪಾರಿಜಾತದ ಹೂವು ಅದರ ಸುಗಂಧವನ್ನು ಕಂಡುಬಿಟ್ಟು ದುಂಬಿಗಳು ಹಿಂಬಾಲಿಸ್ತಾ ಇದೆಯಂತೆ. ಆ ಝಿಂಕಾರವನ್ನು ಮಾಡ್ತಾ ಇರ್ತಕ್ಕಂತಹ ದುಂಬಿಗಳು ಅವರೆಲ್ಲರ ಹಿಂದೆ ಆ ಸಖಿಯರ ಜೊತೆಯಲ್ಲಿ ಬರ್ತಾ ಇದೆ. ದುಂಬಿಗಳು ಕೂಡ ಅರ್ಜುನನನ್ನು ನೋಡೋದಕ್ಕೋಸ್ಕರ ಎಲ್ಲ ಜನ ಸಮೂಹ ಜೊತೆಗೆ ರಾಣಿವಾಸದವರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ.

ನೋಡೋದಕ್ಕೋಸ್ಕರ ದೇವಕಿ, ಯಶೋದೆ, ಕುಂತಿ ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ. ಅವರೆಲ್ಲರೂ ಕೂಡ ಆನೆಯ ಮೇಲೆ ಕುಳಿತು ಬಿಟ್ಟು ಬರ್ತಾ ಇದ್ದಾರೆ. ಜೊತೆಗೆ ಮಧ್ಯದಲ್ಲಿ ಸ್ತ್ರೀ ಸಮೂಹ, ಮತ್ತೆ ಅದರ ನಡುವೆ ರುಕ್ಮಿಣಿ ಮತ್ತೆ ಸತ್ಯಭಾಮೆಯರ

ರಾಣಿಯರಾದಂತಹ ಜಾಂಬುವತಿ ಮೊದಲಾದ ಎಲ್ಲ ಕಮಲಮುಖಿಯರು ಎಲ್ಲರೂ ಕೂಡ ಸುಂದರವಾದಂತಹ ಸ್ತ್ರೀಯರು ಬರ್ತಾ ಇದ್ದಾರೆ. ಅಲ್ಲಿ ಪರಿಪರಿಯಾಗಿರ್ತಕ್ಕಂತಹ ಉತ್ತಮ ವಸ್ತ್ರಗಳನ್ನು ಧರಿಸಿಕೊಂಡಿದ್ದಾರೆ, ಸುಗಂಧವನ್ನು ಪೂಸಿದ್ದಾರೆ, ಹೂಮಾಲೆಗಳನ್ನು ಆಭರಣಗಳನ್ನು ತೊಟ್ಕೊಂಡಿದ್ದಾರೆ, ಕಿರೀಟಗಳನ್ನು ತೊಟ್ಕೊಂಡಿದ್ದಾರೆ. ಹೀಗೆ ಜೊತೆಗೆ ತಾಂಬೂಲದ ಕೆಂಪು ಬಣ್ಣದ ಆ ಶೋಭೆ ಅವರ ಮುಖಕ್ಕೆ ಶೋಭೆಯನ್ನು ಹೆಚ್ಚಿಸ್ತಾ ಇದೆ. ಬಂಗಾರದ ಪಲ್ಲಕ್ಕಿಗಳನ್ನು ಹಿಡಿದುಕೊಂಡ್ಬಿಟ್ಟು ಹತ್ತಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ.

ಅರ್ಜುನನನ್ನ ಎದುರುಗೊಳ್ಳೋದಕ್ಕೋಸ್ಕರ ಹೋಗ್ತಾ ಇರ್ತಕ್ಕಂತಹ ದಾರಿಯಲ್ಲಿ ಸ್ತ್ರೀ ಸಮೂಹ ತುಂಬಿ ಹೋಗ್ಬಿಟ್ಟಿದೆಯಂತೆ. ಅವರು ಉಟ್ಟಿರ್ತಕ್ಕಂತಹ ಬಟ್ಟೆ ಒಡವೆ ಇದೆಲ್ಲವೂ ಕೂಡ ಕುಂಕುಮದ ಪುಡಿಯಂತೆ ಕಾಣ್ತಾ ಇದೆಯಂತೆ, ಬಂಗಾರದ ಪುಡಿಯಂತೆ ಕಾಣ್ತಾ ಇದೆಯಂತೆ. ಅವರ ಸಂಭ್ರಮ ನಡೀತಾ ಇದ್ದಾಗ ಅವರ ಹಾರಗಳು ಎಲ್ಲವೂ ಕೂಡ ಹರಿದು ಹೋಗ್ಬಿಟ್ಟಿದೆಯಂತೆ, ಹರಿತಾ ಇದೆಯಂತೆ. ಅಷ್ಟು ಸಂಭ್ರಮವನ್ನು ಆವೇಗವನ್ನು ಅವರು ಮಾಡಿಕೊಂಡಿದ್ದಾರೆ. ಅವರ ಕಡೆಗಣ್ಣ ನೋಟ ಇದೆಯಲ್ಲ, ಎಲ್ಲ ನೋಡ್ತಕ್ಕಂತಹ ಅವರ ಕಣ್ಣುಗಳಿಂದ ಕಾಂತಿ ಸೂಸ್ತಾ ಇದೆ, ಅವರ ಉಟ್ಟಿರ್ತಕ್ಕಂತಹ ಬಟ್ಟೆಗಳಿಂದ ಕಾಂತಿ ಹೊಮ್ಮತಾ ಇದೆ, ಅವರ ಹಾವಭಾವಗಳು ಎಲ್ಲರಿಗೂ ಕೂಡ ಮನೋಹರವಾಗಿ ಕಾಣ್ತಾ ಇದೆ. ಎಲ್ಲರೂ ಕೂಡ ಸಂತೋಷದಿಂದ ಅರ್ಜುನನನ್ನು ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ.

ಭಕ್ತಿ ವೈಭವದಿಂದ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಅಲ್ಲಿ ಬರ್ತಾ ಇರತಕ್ಕಂತಹ ಮಹಾರಾಜರನ್ನ ನೋಡಬೇಕು, ಪಾರ್ಥನನ್ನ ಕಾಣಬೇಕು, ಸೈನ್ಯವನ್ನ ನೋಡಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ. ಅರ್ಜುನನ ಪಕ್ಕದಲ್ಲಿ ಬರ್ತಾ ಇರತಕ್ಕಂತಹ ಚತುರಂಗ ಸೈನ್ಯ ಅದನ್ನ ನೋಡಿಬಿಟ್ಟು, ಜೊತೆಗೆ ಅರ್ಜುನ ಎರಡು ಕುದುರೆಗಳನ್ನ ತರ್ತಾ ಇದ್ದಾನಂತೆ. ಎಲ್ಲರೂ ಕೂಡ ನೋಡಿದ್ರು, ಸ್ತ್ರೀಯರು ಅವರು ಚಂದನ ಮುತ್ತು ಅಕ್ಷತೆ ಕುಂಕುಮಗಳಿಂದ ಮಿಶ್ರಿತವಾಗಿರ್ತಕ್ಕಂತಹ ಮೊಸರು ಅರಳು ಗರಿಕೆಗಳು ಸೇರಿರ್ತಕ್ಕಂತಹ ದೊಡ್ಡ ಬಂಗಾರದ ತಟ್ಟೆಯಲ್ಲಿ ಆ ಅರ್ಜುನನಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ, ಜಯಘೋಷವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುತ್ತಿನ ಒಂದು ಸೇಸೆಯನ್ನು ಅಭಿಷೇಕವನ್ನು ಅವರೆಲ್ಲರೂ ಕೂಡ ಅರ್ಜುನನಿಗೆ ಮಾಡ್ತಾ ಇದ್ದಾರೆ.

ಅರ್ಜುನ, ಪ್ರದ್ಯುಮ್ನ, ಯವನಾಶ್ವ, ಸಾತ್ಯಕಿ, ವೃಷಕೇತು, ಸಾಂಬ ಎಲ್ಲ ರಾಜರು, ಕೃತವರ್ಮ, ಮೇಘನಾಥ, ಅನುಸಾಲ್ವ, ಸುವೇಗ, ಹೀಗೆ ಅನಿರುದ್ಧಾದಿಗಳು ಎಲ್ಲರೂ ಕೂಡ ಬಂದ್ಬಿಟ್ಟು ಆ ಧೃತರಾಷ್ಟ್ರನನ್ನ ಮೊದಲು ನೋಡ್ತಾ ಇದ್ದಾರಂತೆ. ಜೊತೆಗೆ ಹಂಸಧ್ವಜ, ಚಂದ್ರಹಾಸ, ನೀಲಧ್ವಜ, ಬಬ್ರುವಾಹನ, ವೀರವರ್ಮ ಎಲ್ಲ ರಾಜರು ಕೂಡ ಉಚಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಬಂದ್ಬಿಟ್ಟು ಗೌರವದಿಂದ ಧೃತರಾಷ್ಟ್ರನನ್ನ ಕಾಣ್ತಾ ಇದ್ದಾರೆ.

ಎಲ್ಲರೂ ಕೂಡ ಅಲ್ಲಿ ವಂದನೆಯನ್ನು ಮಾಡ್ತಕ್ಕಂತಹ ಅವರನ್ನು ನೋಡ್ತಾ ಇದ್ದಾರೆ, ವಂದಿಸಿದವರಿಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಹಾಗೆ ಯಾವ ಯೋಗ್ಯತೆಯನ್ನು ಅವನು ನೋಡಿಕೊಂಡು ಇವನು ದೊಡ್ಡವನು, ಇವನು ಹಿರಿಯ, ಇವನು ಜ್ಞಾನಿ ಎನ್ನತಕ್ಕಂಥವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಯಾರಿಂದ ನಮಸ್ಕಾರವನ್ನು ಪಡೆದುಕೊಳ್ಬೇಕೋ ಅವರಿಂದ ನಮಸ್ಕಾರವನ್ನು ಪಡ್ಕೊಳ್ತಾ ಇದ್ದಾರೆ. ಯಾರಿಗೆ ನಮಸ್ಕಾರವನ್ನು ಮಾಡಬೇಕೋ ಅಂಥವರಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದಾರೆ. ಬಂಧುಗಳು ಒಬ್ಬರನ್ನೊಬ್ಬರು ತಬ್ಬಿಕೊಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದರೆ, ಯಾರೂ ಕೂಡ ಆ ಒಬ್ಬರ ಮುಖವನ್ನು ವರ್ಷದಿಂದಲೂ ಕೂಡ ನೋಡೋದಕ್ಕೆ ಸಾಧ್ಯವಾಗಿಲ್ಲ. ಜೊತೆಗೆ ಅವರ ಯೋಗಕ್ಷೇಮ ಏನು ಅನ್ನತಕ್ಕಂತಹ ವಿಷಯವೂ ಕೂಡ ತಿಳಿದಿಲ್ಲ. ಹಾಗಾಗಿ ಒಬ್ಬರನ್ನೊಬ್ಬರು ತಬ್ಬಿಕೊಳ್ತಾ ಇದ್ದಾರೆ. ಬಂಧುಗಳು ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದಾರೆ. ಹೊಸ ಹೊಸ ಸಂಭಾಷಣೆಗಳಿಂದ ತುಂಬ ಸಂತೋಷಗೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಭಗದಾಲಭ್ಯ ಮುನಿಗೆ ನಮಸ್ಕಾರವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ತಮ್ಮ ರಥದಿಂದ ಮತ್ತು ಪಲ್ಲಕ್ಕಿಗಳಿಂದ ಎಲ್ಲರೂ ಕೂಡ ಇಳಿದು ಬಿಟ್ಟು ಆ ಕೃಷ್ಣನ ನೇಮದಿಂದ ಕೃಷ್ಣನ ಆಜ್ಞೆಯಂತೆ ಎಲ್ಲರೂ ಕೂಡ ಯಾಗಶಾಲೆಗೆ ಬಂದಿದ್ದಾರೆ ಧರ್ಮರಾಜನನ್ನು ಕಾಣೋದಕ್ಕೋಸ್ಕರ. ಆ ಸಮಯಕ್ಕೆ ಗೋಧೂಳಿ ಲಗ್ನ ಉಂಟಾಗಿದೆ.

ಎಲ್ಲರೂ ಕೂಡ ರಾಜ ಮಹಾರಾಜರು ಸೈನಿಕರು ಎಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಬರ್ತಾ ಇದ್ದಾರೆ. ಛತ್ರ ಚಾಮರಗಳನ್ನ ಬೀಸ್ತಾ ಇದ್ದಾರೆ. ಸೀಗುರಿ ಪತಾಕೆಗಳು ಎಲ್ಲವೂ ಕೂಡ ಹಾರಾಡ್ತಾ ಇದೆ. ವಾದ್ಯ ಧ್ವನಿಯನ್ನು ಮಾಡ್ತಾ ಇದ್ದಾರೆ. ವಂದಿ ಮಾಗದರು ತಮ್ಮ ತಮ್ಮ ರಾಜ ಮಹಾರಾಜರಿಗೆ ಜಯಘೋಷವನ್ನು ಮಾಡ್ತಾ ಇದ್ದಾರೆ, ಜಯಕಾರವನ್ನು ಮಾಡ್ತಾ ಇದ್ದಾರೆ. ಸಂಗೀತ ನರ್ತನ ಮೇಳುಗಳು ಎಲ್ಲವೂ ಕೂಡ ಜೊತೆ ಜೊತೆಯಾಗಿ ಬರ್ತಾ ಇದೆ. ಆ ಚತುರಂಗ ಸೇನೆಯ ಜೊತೆಯಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ರಾಜ ಮಹಾರಾಜರು ಗುಂಪು ಗುಂಪಾಗಿ ಬರ್ತಾ ಇದ್ದಾರಂತೆ. ಏನು ಉತ್ಸವ! ಅಂತಹ ಉತ್ಸವದಲ್ಲಿ ಅವರೆಲ್ಲರೂ ಕೂಡ ಕೃಷ್ಣನ ಜೊತೆಯಲ್ಲಿ ಧರ್ಮರಾಜನನ್ನು ನೋಡೋದಕ್ಕೋಸ್ಕರ ಬರ್ತಾ ಇದ್ದಾರೆ.

0: அசுரர தந்தனு.
1: ಮುಂದೆ ಕುದುರೆಗಳು ಬರ್ತಾ ಇದೆ, ಯಜ್ಞಾಶ್ವ ಬರ್ತಾ ಇದೆ, ಅದರ ಹಿಂದೆ ಸಮಸ್ತ ಯಾದವ ಸೇನೆ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಜೊತೆಯಲ್ಲಿ ಎಡಭಾಗದಲ್ಲಿ ಅರ್ಜುನ, ವೃಷಕೇತು ಅವರು ಬರ್ತಾ ಇದ್ದಾರೆ. ಹಿಂದೆ ಹಂಸಧ್ವಜ, ಮಯೂರಧ್ವಜ ಮೊದಲಾದ ರಾಜರು ಇವರೊಡನೆ ಬರ್ತಾ ಇದ್ದಾರೆ. ಅಗಣಿತವಾಗಿರ್ತಕ್ಕಂತಹ ಕರ್ಪೂರ ತೈಲವನ್ನ ಎಲ್ಲರೂ ಕೂಡ ಪೂಸ್ಕೊಂಡಿದ್ದಾರೆ. ಪ್ರತಿ ಪ್ರಕಾಶಮಾನವಾಗಿ ಹೊಳಿತಾ ಇದ್ದಾರೆ. ಉರಿತಾ ಇರತಕ್ಕಂತಹ ದೀಪದ ಬೆಳಕಿನಲ್ಲಿ ಗೋಧೂಳು ಲಗ್ನದಲ್ಲಿ ಎಲ್ಲರೂ ಕೂಡ ಯಾಗ ಮಂಟಪವನ್ನು ಪ್ರವೇಶಿಸಿದ್ದಾರೆ. ಯುಧಿಷ್ಠಿರನನ್ನ, ಧರ್ಮರಾಜನನ್ನ ನೋಡೋದಕ್ಕೋಸ್ಕರ ಕೃಷ್ಣನ ಜೊತೆಯಲ್ಲಿ ಎಲ್ಲರೂ ಕೂಡ ಯಾಗಶಾಲೆಗೆ ಬಂದಿದ್ದಾರೆ.

ದೇವತೆಗಳು ಕೂಡ ಸಂಭ್ರಮದಿಂದ ಸದ್ದನ್ನ ಕಿವಿಯಲ್ಲಿ ಕೇಳ್ತಾ ಇದ್ದಾರಂತೆ. ಇಲ್ಲಿ ನಡೀತಾ ಇರ್ತಕ್ಕಂತಹ ವಾದ್ಯ ಘೋಷಗಳನ್ನ ದೇವತೆಗಳು ಕೇಳ್ತಾ ಇದ್ದಾರೆ. ರಪ್ಪೆ ಇಲ್ಲ ಅವರಿಗೆ, ಕಣ್ಣು ಮುಚ್ಚಿಕೊಳ್ಬೇಕಾಗಿಲ್ಲ. ಇದನ್ನ ನೋಡುವಂತಹ ಆ ಸಾಧ್ಯತೆ ಅವರಿಗೆ ಇದೆಯೇ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೂರ್ಯ ಚಂದ್ರವಂಶದ ಎಲ್ಲರೂ ಕೂಡ ರಾಜಮಹಾರಾಜರು, ಅನೇಕ ಜನರು ಅಶ್ವಮೇಧ ಯಾಗವನ್ನು ಮಾಡಿದ್ದಾರೆ. ಆ ಯಾಗಗಳು ಈ ಯಾಗಕ್ಕೆ ಸರಿಸಮನಲ್ಲ. ಯಾಕೆ ಅಂತ ಹೇಳಿದರೆ ಇಲ್ಲಿ ಕೃಷ್ಣ ಇದ್ದಾನೆ. ಯಾವ ಯಾಗದ ಅಧಿಪತಿಯಾಗಿರ್ತಕ್ಕಂತಹ ಯಾಗದ ಪುಣ್ಯವನ್ನು ಕೊಡತಕ್ಕಂತಹ ಹವಿಸ್ಸನ್ನು ತೆಗೆದುಕೊಳ್ತಕ್ಕಂತಹ ಆ ಪರಮಾತ್ಮ ಕೃಷ್ಣ ಇದ್ದಾನೆ. ಆದ್ದರಿಂದ ಇಂತಹ ಯಾಗಕ್ಕೆ, ಈ ಧರ್ಮರಾಜನ ಯಾಗಕ್ಕೆ ಯಾವುದೂ ಕೂಡ ಸರಿಸಾಟಿ ಅಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಕೃಷ್ಣನ ಜೊತೆಯಲ್ಲಿ ಲಕ್ಷ್ಮಿ ಬಂದಿದ್ದಾಳೋ, ಹಾಗೆ ಎಲ್ಲ ರಾಜಮಹಾರಾಜರು ಕೂಡ ಸಂಪತ್ತನ್ನು ತಂದಿದ್ದಾರಂತೆ. ಕ್ಷೀರಸಾಗರವೂ ಕೂಡ ಬಂದಿದೆಯೋ ಅನ್ನುವಂತಹ ರೀತಿಯಲ್ಲಿ ಎಲ್ಲ ಸೈನಿಕರು ಕೂಡ ಬಂದಿದ್ದಾರೆ. ಸಮುದ್ರದ ಪಾದಿಯಲ್ಲಿ ಸೈನ್ಯ ಬಂದುಬಿಟ್ಟಿದೆ. ಅವರೆಲ್ಲರೂ ಕೂಡ ಧರ್ಮರಾಜನನ್ನು ನೋಡೋದಕ್ಕೆ ಬರ್ತಾ ಇದ್ದಾರೆ. ಇದನ್ನು ವರ್ಣಿಸೋದಕ್ಕೆ ಯಾವ ಕವಿಯಿಂದ ಸಾಧ್ಯ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡಿಕೊಳ್ತಾ ಇದ್ದಾರೆ.

ಅಶ್ವಮೇಧ ಯಾಗಕ್ಕೆ ದೀಕ್ಷಿತನಾಗಿ ಯಜಮಾನನಾಗಿ ಕುಳಿತಿರ್ತಕ್ಕಂತಹ ವಿರಾಜಮಾನವಾಗಿರ್ತಕ್ಕಂತಹ ಧರ್ಮರಾಜನನ್ನ ಅರ್ಜುನ ನೋಡ್ದ. ಬಂದುಬಿಟ್ಟು ಕುದುರೆಗಳನ್ನು ಒಪ್ಪಿಸ್ತಾ ಇದ್ದಾನೆ. ಅಣ್ಣ, ನಾವು ಎಲ್ಲ ಜೈತ್ರ ಯಾತ್ರೆಯನ್ನು ಮುಗಿಸ್ಕೊಂಡ್ಬಿಟ್ಟು ಎಲ್ಲ ರಾಜ ಮಹಾರಾಜರೊಡನೆ ಬಂದಿದ್ದೇನೆ. ನೋಡು, ಈ ಅಶ್ವ ಅದನ್ನು ಕಳಿಸ್ಕೊಟ್ಟಿದ್ದೀಯಲ್ಲ, ಆ ಅಶ್ವವನ್ನು ರಕ್ಷಣೆ ಮಾಡಿಕೊಂಡು ಹಾಗೆ ನಾನು ತಂದಿದ್ದೇನೆ ಅಂತ ಹೇಳಿ ಧರ್ಮರಾಜನಿಗೆ ಒಪ್ಪಿಸಿದ್ದಾನೆ. ಅವನು ಆ ಅರ್ಜುನನ್ನು ಆಲಂಗಿಸ್ಕೊಳ್ತಾ ಇದ್ದಾನೆ. ಪ್ರೀತಿಯಿಂದ ತಮ್ಮನನ್ನು ತಬ್ಬುಕೊಂಡ್ಬಿಟ್ಟು ಪ್ರದ್ಯುಮ್ನ, ವೃಷಕೇತು ಮೊದಲಾದ ಆ ಜೊತೆಯಲ್ಲಿ ಬಂದಂತಹ ಪ್ರಮುಖರನ್ನ ಎಲ್ಲರನ್ನು ಕೂಡ ಸನ್ಮಾನವನ್ನು ಮಾಡ್ತಾ ಇದ್ದಾನಂತೆ. ಅವರನ್ನ ಮಾತನಾಡಿಸ್ತಾ ಇದ್ದಾನೆ, ಅವರನ್ನು ಹೊಗಳ್ತಾ ಇದ್ದಾನೆ. ಹೀಗೆ ಹೊಗಳ್ತಾ ಕೃಷ್ಣ ಪ್ರಮುಖರಾಗಿರ್ತಕ್ಕಂತಹ ಹಂಸಧ್ವಜ ಮೊದಲಾದ ರಾಜರನ್ನ ಆ ಧರ್ಮರಾಜನಿಗೆ ಪರಿಚಯವನ್ನು ಮಾಡ್ತಾ ಇದ್ದಾನೆ.

ಹೇಳ್ತಾ ಇದ್ದಾನೆ, ಧರ್ಮರಾಜನನ್ನ ಕೊರೆದುಬಿಟ್ಟು ಕೃಷ್ಣ ಪರಿಚಯವನ್ನ ಮಾಡ್ಕೊಡ್ತಾ ಇದ್ದಾನೆ. ಇವನು ರಾಜಹಂಸನಾದ ಹಂಸಧ್ವಜ. ರಾಜಹಂಸ ಅಂತ ಹೇಳಿದ್ರೆ ಆ ಎಲ್ಲ ರಾಜಮಹಾರಾಜರಲ್ಲಿ ಬೆಳ್ಳಗೆ ಇರ್ತಕ್ಕಂಥವನು, ಶುಭ್ರವಾಗಿರ್ತಕ್ಕಂಥವನು ಅಂಥವನು ಈ ಹಂಸಧ್ವಜ. ಇವನು ವೀರನಾಗಿರ್ತಕ್ಕಂತಹ ವೀರವರ್ಮ. ಇವನನ್ನು ಗೆಲ್ಲೋದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ ಅಂತಹ ವೀರವರ್ಮ. ವೀರನಾಗಿರ್ತಕ್ಕಂಥವನು ಅವನು ಈ ವೀರವರ್ಮ. ಜೊತೆಗೆ ರಾಜಾಭರಣ, ರಾಜರಲ್ಲಿ ಆಭರಣ ಸ್ವರೂಪನಾಗಿರ್ತಕ್ಕಂಥವನು. ಎಲ್ಲ ರಾಜಮಹಾರಾಜರನ್ನು ಹೋಲಿಸಿದರೆ ಇವನು ಆಭರಣದ ನವರತ್ನದಂತೆ ಮಧ್ಯದಲ್ಲಿರ್ತಕ್ಕಂತಹ ಆಭರಣದ ಮಧ್ಯೆ ನವರತ್ನವನ್ನು ಕೂಡಿಸಿದರೆ ಹೇಗಿರುತ್ತೋ ಹಾಗೆ ಇರ್ತಕ್ಕಂಥವನು ಈ ನೀಲಧ್ವಜ ಅಂಥೇಳಿ ಹೊಗಳ್ತಾ ಇದ್ದಾನೆ. ಜೊತೆಗೆ ಈ ದವಾಗ್ನಿಯಂತೆ ಇರ್ತಕ್ಕಂಥವನು, ವಿರೋಧಿ ಬಲಕ್ಕೆ ದವಾಗ್ನಿ, ವೈರಿಗಳಿಗೆ ದವಾಗ್ನಿಯಂತೆ ಇರ್ತಕ್ಕಂತಹ ಮಯೂರಧ್ವಜ. ಇವನು ಭೂಮಂಡಲದಲ್ಲಿ ಚಂದ್ರನಂತೆ ಹೊಳಿತಾ ಇರ್ತಕ್ಕಂಥವನು, ಚಂದ್ರನಂತೆ ಎಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಮಾಡ್ತಕ್ಕಂಥವನು ಈ ಚಂದ್ರಹಾಸ ಇವನು ಅಂಥೇಳಿ. ಜೊತೆಗೆ ಬಬ್ರುವಾಹನನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಇವನು ಬಬ್ರುವಾಹನ, ದೇವೇಂದ್ರನ ಮಗನಾಗಿರ್ತಕ್ಕಂತಹ ಅರ್ಜುನನ ಮಗ ಇವನು ಬಬ್ರುವಾಹನ ಅಂಥೇಳಿ ಎಲ್ಲ ರಾಜಮಹಾರಾಜರನ್ನು ಕೃಷ್ಣ ಪರಿಚಯ ಮಾಡ್ತಾ ಇದ್ದಾನೆ.

ಹೇಳ್ತಾ ಇದ್ದಾನೆ ಧರ್ಮರಾಜ, ನಾನು ಹೇಳ್ತಕ್ಕಂತಹ ಮಾತು ಅತಿಶಯೋಕ್ತಿಯಲ್ಲ. ಇವರೆಲ್ಲರೂ ಕೂಡ ವೀರರು, ಪರಾಕ್ರಮಿಗಳು. ಇವರು ಇವರನ್ನು ಉಪಚರಿಸಬೇಕು, ಇವರನ್ನು ಆಧರಿಸಬೇಕು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಜೊತೆಗೆ ರಾಜರ ಮಕ್ಕಳು, ಅವರ ಜೊತೆಯಲ್ಲೇ ಬಂದಿರತಕ್ಕಂತಹ ಅವರ ಸಹೋದರರು, ಅವರ ಮಂತ್ರಿಗಳು ಎಲ್ಲರನ್ನೂ ಕೂಡ ಪರಿಚಯ ಮಾಡಿಕೊಡ್ತಾ ಇದ್ದಾನಂತೆ. ಒಬ್ಬೊಬ್ಬರನ್ನು ಪರಿಚಯ ಮಾಡಿದಂತೆ ಅವರೆಲ್ಲರೂ ಕೂಡ ಬಂದು ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸ್ತಾ ಇದ್ದಾರೆ. ಅದು ಮೇರು ಪರ್ವತದಂತೆ ಆಗ್ಬಿಟ್ಟಿದೆಯಂತೆ. ಅದನ್ನು ತೋರಿಸ್ತಾ ಇದ್ದಾನೆ ಧರ್ಮರಾಜ. ಇವರೆಲ್ಲರೂ ಕೂಡ ವೀರರು, ಇವರು ಯಾರೂ ಕೂಡ ಹೇಳಿಗಳಲ್ಲ ಅಂತ ಹೇಳಿ ಅವರನ್ನು ಪರಿಚಯ ಮಾಡ್ತಾ ಇದ್ದಾನೆ.

ಆಗ ಎಲ್ಲ ರಾಜ ಮಹಾರಾಜರು ಕೂಡ ಕೃಷ್ಣನನ್ನ ಮುತ್ಕೊಂಡ್ಬಿಟ್ಟಿದ್ದಾರಂತೆ. ಕೃಷ್ಣನ ಹತ್ರ ಹೇಳ್ತಾ ಇದ್ದಾರೆ, ದೇವಾ ನಿನ್ನ ದರ್ಶನ ಆಯಿತು, 20 ಚತುರ್ಮುಖ ಬ್ರಹ್ಮರ ಆಯುಷ್ಯವನ್ನ ನೋಡಿರ್ತಕ್ಕಂತಹ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು, ಇನ್ನೇನು ಬೇಕು ನಮಗೆ, ನಮ್ಮ ಜನ್ಮ ಸಾರ್ಥಕವಾಯಿತು, ಯಾವುದೋ ಪೂರ್ವ ಜನ್ಮದ ಪುಣ್ಯದಿಂದ ನಿನ್ನ ದರ್ಶನ ಈ ಭಗದಾಲಭ್ಯ ಮುನಿಗಳ ದರ್ಶನ ಆಯಿತು, ಯುದ್ಧವನ್ನು ಮಾಡ್ತಾ ಮಾಡ್ತಾ ನೀನು ದೇಶವನ್ನು ಗೆಲ್ತಾ ಹೋದಿಯಲ್ಲ, ಜೊತೆಯಲ್ಲಿ ಬಂದಿದ್ದರಿಂದಲೇ ನಮಗೆ ಎಲ್ಲ ದೇಶಗಳ ಪರಿಚಯ ಆಯಿತು, ಎಲ್ಲ ದೇಶಗಳನ್ನು ನೋಡಿದ್ದೇವೆ, ಇನ್ನು ನಮ್ಮ ಪುಣ್ಯಕ್ಕೆ ಎಣೆ ಇಲ್ಲ, ಜೊತೆಗೆ ಧರ್ಮಕ್ಕೆ ಮನೆಯಾಗಿರ್ತಕ್ಕಂತಹ ಧರ್ಮರಾಜ

0: ಆ ರಾಜ ಮಹಾರಾಜರ ಮಾತುಗಳನ್ನ ಕೇಳ್ತಾ ಇದ್ದಂತಹ ಕೃಷ್ಣನಿಗೆ ನಗು ಬರ್ತಾ ಇದೆ. ನಗು ನಗುತ್ತಾ ಅವರನ್ನ ಮಾತನಾಡಿಸ್ತಾ ಇದ್ದಾನೆ. ಮತ್ತೆ ಧರ್ಮರಾಜನಿಗೆ ಹೇಳ್ತಾ ಇದ್ದಾನೆ, ಧರ್ಮರಾಜ ಇವರನ್ನ ನೀನು ಉಪಚರಿಸಬೇಕು ಅಂದಾಗ ಧರ್ಮರಾಜ ಆ ಎಲ್ಲ ರಾಜ ಮಹಾರಾಜರನ್ನ ವಿವಿಧೋಪಚಾರಗಳಿಂದ ಸತ್ಕರಿಸಿದ್ದಾನಂತೆ. ಅವರಿಗೆ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾನೆ, ಒಳ್ಳೆಯ ಊಟ ಉಪಚಾರವನ್ನು ಮಾಡಿದ್ದಾನೆ. ಬಳಿಕ ಭಗದಾಲಭ್ಯರನ್ನು ಕೋರಿಸಿಬಿಟ್ಟು ಪೂಜೆಯನ್ನು ಮಾಡಿದ್ದಾನೆ. ಎಲ್ಲ ಮುನಿಗಳ ಮಧ್ಯದಲ್ಲಿ ಇನ್ನು ಯಾಗವನ್ನು ಮಾಡಬೇಕು, ಯಜ್ಞವನ್ನು ಮಾಡಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಬಿಟ್ಟು ಇಷ್ಟಿಕಾಶಯನವನ್ನು ಮಾಡೋದಕ್ಕೋಸ್ಕರ ಇಟ್ಟಿಗೆಗಳನ್ನು ತರಿಸ್ತಾ ಇದ್ದಾನೆ ಧರ್ಮರಾಜ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದ 33ನೇ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಎಚ್ ಸಿ ಶಶಿಕಲಾ, ವ್ಯಾಖ್ಯಾನ ಮಾಡಿದವರು ಶ್ರೀ ಎಚ್ ಆರ್ ಶ್ರೀಧರ್.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: Good afternoon. This is Akashwani and I am Valsa Williams with the midday news. The headlines. Prime Minister Narendra Modi terms UPI as major turning point in India's digital payments journey, earns global recognition with operations across 11 countries. Center empowers West Bengal government to conduct hearings under CAA to issue citizenship certificates to eligible applicants. National Security Advisor Ajit Doval to hold special representatives talks with Chinese Foreign Minister Wang Yi on India-China boundary issue in Beijing today. United States proposes additional $1.03 lakh fee for all H-1B cap subject petitions. And in Test cricket, Sri Lanka trailed by 339 runs, losing 5 wickets in the first innings at Colombo. Prime Minister Narendra Modi has hailed the decade-long success of the service of Unified Payment Interface. In a social media post, Mr. Modi marked UPI as a major turning point in India's digital payments journey. Calling countrymen to share their UPI experience, he stated that the sheer scale and reach of UPI is something every Indian must be proud of. The United Payments Interface UPI, which was launched on this day in 2016, has completed 10 years of transforming digital payments in India. The unprecedented scale and reliability achieved by UPI have earned global recognition, with the system now operational across 11 countries. The UPI has surged almost 13,000-fold in transaction volume. The finance ministry said the annual transaction volume expanded from just 1.78 crore transactions in 2016-17 to over 24,100.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್. ಮುಖ್ಯಾಂಶಗಳು: ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ಧ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ ಉಂಟಾಗಿದ್ದು, ಈ ತಿಂಗಳ ಅಂತ್ಯಕ್ಕೆ ಕೇಂದ್ರ ಸರ್ಕಾರಕ್ಕೆ ಬರ ಕುರಿತು ವರದಿ ಸಲ್ಲಿಕೆ ಮಾಡಲಾಗುವುದು ಎಂದು ಕಂದಾಯ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪ್ರತಿ ವಾರವೂ ಬರಗಾಲದ ಬಗ್ಗೆ ವಿಮರ್ಶೆ ನಡೆಸಲಾಗುತ್ತಿದ್ದು, ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ಬಳಿಕ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುವುದು. ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕ್ಷೇತ್ರಗಳ ಸಮಸ್ಯೆ ಬಗೆಹರಿಸುವ ನಿಟ್ಟಿನಲ್ಲಿ ಶಾಸಕರೊಂದಿಗೆ ಸಭೆ ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಹನೂರು ಗುಂಡಿನ ದಾಳಿ ಪ್ರಕರಣ ಕುರಿತಂತೆ ಪ್ರತಿಕ್ರಿಯಿಸಿದ ಅವರು, ಇಂತಹ ಘಟನೆಗಳು ಸಂಭವಿಸಿದಾಗ ಸರ್ಕಾರಕ್ಕೆ ಅನುಮಾನ ಉಂಟಾದರೆ ಸಿಐಡಿಗೆ ನೀಡಲಾಗುತ್ತದೆ ಎಂದು ಸಮರ್ಥಿಸಿಕೊಂಡಿದ್ದಾರೆ. ಗ್ರಾಮಗಳ ವಿಕಾಸವೇ ಪಂಚಾಯಿತಿ ಅಭಿವೃದ್ಧಿಗಳ ಪರಮಧ್ಯೇಯ ಎಂದು ಗುರಿಯಾಗಬೇಕು ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿಂದು ಗ್ರೇಡ್ 1 ಕಾರ್ಯದರ್ಶಿ ಹುದ್ದೆಯಿಂದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮುಂಬಡ್ತಿ ಪಡೆದ 528 ಸಿಬ್ಬಂದಿಗೆ ನಿಷ್ಠೆ, ದಕ್ಷತೆ ಮತ್ತು ಪ್ರಾಮಾಣಿಕತೆಯ ಪ್ರತಿಜ್ಞಾವಿಧಿ ಬೋಧಿಸಿ ಅವರು ಮಾತನಾಡಿದರು. ರಾಜ್ಯದಲ್ಲಿ ಮಳೆಯ ಕೊರತೆಯಾಗಿದ್ದು ಯಾರೊಬ್ಬರೂ ಗೂಳೆ ಹೋಗಬಾರದು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ವಿಬಿಜಿ ರಾಮ್ಜಿ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಉತ್ತಮ ಗುಣಮಟ್ಟದ ಆಸ್ತಿಯನ್ನು ಸೃಜಿಸಲು ಮತ್ತು ಬಡ ಶೋಷಿತ ಜನರಿಗೆ ಉದ್ಯೋಗ ನೀಡಲು ಶ್ರಮಿಸುವಂತೆ ಸೂಚಿಸಿದ್ದಾರೆ. ಅಂತರ್ಜಲ ಮಟ್ಟ ಹೆಚ್ಚಳ, ಕೊಟ್ಟಿಗೆ ನಿರ್ಮಾಣ, ರಸ್ತೆ ನಿರ್ಮಾಣ, ಕಾಲುವೆ ನಿರ್ಮಾಣ ಸೇರಿದಂತೆ 318 ಕಾಮಗಾರಿಗಳನ್ನು ಕೈಗೊಳ್ಳಲು ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅವಕಾಶವಿದೆ. ಈ ಮಾಸಾಂತ್ಯದೊಳಗೆ ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕನಿಷ್ಠ 5-6 ಲಕ್ಷ ಮಾನವ ದಿನ ಸೃಜನೆ ಮಾಡುವ ಗುರಿ ಇಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು. ಗ್ರಾಮಗಳ ನೈರ್ಮಲ್ಯಕ್ಕೂ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಸಲಹೆ ನೀಡಿದ್ದಾರೆ.

0: ಚಾಮರಾಜನಗರ ಜಿಲ್ಲೆಯ ಹನೂರು ಗುಂಡಿನ ದಾಳಿ ಪ್ರಕರಣವನ್ನು ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಪ್ರಕರಣದ ಕಡತಗಳನ್ನು ಸಿಐಡಿ ತನಿಖಾಧಿಕಾರಿಗೆ ಹಸ್ತಾಂತರಿಸುವಂತೆ ಪೊಲೀಸ್ ಮಹಾನಿರ್ದೇಶಕ ಡಾ ಎಂಎ ಸಲೀಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಮುತ್ತುರಾಜ್ ಅವರಿಗೆ ಸೂಚಿಸಿದ್ದಾರೆ. ಜಿಲ್ಲೆಯ ರಾಂಪುರ, ಹನೂರು ಮತ್ತು ಕೊಳ್ಳೇಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುವ ನಾಲ್ಕು ಪ್ರಕರಣಗಳು ಕಳ್ಳಬೇಟೆ, ಶಿಬಿರಗಳ ಧ್ವಂಸ, ಜೀಪ್ ಜಖಂ, ಸರ್ಕಾರಿ ಆಸ್ತಿ ನಷ್ಟ, ಕಾಡಿಗೆ ಬೆಂಕಿ ಪ್ರಕರಣಗಳನ್ನು ಹೆಚ್ಚಿನ ತನಿಖೆಗಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸಿಐಡಿಗೆ ವರ್ಗಾಯಿಸಲಾಗಿದೆ. ಕಾವೇರಿ ವನ್ಯಜೀವಿ ಧಾಮದ ಹೊಳೆಮೂರ್ದಟ್ಟಿ ಅರಣ್ಯದಲ್ಲಿ ಆಗಸ್ಟ್ 15ರ ಮುಂಜಾನೆ ಅರಣ್ಯ ಪ್ರದೇಶದಲ್ಲಿ ಭೇಟಿಗೆ ತೆರಳಿದ್ದರೆನ್ನಲಾದ ಮೂವರ ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಗಳು ಗುಂಡಿನ ದಾಳಿ ನಡೆಸಿದರು. ಈ ದಾಳಿಯಲ್ಲಿ ಮೂವರು ಮೃತಪಟ್ಟಿದ್ದರು. ತೆರಿಗೆದಾರರ ಹಣದಿಂದ ಸಂಗ್ರಹಿಸಿದ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಅದರ ಸ್ವಾಧೀನ ವೆಚ್ಚಕ್ಕಿಂತ ಸುಮಾರು 40% ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಕೇಂದ್ರದ ನೀತಿಯನ್ನು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿರುವ ಅವರು, ಭಾರತದ ಎಥೆನಾಲ್ ಗಣಿತವೇ ಸರಿಯಾಗಿ ಹೊಂದಿಕೆಯಾಗುತ್ತಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಆಹಾರ ಭದ್ರತೆಗಾಗಿ ಸರ್ಕಾರ ರೈತರಿಂದ ಭತ್ತ ಖರೀದಿಸುತ್ತಿದೆ. ಬಳಿಕ ಅದೇ ಅಕ್ಕಿಯನ್ನು ಎಥೆನಾಲ್ ಉತ್ಪಾದಕರಿಗೆ ಸ್ವಾಧೀನ ವೆಚ್ಚಕ್ಕಿಂತ ಶೇಕಡ 40 ಕಡಿಮೆ ದರದಲ್ಲಿ ಮಾರಾಟ ಮಾಡುತ್ತಿರುವುದು ಸರಿಯಲ್ಲ ಎಂದು ತಿಳಿಸಿದ್ದಾರೆ. ಈ ವ್ಯವಸ್ಥೆಯಿಂದ ನಿಜವಾಗಿ ಲಾಭ ಪಡೆಯುತ್ತಿರುವವರು ಯಾರು ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ. ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಬಹುಕೋಟಿ ಹಗರಣದಲ್ಲಿ ಭಾಗಿಯಾಗಿರುವ ಆರೋಪ ಹೊತ್ತಿರುವ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಳ್ಳಾರಿ ಚಲೋ ನಡೆಸಲು ಬಿಜೆಪಿ ನಿರ್ಧರಿಸಿದೆ. 10 ದಿನಗಳ ಕಾಲ 170 ಕಿಲೋಮೀಟರ್ ಪಾದಯಾತ್ರೆ ನಡೆಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಘೋಷಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ, ಮೇಲ್ಮನೆ ಪ್ರತಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಹಲವು ನಾಯಕರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸೆಪ್ಟೆಂಬರ್ 1ರಿಂದ 10ರವರೆಗೆ ರಾಯಚೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ನಡೆಯಲಿದೆ. ಪಾದಯಾತ್ರೆಗೆ ಜೆಡಿಎಸ್ ನಾಯಕರು ಸಂಪೂರ್ಣ ಬೆಂಬಲ ಸೂಚಿಸಿದ್ದಾರೆ. ಉದ್ಘಾಟನಾ ಸಮಾರಂಭಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಎಚ್ಡಿ ಕುಮಾರಸ್ವಾಮಿ ಆಗಮಿಸುವುದಾಗಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಡಿಕೇರಿ ಸೇರಿದಂತೆ ಕೊಡಗು ಜಿಲ್ಲೆಯ ಬಹುತೇಕ ಕಡೆ ಧಾರಾಕಾರ ಮಳೆಯಾಗುತ್ತಿದೆ. ಭಾರೀ ಮಳೆಯಿಂದಾಗಿ ಮಡಿಕೇರಿಯಲ್ಲಿ ಸಾಮಾನ್ಯ ಜನಜೀವನ ವ್ಯತ್ಯಯವಾಗಿದೆ. ಮಳೆಯಿಂದಾಗಿ ಕಾಫಿ ಗಿಡದಲ್ಲಿನ ಫಸಲು ಉದುರತೊಡಗಿದ್ದು ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಮಳೆಯಿಂದಾಗಿ ಕಾವೇರಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗುತ್ತಲೇ ಇದ್ದು ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆಯಾಗಿದೆ. ಈ ನಡುವೆ ಕೊಡಗಿನಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿಲ್ಲ ಎಂದು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಮತ್ತು ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಸ್ಪಷ್ಟಪಡಿಸಿದ್ದಾರೆ. ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವನ್ನು ಸ್ಮರಿಸುವ ಪವಿತ್ರ ಹಬ್ಬ ಈದ್ ಮಿಲಾದನ್ನು ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿಂದು ಶ್ರದ್ದಾ ಭಕ್ತಿಯಿಂದ ಆಚರಿಸಲಾಯಿತು. 2026ನೇ ಸಾಲಿನ ಸಾರ್ವತ್ರಿಕ ರಜಾದಿನಗಳ ಪಟ್ಟಿಯಲ್ಲಿ ಸರ್ಕಾರದ ಅಧಿಸೂಚನೆಯನ್ವಯ ಈಗಾಗಲೇ ಆಗಸ್ಟ್ 26ರಂದು ಈದ್ ಮಿಲಾದ್ ಹಬ್ಬವನ್ನು ಆಚರಿಸುವ ಸಲುವಾಗಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬದಲಾವಣೆ ತರಲಾಗಿದ್ದು, ನಾಳೆ ಎಂದಿನಂತೆ ಶಾಲಾ ಕಾಲೇಜುಗಳು ಸೇರಿದಂತೆ ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸಲಿವೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕಬ್ಬು ಪೂರೈಸಿದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳಿಂದ ಪಾವತಿಸಬೇಕಾದ ಹೆಚ್ಚುವರಿ ಬಾಕಿ ಹಣವನ್ನು ಕೂಡಲೇ ಪಾವತಿಸುವಂತೆ ಜಿಲ್ಲಾಧಿಕಾರಿ ಸಂಗಪ್ಪ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ವಿವಿಧ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೊಂದಿಗೆ ಇಂದು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಬಾದಾಮಿ ಶುಗರ್ಸ್, ಜೆಮ್ ಶುಗರ್ಸ್, ಜಮಖಂಡಿ ಶುಗರ್ಸ್ ಸೇರಿದಂತೆ ಹಲವು ಸಕ್ಕರೆ ಕಾರ್ಖಾನೆಗಳ ಪ್ರತಿ ಮೆಟ್ರಿಕ್ ಟನ್ಗೆ ಹೆಚ್ಚುವರಿಯಾಗಿ ನೀಡಬೇಕಾದ ಶೇಕಡ 50ರ ಬಾಕಿ ಹಣವನ್ನು ರೈತರಿಗೆ ಪಾವತಿಸಬೇಕಾಗಿದೆ. ಈ ಹಣವನ್ನು ವಿಳಂಬ ಮಾಡದೆ ತ್ವರಿತವಾಗಿ ಪಾವತಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮುಂಬರುವ ಕಬ್ಬು ನುರಿಸುವ ಹಂಗಾಮಿನಲ್ಲಿ ರೈತರಿಗೆ ಯಾವುದೇ ಗೊಂದಲ

0: ಉಂಟಾಗದಂತೆ ಪ್ರತಿಯೊಂದು ಸಕ್ಕರೆ ಕಾರ್ಖಾನೆ ಮಾಲೀಕರು ತಮ್ಮ ವ್ಯಾಪ್ತಿಯ ಕಬ್ಬು ಬೆಳೆಗಾರರ ಸಭೆ ಕರೆದು ಕಬ್ಬಿನ ದರವನ್ನು ನಿಗದಿಪಡಿಸಿದ ನಂತರವೇ ಕಬ್ಬು ನುರಿಸುವ ಕಾರ್ಯ ಆರಂಭಿಸಬೇಕು ಎಂದು ತಿಳಿಸಿದ್ದಾರೆ. ನೈಸ್ ಯೋಜನೆಯನ್ನು ರಾಜ್ಯ ಸರ್ಕಾರ ಕೂಡಲೇ ವಶಪಡಿಸಿಕೊಳ್ಳುವಂತೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ನೇತೃತ್ವದಲ್ಲಿ ಜೆಡಿಎಸ್ ನಿಯೋಗ ಇಂದು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರಿಗೆ ಮನವಿ ಸಲ್ಲಿಸಿತು. ನೈಸ್ ಯೋಜನೆಯಲ್ಲಿ ನಡೆದಿರುವ ಬೃಹತ್ ಅಕ್ರಮ, ಒಪ್ಪಂದಗಳ ಸ್ಪಷ್ಟ ಉಲ್ಲಂಘನೆ ಹಾಗೂ ರೈತರಿಗೆ ಆಗಿರುವ ಅನ್ಯಾಯ ಖಂಡಿಸಿ ನಿಯೋಗ ಮನವಿ ಸಲ್ಲಿಸಿದೆ. ಬಳಿಕ ಮಾತನಾಡಿದ ಜೆಡಿಎಸ್ ಮುಖಂಡ ಸುರೇಶ್ ಬಾಬು, ನೈಸ್ ರಸ್ತೆಯಲ್ಲಿ ಹೈಕೋರ್ಟ್ ಟೋಲ್ ಸಂಗ್ರಹ ಮಾಡಬಾರದು ಎಂದು ಸೂಚಿಸಿದೆ. ಆದರೂ ಟೋಲ್ ಸಂಗ್ರಹ ನಿಲ್ಲಲಿಲ್ಲ. ಈ ಕುರಿತಂತೆ ರಾಜ್ಯಪಾಲರಿಗೂ ಮನವಿ ಸಲ್ಲಿಸಲಾಗುವುದು ಎಂದು ತಿಳಿಸಿದ್ದಾರೆ. ರೈಲ್ವೆ ಹಳಿಗಳ ಪಕ್ಕದ ಪ್ರದೇಶವನ್ನು ಪರಿಣಾಮಕಾರಿಯಾಗಿ ಸ್ವಚ್ಛಗೊಳಿಸಿ ನಿರಂತರವಾಗಿ ಸ್ವಚ್ಛತೆ ಕಾಪಾಡಿಕೊಳ್ಳುವಂತೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ರೈಲ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರು ನಗರದಾದ್ಯಂತ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದಡಿ ಬೃಹತ್ ಸ್ವಚ್ಛತಾ ಕಾರ್ಯ ಹಮ್ಮಿಕೊಳ್ಳಲಾಗಿದ್ದು, ಇಂದು ವಿವಿಧ ಸ್ಥಳಗಳಿಗೆ ಭೇಟಿ ನೀಡಿ ಅವರು ಪರಿಶೀಲನೆ ನಡೆಸಿದರು. ಬಳ್ಳಾರಿ ರಸ್ತೆಯ ಯಲಹಂಕ ರೈಲ್ವೆ ಕೆಳಸೇತುವೆ ಬಳಿ ಪರಿಶೀಲನೆ ನಡೆಸಿ ರೈಲ್ವೆ ಹಳಿ ಪಕ್ಕದಲ್ಲಿನ ಕಟ್ಟಡ ಭಗ್ನಾವಶೇಷಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಸೂಚಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 102 ತಾಲೂಕುಗಳಲ್ಲಿ ಬರಗಾಲ, ತಿಂಗಳಾಂತ್ಯಕ್ಕೆ ಕೇಂದ್ರಕ್ಕೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. 528 ಗ್ರೇಡ್ 1 ಕಾರ್ಯದರ್ಶಿಗಳಿಗೆ ಪಿಡಿಒ ಆಗಿ ಮುಂಬಡ್ತಿ, ಗ್ರಾಮಗಳ ಅಭಿವೃದ್ಧಿಗೆ ಒತ್ತು ನೀಡುವಂತೆ ಸಚಿವ ಈಶ್ವರ್ ಬಿ ಖಂಡ್ರೆ ಕರೆ. ಹನೂರು ಗುಂಡಿನ ದಾಳಿ ಪ್ರಕರಣ ಸಿಐಡಿ ತನಿಖೆಗೆ ವರ್ಗಾಯಿಸಿ ಸರ್ಕಾರ ಆದೇಶ. ಸಚಿವ ಬಿ ನಾಗೇಂದ್ರ ವಿರುದ್ದ ಬಳ್ಳಾರಿ ಚಲೋ, 10 ದಿನಗಳ ಕಾಲ ಪಾದಯಾತ್ರೆ ನಡೆಸಲು ಬಿಜೆಪಿ ನಿರ್ಧಾರ. ಹಾಗೂ ಕೊಡಗಿನಲ್ಲಿ ಧಾರಾಕಾರ ಮಳೆ, ಭಾಗಮಂಡಲದಲ್ಲಿ ತ್ರಿವೇಣಿ ಸಂಗಮ ಮುಳುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಹಿಂದಿ ಪಾಠ.
2: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
3: ಅಪ್ ಟು 85% LTV ಯೊಂದಿಗೆ ಮಣಿಪುರಂ ಐಜಿಎಲ್ ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
2: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
3: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
2: ಟೋಲ್ ಫ್ರೀ 1-800-420-2233.
4: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ನಾರಾಯಣ್ ಕುಮಾರ್ ರಾಯಬಾಗಿ.
1: ನಮಸ್ತೆ ಗುರುಜಿ.
2: ವಿದ್ಯಾ, ಶಿಲ್ಪ ನಮಸ್ತೆ.
1: ಗುರುಜಿ, ಆಜ್ ಆಪ್ ಹಮೇ ಕ್ಯಾ ಪಢಾಯೆಂಗೆ?
2: ಆಜ್ ಮೈ ಆಪ್ ದೋನೋ ಕೋ ಏಕ್ ಕಹಾನಿ ಸುನಾಉಂಗಾ, ಕಹಾನಿ ಪಾಠ.
1: ಯಾವ ಕಥೆ ಗುರುಜಿ? ಹಾ ಗುರುಜಿ, ಕೌನ್ಸಿ ಕಹಾನಿ?
2: ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ, ಯಹಿ ಕಹಾನಿ ಸುನಾಉಂಗಾ.
1: ಅಂದರೆ ಬುದ್ಧಿ ಕಷ್ಟದಲ್ಲಿಯ ಗೆಳೆಯ ಎಂದು ಅರ್ಥ ಅಲ್ಲವೇ ಗುರುಜಿ?
2: ಹೌದು ಶಿಲ್ಪ, ನೀನು ಹೇಳಿದ್ದು ಸರಿ, ತುಮ್ನೆ ಠೀಕ್ ಕಹಾ. ಯಹ ಏಕ್ ಬಂದರ್ ಕಿ ಕಹಾನಿ ಹೈ. ಅಪ್ನಿ ಬುದ್ಧಿ ಸೆ ಉಸ್ನೆ ಅಪ್ನಿ ಜಾನ್ ಬಚಾಯಿ ಥಿ.
1: ತನ್ನ ಬುದ್ಧಿಯಿಂದ ಜೀವ ಉಳಿಸಿಕೊಂಡ ಕೋತಿಯ ಕಥೆಯೇ. ಜಲ್ದಿ ಸುನಾಯಿ ಗುರುಜಿ, ಹಮೇ ಕಹಾನಿ ಸುನಿನಿ ಹೈ.
2: ಕ್ಯೂ ನಹೀ, ಅಬ್ ಇಸ್ ಕಹಾನಿ ಕೋ ಆಪ್ ಲೋಗ್ ಧ್ಯಾನ್ ಸೆ ಸುನೋ. ಏಕ್ ತಾಲಾಬ್ ಥಾ, ಉಸ್ಕೆ ಕಿನಾರೆ ಏಕ್ ಪೇಡ್ ಥಾ.
1: ಗುರುಜಿ, ತಾಲಾಬ್ ಕಾ ಅರ್ಥ ಕ್ಯಾ ಹೈ?
2: ತಾಲಾಬ್ ಅಂದ್ರೆ ಕೊಳ.
1: ಕಿನಾರೆ ಅಂದ್ರೆ?
2: ಕಿನಾರೆ ಅಂದ್ರೆ ತೀರ ಅಥವಾ ದಡ.
1: ಪೇಡ್ ಅಂದ್ರೆ ಮರ ಅಲ್ವಾ ಗುರುಜಿ?
2: ಹೌದು, ಪೇಡ್ ಅಂದ್ರೆ ಮರ.
1: ಓಹೋ, ಕೊಳದ ತೀರದಲ್ಲಿ ಒಂದು ಮರವಿದೆ.

0: तो अलवा गुरुजी?
1: ठीक बताया, वह जामुन का पेड़ था।
0: जामुन मरा ना गुरुजी?
1: शिल्पा, जामुन अंदरे अम्मा माड़ो गुलाब जामुन अल्ला, नेरले हण्णु अंत।
0: जामुन अंदरे नेरले हण्णु?
1: हाँ, वे जामुन आकर्षक और बहुत ही स्वादिष्ट थे। उसी पेड़ के ऊपर एक बंदर रहता था। वह बंदर उन्हीं जामुनों को खाया करता था, मजे से रहता था।
0: गुरुजी, मजे से रहना अंदरे संतोषवागिरुवुदु अल्वा गुरुजी?
1: हौदु, उसी तालाब में एक मगरमच्छ रहा करता था।
0: मगरमच्छ यानी क्या है?
1: मगरमच्छ अंदरे मोसड़े, उसे मगर भी कहते हैं। मगरमच्छ पेड़ के पास आया, बंदर की दोस्ती करनी चाही, बंदर मान गया। शिल्पा, इदनु कन्नड़दल्ली हेळु नोडोण।
0: ಮೊಸುಳೆಯು ಮರದ ಬಳಿ ಬಂದು ಕೋತಿಯೊಂದಿಗೆ ಸ್ನೇಹ ಬಯಸಿತು. ಕೋತಿಯು ಒಪ್ಪಿಕೊಂಡಿತು.
1: ಹಾ, ಫಿರ್ ಮಗರ್ ನೇ ಕಹಾ, ದೋಸ್ತ್, ಮುಝೆ ಭಿ ಜಾಮುನ್ ಖಾನೆ ಕಿ ಇಚ್ಛಾ ಹೋ ರಹಿ ಹೈ, ಮುಝೆ ಭಿ ಖಿಲಾಓ ನಾ. ಬಂದರ್ ನೇ ಕಹಾ, ಕ್ಯೂ ನಹಿ, ತುಮ್ಹೆ ಭಿ ಜಾಮುನ್ ಖಿಲಾಉಂಗಾ, ಜಬ್ ಚಾಹೆ ಆ ಜಾನಾ. ವಿದ್ಯಾ, ಈಗ ನೀನು ಹೇಳು.
0: ನನಗೂ ನೇರಳೆ ಹಣ್ಣು ತಿನ್ನಬೇಕು ಎನಿಸುತ್ತಿದೆ, ನನಗೂ ಕೊಡು ಎಂದು ಮೊಸಳೆಯು ಕೇಳಿತು. ಆಯಿತು, ನಿನಗೂ ಕೊಡುತ್ತೇನೆ, ಯಾವಾಗ ಬೇಕಾದರೂ ಬಾ ಎಂದಿತು ಕೋತಿ.
1: ಹಾ, ಠೀಕ್ ಕಹಾ. ಬಂದರ್ ಜಾಮುನ್ ತೋಡ್ಕರ್ ಕಿನಾರೆ ಪರ್ ಡಾಲ್ತಾ, ಔರ್ ಮಗರ್ ಪೇಟ್ ಭರ್ ಕೆ ಖಾತಾ. ಜಬ್ ಉಸ್ಕಾ ಪೇಟ್ ಭರ್ ಜಾತಾ, ಅಪ್ನಿ ಪತ್ನಿ ಕೆ ಲಿಯೆ ಭಿ ಲೇ ಜಾತಾ ಥಾ. ಇಸ್ ತರಹ ಮಗರ್ ಹರ್ ದಿನ್ ಕರ್ನೆ ಲಗಾ, ಆತಾ ಜಾಮುನ್ ಖಾತಾ ಔರ್ ಅಪ್ನಿ ಪತ್ನಿ ಕೆ ಲಿಯೆ ಲೇ ಜಾತಾ.
0: ದಿನವೂ ನೇರಳೆ ಹಣ್ಣುಗಳನ್ನು ತಿಂದು ಮೊಸುಳೆಯು ತನ್ನ ಹೆಂಡತಿಗಾಗಿ ಕೂಡ ತೆಗೆದುಕೊಂಡು ಹೋಗುತ್ತಿತ್ತು ಅಂತ ಅಲ್ಲವೇ ಗುರುಜಿ?
1: ಹೌದು.
0: ಕ್ಯಾ ಉಸ್ ಮಗರ್ ಕಿ ಪತ್ನಿ ಭೀ ಥಿ ಗುರುಜಿ?
1: ಹಾ, ಉಸ್ ಮಗರ್ ಕಿ ಏಕ್ ಪತ್ನಿ ಭೀ ಥಿ, ಜಿಸೆ ವಹ ಬಹುತ್ ಪ್ಯಾರ್ ಕರ್ತಾ ಥಾ. ಮಗರ್ ಕಿ ಪತ್ನಿ ಜಾಮುನೋ ಪರ್ ಜಾನ್ ಛಿಡಕ್ತಿ ಥಿ.
0: ಜಾನ್ ಛಿಡಕ್ನಾ ಅಂದ್ರೆ ಏನು ಗುರುಜಿ?
1: ಜಾನ್ ಛಿಡಕ್ನಾ ಯಾನಿ ಬಹುತ್ ಪಸಂದ್ ಕರ್ನಾ, ಅಂದ್ರೆ ತುಂಬಾ ಇಷ್ಟಪಡುವುದು ಎಂದು. वह हर दिन जामुन खाया करती थी। अपने पति से वह जान गई थी कि वह जामुनों को कहां से लाता है। अभी इन जामुनों से उसका मन नहीं भरता था। उसकी इच्छा बढ़ती गई और वह दुराशा में बदल गई।
0: दुराशा अंद्रे दुरासे अल्वे?
1: ಹೌದು, ದಿನವು ನೇರಳೆಯ ಹಣ್ಣುಗಳನ್ನು ತಿನ್ನುತ್ತಿದ್ದ ಮೊಸಳೆಯ ಹೆಂಡತಿಯ ಮನಸ್ಸಲ್ಲಿ ದುರಾಸೆಯೊಂದು ಮೂಡಿತು. ಕೇವಲ ಹಣ್ಣುಗಳಿಂದ ಆಕೆಗೆ ಸಮಾಧಾನವಾಗುತ್ತಿರಲಿಲ್ಲ.
0: ತಬ್ ಉಸ್ನೆ ಕ್ಯಾ ಕಿಯಾ?
1: ಉಸ್ಕಿ ದುರಾಶಾ ಇತ್ನಿ ಬಡ್ ಗಯಿ ಕಿ ಪತಿ ಸೆ ಅಪ್ನೆ ಮನ್ ಕಿ ಬಾತ್ ಕಹ ಡಾಲಿ. ಔರ್ ಜಾನ್ತಿ ಹೋ, ಉಸ್ಕಿ ಇಚ್ಛಾ ಬಹುತ್ ಹಿ ಬುರಿ ಥಿ.
0: ಪತ್ನಿ ಮೊಸಳೆಯು ತನ್ನ ದುರಾಸೆಯನ್ನು ಹೇಳಿಕೊಂಡಿತು. ಅದು ಬಹಳ ಕೆಟ್ಟ ಯೋಚನೆಯಾಗಿತ್ತು.
1: ಹಾ, ಉಸ್ನೆ ಕಹಾ, ಯೇ ಜಾಮುನ್ ಕಿತ್ನೆ ಸ್ವಾದಿಷ್ಟ ಹೈ. वह बंदर तो हर दिन जामुनों को खाता है। इतने सारे स्वादिष्ट जामुनों को खाने वाला वह खुद कितना स्वादिष्ट होगा। मैं उस बंदर को ही खाना चाहती हूँ, आज उसे ही लाइए। शिल्पा, तुम इसे कन्नड़ में बताओ।
0: जी हाँ, ई नेरळे हण्णुगळु एष्टोंदु रुचियागिवे, आ कोतियंतु दिनवू ई हण्णुगळन्नु तिन्नुत्तदे. ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ತಿನ್ನುವ ಕೋತಿಯು ಇನ್ನೆಷ್ಟು ರುಚಿಯಾಗಿರಬಹುದು? ನಾನು ಆ ಕೋತಿಯನ್ನೇ ತಿನ್ನಬೇಕು, ಅದನ್ನೇ ಕರೆದು ತನ್ನಿ.
2: ಅರೆ, ಆಮೇಲೇನಾಯ್ತು?
1: ಪತ್ನಿ ಕಿ ಬಾತ್ ಸುನ್ಕರ್ ಮಗರ್ ಘಬರಾ ಗಯಾ. ಉಸ್ಕೋ ಪತ್ನಿ ಪರ್ ಭಿ ಪ್ಯಾರ್ ಥಾ ಔರ್ ದೋಸ್ತ್ ಪರ್ ಭಿ. ಕ್ಯಾ ಕರೆ, ದುವಿಧಾ ಮೇ ಪಡ್ ಗಯಾ. ಪತ್ನಿ ಕೋ ಸಮಝಾಯಾ, ಲೇಕಿನ್ ವಹ ನಹಿ ಮಾನಿ. उसका एक ही हट था कि बंदर को खाना है। अब मगरमच्छ क्या करे, इसी दुविधा में वह बंदर के पास आया।
0: दुविधा अंद्रे एनु गुरुजी?
1: दुविधा अंद्रे चिंते अथवा संदेह यंदु।
0: ओहो, हेंडतिय मातु केली मोसळेयु चिंते गीडायितु. ಅದು ತನ್ನ ಹೆಂಡತಿ ಮತ್ತು ಕೋತಿ ಇಬ್ಬರನ್ನು ಪ್ರೀತಿಸುತ್ತಿತ್ತು. ಎಷ್ಟೇ ಹೇಳಿದರೂ ಹೆಂಡತಿ ಮೊಸಳೆಯು ಕೋತಿಯನ್ನು ತಿನ್ನುವ ಹಠ ಬಿಡಲಿಲ್ಲ. ಇದೇ ಚಿಂತೆಯಿಂದ ಅದು ಕೋತಿಯ ಬಳಿ ಬಂದಿತು.
1: ಹೌದು ವಿದ್ಯಾ, ಸರಿಯಾಗಿ ಹೇಳಿದೆ. ಅಪ್ನೆ ದೋಸ್ತ್ ಕೋ ಚಿಂತಾ ಮೇ ದೇಖ್ ಕರ್ ಬಂದರ್ ನೇ ಪೂಚಾ, ಕ್ಯೂ ಮಿತ್ರ ಕ್ಯಾ ಚಿಂತಾ ಕರ್ ರಹೇ ಹೋ, ಕ್ಯಾ ತುಮ್ ಅಪ್ನಿ ಚಿಂತಾ ಮುಝೆ ನಹೀ ಬತಾಓಗೆ?

0: ಕೋತಿಯು ಮೊಸಳೆಯ ಚಿಂತೆಗೆ ಏನು ಕಾರಣ ಎಂದು ಕೇಳಿತು.
1: ಹೌದು, ಮಗರ್ ಕಿ ಪರೇಶಾನಿ ದೂರ್ ಕರ್ನಾ ಚಾಹತಾ ಥಾ, ಕ್ಯೂಂಕಿ ಬಂದರ್ ಏಕ್ ಸಚ್ಚಾ ಮಿತ್ರ ಥಾ, ಲೇಕಿನ್ ಮಗರ್ಮಚ್ಛ ನೇ ಉಸ್ಕೆ ಸಾಮ್ನೆ ಝೂಠ ಬೋಲಾ, ಕಹಾ ಮೇರಿ ಪತ್ನಿ ತುಮೇ ಘರ್ ಬುಲಾ ರಹಿ ಹೈ, ತುಮ್ಸೆ ಮಿಲ್ನಾ ಚಾಹತಿ ಹೈ. ಬಂದರ್ ನೇ ಕಹಾ, ಇತ್ನಿ ಸಿ ಬಾತ್ ಕೆ ಲಿಯೆ ಚಿಂತಾ ಮತ್ ಕರೋ, ಮೈ ತುಮ್ಹಾರೇ ಸಾಥ್ ಚಲೂಂಗಾ. ಬೇಚಾರಾ ಬಂದರ್ ಕಹಾ ಜಾನ್ತಾ ಥಾ ಕಿ ಮಗರ್ಮಚ್ಛ ಉಸೆ ಧೋಖಾ ದೇ ರಹಾ ಹೈ. ವಹ ತುರಂತ ಉಸ್ಕಿ ಪೀಠ ಪರ್ ಚಡ್ ಕರ್ ಬೈಠ ಗಯಾ, ಮಗರ್ ಉಸ್ಕೋ ಲೇಕರ್ ತಾಲಾಬ್ ಮೇ ತೈರ್ತಾ ಹುವಾ ಜಾನೆ ಲಗಾ. ಶಿಲ್ಪಾ, ಇದನ್ನು ಕನ್ನಡದಲ್ಲಿ ಹೇಳು.
0: ಆಯಿತು. ಕೋತಿಯು ಒಬ್ಬ ಒಳ್ಳೆಯ ಮಿತ್ರನಂತೆ ಮೊಸಳೆಯ ಚಿಂತೆಯನ್ನು ದೂರ ಮಾಡಲು ಬಯಸಿತು. ಆದರೆ ತನ್ನ ಹೆಂಡತಿಯು ಕೋತಿಯನ್ನು ನೋಡಬೇಕಂತೆ ಎಂದು ಅದರ ಎದುರು ಸುಳ್ಳು ಹೇಳಿತು. ಅದನ್ನು ನಂಬಿದ ಕೋತಿಯು, ಗೆಳೆಯ ಚಿಂತಿಸಬೇಡ, ನಾನು ನಿನ್ನ ಜೊತೆ ಬರುತ್ತೇನೆ ಎಂದಿತು.
2: ಅಯ್ಯೋ ಪಾಪ ಕೋತಿ.
0: ಮೊಸಳೆಯ ಮೋಸ ಅದಕ್ಕೆ ಗೊತ್ತೇ ಆಗಲಿಲ್ಲ. ಕೋತಿಯು ಅದರ ಬೆನ್ನ ಮೇಲೆ ಕುಳಿತುಕೊಂಡಿತು. ನಂತರ ಮೊಸಳೆಯು ಕೊಳದಲ್ಲಿ ಈಜಿಕೊಂಡು ಹೋಯಿತು.
1: ಹಾ, ತೈರ್ತೆ ಹುವೆ ಮಗರ್ಮಚ್ ತಾಲಾಬ್ ಕೆ ಬೀಚ್ ಮೇ ಆಗಯಾ. ಉಸ್ನೆ ಸೋಚಾ, ಬಂದರ್ ಅಭಿ ಭಾಗ್ ನಹೀ ಸಕ್ತಾ. ತಬ್ ಉಸ್ನೆ ಬಂದರ್ ಸೆ ಕಹಾ,
2: ಓಹೋ, ಮೊಸಳೆಯು ತೇಲುತ್ತಾ ಕೊಳದ ಮಧ್ಯಭಾಗಕ್ಕೆ ಬಂದಿದೆ.
0: ಇನ್ನು ಕೋತಿಗೆ ಓಡಿ ಹೋಗಲು ಸಾಧ್ಯವಿಲ್ಲ ಎಂದು ತಿಳಿದ ಮೇಲೆ ಕೋತಿಗೆ ಅದು ಏನು ಹೇಳಿತು?
1: ತುಮ್ಸೆ ಜಾಮೂನ್ ಲೇ ಜಾಕರ್ ಹರ್ ದಿನ ಮೈ ಅಪ್ನಿ ಪತ್ನಿ ಕೋ ದೇತಾ ಥಾ, ಉಸೆ ಬಹುತ್ ಪಸಂದ್ ಹೈ. ತುಮ್ ತೋ ಬಹುತ್ ಸಾರೇ ಜಾಮೂನ್ ಖಾತೆ ಹೋ, ತುಮ್ಹಾರಾ ಶರೀರ್ ತೋ ಔರ್ ಭಿ ಸ್ವಾದಿಷ್ಟ ಹೋಗಾ ನಾ. ಮೇರಿ ಪತ್ನಿ ತುಮ್ಹೇ ಹಿ ಖಾನಾ ಚಾಹತಿ ಹೈ, ಇಸಿಲಿಯೇ ತುಮ್ಹೇ ಲೇ ಜಾ ರಹಾ ಹೂಂ.
2: ಹಾ ಗುರುಜಿ, ಗೊತ್ತಾಯ್ತು.
0: ನನ್ನ ಪತ್ನಿಯು ನಿನ್ನನ್ನು ತಿನ್ನಬೇಕಂತೆ. ದಿನವೂ ನೇರಳೆ ಹಣ್ಣು ತಿನ್ನುವ ನೀನು ಕೂಡ ಅಷ್ಟೇ ರುಚಿಯಾಗಿರಬಹುದಲ್ಲವೇ?
1: ಔರ್ ಇಸ್ಕೆ ಬಾದ್ ಬಂದರ್ ಡರ್ ಗಯಾ, ಉಸ್ಕೋ ಕುಚ್ ಭಿ ನಹೀ ಸೂಝಾ. ಏಕ್ ಪಲ್ ಕೆ ಲಿಯೇ ತೋ ಉಸ್ಕೋ ಲಗಾ ಕಿ ವಹ ಮರ್ ಜಾಯೇಗಾ, ಲೇಕಿನ್ ಉಸ್ನೆ ಹಿಮ್ಮತ್ ನಹೀ ಹಾರಿ. ವಹ ಬಂದರ್ ಬುದ್ಧಿಮಾನ್ ಥಾ, ತುರಂತ ಉಸ್ನೆ ಮಗರ್ಮಚ್ಚ ಸೇ ಕಹಾ,
2: ಮೊಸಳೆಗೆ ಭಯವಾಗತೊಡಗಿತು. ಹೌದು, ಕುಚ್ ಭಿ ನಹೀ ಸೂಝಾ ಅಂದ್ರೆ
0: ಏನೂ ಮಾಡಲು ತೋಚಲಿಲ್ಲ ಅಂತ.
2: ಒಂದು ಕ್ಷಣ ಸತ್ತೇ ಹೋಗುತ್ತೇನೆ ಎಂದಕೊಂಡ ಕೋತಿಯು ಹಿಮ್ಮತ್ ನಹಿ ಹಾರಿ ಅಂದ್ರೆ
0: ಎದೆಗುಂದಲಿಲ್ಲ.
2: ಏಕೆಂದರೆ ಅದು ಬುದ್ಧಿವಂತ ಕೋತಿಯಾಗಿತ್ತು. ತಕ್ಷಣವೇ ಮೊಸಳೆಗೆ ಹೀಗೆಂದು ಹೇಳಿತು.
1: ದೋಸ್ತ್, ತುಮ್ಹಾರಿ ಪತ್ನಿ ಮೇರೆ ಶರೀರ್ ಕೋ ಖಾನಾ ಚಾಹತಿ ಹೈ, ಲೇಕಿನ್ ಮೇರಾ ಹೃದಯ ತೋ ಮೇರೆ ಶರೀರ್ ಸೇ ಭಿ ಸ್ವಾದಿಷ್ಟ ಹೈ. ಅಚ್ಛಾ ತೋ ಮೈ ತುಮ್ಹಾರಾ ಹೃದಯ ಹಿ ಉಸೆ ದೂಂಗಾ. ಕೈಸೆ ಮಿತ್ರ, ಮೇರಾ ಹೃದಯ ತೋ ಮೈನೆ ಪೇಡ್ ಪರ್ ಹಿ ರಖಾ ಹುವಾ ಹೈ, ಅಗರ್ ತುಮ್ ಪಹಲೆ ಹಿ ಬೋಲ್ತೆ ತೋ ಮೈ ಅಪ್ನಾ ಹೃದಯ ಲೇಕರ್ ಆತಾ.
0: ಗೆಳೆಯ, ನಿನ್ನ ಪತ್ನಿಯು ನನ್ನ ಶರೀರವನ್ನು ತಿನ್ನಬೇಕೆ? ಆದರೆ ನನ್ನ ಹೃದಯವು ಇನ್ನೂ ರುಚಿಯಾಗಿದೆ.
2: ಹಾಗಾದರೆ ನಿನ್ನ ಹೃದಯವನ್ನೇ ಅವಳಿಗೆ ಕೊಡುತ್ತೇನೆ.
0: ಹೇಗೆ ಸಾಧ್ಯ ಗೆಳೆಯ? ಅದನ್ನು ಮರದ ಮೇಲೆ ಬಿಟ್ಟು ಬಂದೆನಲ್ಲ. ನೀನು ಮೊದಲೇ ಹೇಳಿದ್ದರೆ ನನ್ನ ಹೃದಯವನ್ನೂ ಜೊತೆಗೆ ತರುತ್ತಿದ್ದೆ.
2: ತೋ ಮಗರ್ಮಚ್ನೆ ಕ್ಯಾ ಕಹಾ?
1: ಮಗರ್ನೆ ಕಹಾ, ಅಚ್ಛಾ ಮಿತ್ರ, ಕೋಯಿ ಬಾತ್ ನಹೀ, ಮೈ ತುಮೇ ಪೇಡ್ ಕೆ ಪಾಸ್ ಲೇ ಜಾತಾ ಹೂ, ತುಮ್ ಅಪ್ನಾ ಹೃದಯ ಲೇಕರ್ ಜಲ್ದಿ ಸೇ ಆ ಜಾನಾ, ಚಲೋ.
2: ಓಹೋ, ನಾನು ನಿನ್ನನ್ನು ಮರದ ಬಳಿ ಕರೆದುಕೊಂಡು ಹೋಗುತ್ತೇನೆ, ನಿನ್ನ ಹೃದಯವನ್ನು ಬೇಗ ತೆಗೆದುಕೊಂಡು ಬಾ ಎಂದಿತು ಮೊಸಳೆ.
1: ಬಹುತ್ ಬಡಿಯಾ ವಿದ್ಯಾ.
0: ಅರೆ ವಾಹ್, ಬಂದರ್ ಕೆ ಪಾಸ್ ಏಕ್ ಅಚ್ಚಾ ಮೌಕಾ ಹೈ.
2: ಹಾ, ಫಿರ್ ಕ್ಯಾ ಹುವಾ?
1: ಜೈಸೆ ಹಿ ಮಗರ್ ಕಿನಾರೆ ಪರ್ ಆಯಾ, ಬಂದರ್ ತುರಂತ ಪೇಡ್ ಪರ್ ಚಡ್ಕರ್ ಬೈಠ ಗಯಾ ಔರ್ ಮಗರ್ ಸೇ ಕಹನೆ ಲಗಾ.
2: ದಡಕ್ಕೆ ಬಂದ ತಕ್ಷಣವೇ ಕೋತಿಯು ಮರ ಏರಿ ಕುಳಿತು ಮೊಸಳೆಗೆ ಹೇಳಿತು.
0: ಕ್ಯಾ ಕಹಾ, ಏನು ಹೇಳಿತು?
1: ಧೋಕೆಬಾಸ್, ಮೈನೆ ತುಮ್ ಪರ್ ಭರೋಸಾ ಕಿಯಾ, ಅಪ್ನಾ ಮಿತ್ರ ಬನಾಯಾ ಔರ್ ಹರ್ ದಿನ ಜಾಮುನ್ ಖಿಲಾಯೇ. ತುಮ್ನೆ ತೋ ಮೇರೆ ಸಾಥ್ ವಿಶ್ವಾಸಘಾತ್ ಕಿಯಾ, ಮೇರಾ ಹೃದಯ ತೋ ಮೇರೆ ಸೀನೆ ಮೇ ಹೈ, ಉಸೆ ಮೈ ಪೇಡ್ ಪರ್ ಕೈಸೆ ರಖ ಸಕ್ತಾ ಹೂ. ತುಮ್ನೆ ಮುಝೆ ಮಾರ್ ಡಾಲ್ನೆ ಕೆ ಲಿಯೆ ಝೂಠ ಕಹಾ, ಪರ್ ಮೈನೆ ಝೂಠ ಬೋಲ್ಕರ್ ಅಪ್ನಿ ಜಾನ್ ಬಚಾಯಿ ಹೈ, ಚಲೆ ಜಾವೋ ಯಹಾ ಸೆ. ಫಿರ್ ಮಗರ್ಮಚ್ಛ ಶರ್ಮಾತಾ ಹುವಾ ವಹಾ ಸೆ ಚಲಾ ಗಯಾ.
2: ಅಬ್ಬಾ, ಕೋತಿ ಬಚಾವಾಯ್ತು.
1: ಅಚ್ಛಾ
0: ಗುರುಜಿ, ಕೋತಿಯು ಸಮಯಕ್ಕೆ ಸರಿಯಾಗಿ ಉಪಾಯ ಮಾಡಿತು ಅಲ್ವಾ?
1: ಹೌದು ಶಿಲ್ಪಾ,

0: ಧಿಕ್ಕೆ ಹೇಳುವುದು ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂದು. ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ.
1: ಹಾ ಗುರುಜಿ, ಬುದ್ಧಿ ಮುಸೀಬತ್ ಕಾ ಸಾಥಿ ಹೋತಾ ಹೈ. ಕಹಾನಿ ಮುಜೆ ಬಹುತ್ ಪಸಂದ್ ಆಯಿ.
2: ಮುಜೆ ಭಿ ಬಹುತ್ ಪಸಂದ್ ಆಯಿ ಗುರುಜಿ. ಗುರುಜಿ, ಹಮ್ ಕಲ್ ಫಿರ್ ಆಯೆಂಗೆ. ನಾಳೆ ನಾವು ಮತ್ತೆ ಬರುತ್ತೇವೆ.
0: ಹಾ ಬಚ್ಚೋ, ಆ ಜಾನಾ, ಕಲ್ ಫಿರ್ ಕುಛ್ ನಯಾ ಪಡೆಂಗೆ.
2: ಧನ್ಯವಾದ ಗುರುಜಿ.
1: ನಮಸ್ತೆ ಗುರುಜಿ.
0: ನಮಸ್ತೆ ಬಚ್ಚೋ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ನಾರಾಯಣ್ ಕುಮಾರ್ ರಾಯಬಾಗಿ, ಇವರೊಂದಿಗೆ ಭಾಗವಹಿಸಿದವರು ಶಿಲ್ಪಾ ಸಿ ಹಾಗೂ ವಿದ್ಯಾಶ್ರೀ ರಾಯಬಾಗಿ.

0: ಕೇಳುಗರೆ, ಇದುವರೆಗೂ ಮುಂಬೈ ವಿದ್ಯಾಭಾರತಿ ಕಾರ್ಯಕ್ರಮ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 5:24. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲ್ಲಿದ ಸಂಜೆ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಕೇಳುಗರಿಗೆಲ್ಲ ಶೀತಲ್ ನಾಯ್ಕ್ ಹೇಳುವ ನಮಸ್ಕಾರಗಳು. ಈಗ ವಾಣಿಜ್ಯ ಪ್ರಕಟಣೆ, ನಂತರ ಯುವವಾಣಿ ಕಾರ್ಯಕ್ರಮ ಪ್ರಸಾರವಾಗುವುದು.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯದ ಧಾರವಾಡದ ಪ್ರಕಟಣೆ.
2: ಶತಮಾನಗಳ ವಿಶ್ವಾಸ, ಲಕ್ಷಾಂತರ ಕುಟುಂಬಗಳ ಆಯ್ಕೆ, ಅಂಚೆ ಜೀವ ವಿಮೆ.
1: ಕಡಿಮೆ ಪ್ರೀಮಿಯಂ, ಉತ್ತಮ ಬೋನಸ್ ಸೌಲಭ್ಯಗಳು ಹಾಗೂ ವಿಶ್ವಾಸಾರ್ಹ ಭದ್ರತೆಯೊಂದಿಗೆ
2: ಗ್ರಾಮದಿಂದ ನಗರದವರೆಗೆ ಎಲ್ಲರಿಗೂ ಅಂಚೆ ಜೀವ ವಿಮೆ, ವಿಶ್ವಾಸದ ಭರವಸೆ.
1: ವಿಮೆಗೆ ಸಂಪರ್ಕಿಸಿ ನಿಮ್ಮ ಪೋಸ್ಟ್ಮ್ಯಾನ್.
2: ಡಾಕ್ ಸೇವಾ ಆಪ್ನಲ್ಲಿ ನಿಮ್ಮ ವಯಸ್ಸು ಮತ್ತು ಬೇಕಾದ ವಿಮಾ ಮೊತ್ತಕ್ಕೆ ಅನ್ವಯಿಸುವ ಪ್ರೀಮಿಯಂ ಅನ್ನು ತಕ್ಷಣ ಪರಿಶೀಲಿಸಿ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.

0: ಯುವವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ ಅನಿಲ್ ಕುಮಾರ್ ಶಂಕರಾಪುರ ಅವರಿಂದ ಸ್ವರಚಿತ ಕವನ ವಾಚನ.
1: ಕವನ ಏಣಿಗಳು. ಹೊರಗೆ ಬಾಗಿ ನಿಂತ ಮರಗಳಾದರು ಬಂಡಾಯವಿಲ್ಲದೆ ಏಣಿಗಳಾದರು. ಹೊರಗೆ ಬಾಗಿ ನಿಂತ ಮರಗಳಾದರೂ ಬಂಡಾಯವಿಲ್ಲದೆ ಏಣಿಗಳಾದರು. ಏಣಿಗಳು ಅಟ್ಟ ಹತ್ತಿಸಬೇಕು, ಮೇಲೇರುವಂತಿಲ್ಲ. ಏಣಿಗಳು ಅಟ್ಟ ಹತ್ತಿಸಬೇಕು, ಮೇಲೇರುವಂತಿಲ್ಲ. ಅಟ್ಟವ ಇಣುಕಬಹುದಷ್ಟೇ, ಸೇರುವಂತಿಲ್ಲ. ಅಟ್ಟವ ಇಣುಕಬಹುದಷ್ಟೇ, ಸೇರುವಂತಿಲ್ಲ. ಹತ್ತಿಸಿದರೂ ಅಕ್ಕಿ ಕಾಳುಗಳ ಹೊತ್ತವು ದವಸ ಧಾನ್ಯಗಳ. ತಮಗಲ್ಲವೆಂಬರಿವಿದ್ದರೂ ತಮ್ಮೊಡೆಯನ ಭಾರವ ಹೊತ್ತವು. ತಮಗಲ್ಲವೆಂಬ ಅರಿವಿದ್ದರೂ ತಮ್ಮೊಡೆಯನ ಭಾರವ ಹೊತ್ತವು. ತುಳಿಸಿಕೊಳ್ಳುವುದು ರೂಢಿಯಾಯಿತು. ಸಣ್ಣ ಕಾಲುಗಳು ಅಟ್ಟ ಹತ್ತಲಾರಂಭಿಸಿದವು. ಸಣ್ಣ ಕಾಲುಗಳು ಅಟ್ಟ ಹತ್ತಲಾರಂಭಿಸಿದವು. ಏಣಿಗಳು ಮಾತ್ರ ಅಲ್ಲೇ ಇವೆ, ಅಟ್ಟವ ಇಣುಕುತ್ತ. ಏಣುಗಳು ಮಾತ್ರ ಅಲ್ಲೇ ಇವೆ, ಅಟ್ಟವ ಇಣುಕುತ್ತ. ಕವನ ಸಮರಸ. ಸರಿಗಮ ಪದನಿಸ ಪದಗಳ ಆರೋಹಣ, ಸನಿದ ಪಮಗರಿಸ ಅವುಗಳ ಅವರೋಹಣ. ಏರುವುದು ಮುದ ನೀಡದು, ಇಳಿಯುವುದು ಸುಖತರದು. ಏರುವುದು ಮುದ ನೀಡದು, ಇಳಿಯುವುದು ಸುಖತರದು. ಒಂದಾದೊಡೆ ಏರಿಳಿತಗಳು ಸಮರಸದ ಜೀವನ. ಒಂದಾದೊಡೆ ಏರಿಳಿತಗಳು ಸಮರಸದ ಜೀವನ. ಸಂತಸದ ವಿರೋಧ ಪದ ದುಃಖ. ಸಂತಸದ ವಿರೋಧ ಪದ ದುಃಖ. ಸುಖ ದುಃಖದ ಸಮ್ಮಿಲನ ರೂಢಿಸಿದವಗೆ ಸಿಗುವುದು ಸಮರಸದ ಆನಂದ. ಆನಂದಕ್ಕಿಲ್ಲ ವಿರೋಧ ಪದ. ಆನಂದಕ್ಕಿಲ್ಲ ವಿರೋಧ ಪದ. ಕವನ ನಿಶ್ಶಬ್ದ. ಕೇಳಿದಾತ ಮಾತ್ರ ಬಲ್ಲ ನಿಶ್ಶಬ್ದದ ಶಬ್ದ. ಒಂದರ ಮೇಲೊಂದು ಬರುವ ಶಬ್ದ ಕಾವ್ಯ ಸುಂದರ. ಕೇಳಿದಾತ ಮಾತ್ರ ಬಲ್ಲ ನಿಶ್ಶಬ್ದದ ಶಬ್ದ. ಒಂದರ ಮೇಲೊಂದು ಬರುವ ಶಬ್ದ ಕಾವ್ಯ ಸುಂದರ. ಗಿಡಮರಗಳ ಎಲೆಗಳಿಗೆ ತಂಗಾಳಿಯ ಚುಂಬನ.

0: ಮುದಗೊಂಡ ಎಲೆಗಳಿಂದ ಕಂಪನದ ನರ್ತನ, ಕಂಪನದ ನರ್ತನ. ಹಾರಿ ಬರುವ ಹಕ್ಕಿಗಳ ಬಗೆ ಬಗೆಯ ಚಿಲಿಪಿಲಿ, ಮರಮರಳಿ ಮರುಕಳಿಸುವ ಕೇಳಸಿಗದ ಸಂಗೀತ, ಮರಮರಳಿ ಮರುಕಳಿಸುವ ಕೇಳಸಿಗದ ಸಂಗೀತ. ದನಕರುಗಳ ಮಣಿಸರಗಳ ಸುಮಧುರ ಲಯ ಸರಣಿ, ಕರು ಕರೆಯುವ ರಾಗಕ್ಕೆ ಹಿಮ್ಮೇಳದನಾದ. ದನಕರುಗಳ ಮಣಿಸರಗಳ ಸುಮಧುರ ಲಯ ಸರಣಿ, ಕರು ಕರೆಯುವ ರಾಗಕ್ಕೆ ಹಿಮ್ಮೇಳದನಾದ. ಕ್ರಿಮಿಕೀಟ ಪಿಸುಗುಟ್ಟಿ ಹೇಳುವ ಸವಿಗುಟ್ಟು, ಮರೆಯಿಂದ ಹೊರಬರುವ ಸಮ್ಮೋಹನ ರಾಗ, ಮರೆಯಿಂದ ಹೊರಬರುವ ಸಮ್ಮೋಹನ ರಾಗ. ಗಿರಿ ತುದಿಯ ಮಾರುತ ಸರಿಗಮವ ಹಾಡುತ, ಸ್ವರಗಳ ಬಗೆ ಕಲಿಸುವ ಮೆಲುದನಿಯ ಗಾಯಕ, ಸ್ವರಗಳ ಬಗೆ ಕಲಿಸುವ ಮೆಲುದನಿಯ ಗಾಯಕ. ಕಡಲಲೆಗಳು ದಡಮುಟ್ಟುವ ಆರೋಹಣ ಅವರೋಹಣ, ಆಲಿಸುವ ಕಿವಿಗಳಿಗೆ ಹಿನ್ನೆಲೆ ಸಂಗೀತ, ಆಲಿಸುವ ಕಿವಿಗಳಿಗೆ ಹಿನ್ನೆಲೆ ಸಂಗೀತ. ಮುಂಜಾನೆಯ ರಂಗಿನಲ್ಲಿ ಪ್ರಕೃತಿಯ ಗಾಯನ, ಮುಂಜಾನೆಯ ರಂಗಿನಲ್ಲಿ ಪ್ರಕೃತಿಯ ಗಾಯನ. ಎಚ್ಚರವಿರುವವರಿಗೆ ಸಂಗೀತ ರಸಮಂಜರಿ. ಕೇಳಿದಾತ ಮಗದೊಮ್ಮೆ ಕೇಳದೆ ಇರಲಾರ, ಕೇಳಿದಾತ ಮಗದೊಮ್ಮೆ ಕೇಳದೆ ಇರಲಾರ. ಸಂಗೀತಗೋಷ್ಠಿ ನಿಶ್ಶಬ್ದದ ಶಬ್ದ, ಸಂಗೀತಗೋಷ್ಠಿ ನಿಶ್ಶಬ್ದದ ಶಬ್ದ. ಮುಂದಿನ ಕವನ ಕರೆ. ಇಂದು ಕೈ ಬೀಸಿ ಕರೆದಂತಿದೆ ಕಡಲು ಕಾಣದೂರಿಗೆ, ಇಂದು ಕೈ ಬೀಸಿ ಕರೆದಂತಿದೆ ಕಡಲು ಕಾಣದೂರಿಗೆ, ಮನವ ಸೆಳೆದಂತಿದೆ ಕಡಲಲೆಗಳು ಹೋಗದೂರಿಗೆ. ಮರಳುತ್ತಿರುವ ಅಲೆಗಳು ಒತ್ತಾಯ ಮಾಡಿದಂತಿವೆ, ದೂರದ ತರಂಗಗಳು ತಡವರಿಸದೆ ಬರಲು ಸನ್ನೆ ಮಾಡಿದಂತಿವೆ. ಭೋರ್ಗರೆತೆಗಳು ಹೆಚ್ಚಿಸುತ್ತಿವೆ ಹುಡುಕುವ ತವಕ, ಭೋರ್ಗರೆತೆಗಳು ಹೆಚ್ಚಿಸುತ್ತಿವೆ ಹುಡುಕುವ ತವಕ. ಕನಸಲ್ಲ ಎಚ್ಚರದಲ್ಲಿಟ್ಟಿವೆ ಅಲೆಗಳಿಂದ ಹಾರಿ ಬರುತ್ತಿರುವ ಹನಿಗಳು, ಕನಸಲ್ಲ ಎಚ್ಚರದಲ್ಲಿಟ್ಟಿವೆ ಅಲೆಗಳಿಂದ ಹಾರಿ ಬರುತ್ತಿರುವ ಹನಿಗಳು.
1: ಕವನ
0: ಕಾಣದ ಬೇಲಿಗಳು. ಬೇಲಿಗಳು ಇನ್ನೂ ಇವೆ ಕಾಣಿಸುತ್ತಿಲ್ಲವಷ್ಟೇ, ಬೇಲಿಗಳು ಇನ್ನೂ ಇವೆ ಕಾಣಿಸುತ್ತಿಲ್ಲವಷ್ಟೇ. ದಾಟಬಾರದೆಂಬುದ ನೆನಪಿಸುತ್ತಿದ್ದವು ಕಾಣಿಸುತ್ತಿದ್ದ ಬೇಲಿಗಳು, ದಾಟಬಾರದೆಂಬುದ ನೆನಪಿಸುತ್ತಿದ್ದವು ಕಾಣಿಸುತ್ತಿದ್ದ ಬೇಲಿಗಳು. ದಾಟಿ ಸಾಗಿದರೂ ಮುಂದೆ ಎಲ್ಲವನ್ನು ಮುಟ್ಟಬಾರದೆಂಬುದ ಎಚ್ಚರಿಸುತ್ತಿದ್ದವು ಹಿಂದಿದ್ದ ಬೇಲಿಗಳು, ಎಚ್ಚರಿಸುತ್ತಿದ್ದವು ಹಿಂದಿದ್ದ ಬೇಲಿಗಳು. ದಾಟಿ ಮುಟ್ಟುವುದು ಅಪರಾಧವೆನ್ನುತ್ತಿದ್ದವು ಬೇಲಿಗಳು, ಕಿತ್ತು ಹಾಕಿದವು ಬೇಲಿಗಳ ಕಾನೂನಿನ ಪದಗಳು, ಕಿತ್ತು ಹಾಕಿದವು ಬೇಲಿಗಳ ಕಾನೂನಿನ ಪದಗಳು. ಮಸ್ತಕದಲ್ಲಿನ ಬೇಲಿಗಳು ಮಾಸಲೇ ಇಲ್ಲ, ಮಸ್ತಕದಲ್ಲಿನ ಬೇಲಿಗಳು ಮಾಸಲೇ ಇಲ್ಲ. ಈಗ ಎಲ್ಲಿ ಹೋಗಬೇಕೆಂದು ತಿಳಿಯುತ್ತಿಲ್ಲ, ಅರಿವಾಗುತ್ತಿಲ್ಲ ಯಾವುದನ್ನು ಮುಟ್ಟಬಾರದೆಂಬುದು. ತಿಳಿಯುತ್ತಿದೆ ದಾಟಿದ ಮೇಲೆ ಬೇಲಿಗಳಿವೆಯೆಂದು, ಏಟುಗಳು ಬಿದ್ದ ಮೇಲೆ ಗೋಚರವಾಗುತ್ತಿದೆ ಇನ್ನೂ ಇವೆಯೆಂದು ಕಾಣದ ಬೇಲಿಗಳು, ಇನ್ನೂ ಇವೆಯೆಂದು ಕಾಣದ ಬೇಲಿಗಳು. ಹಿಂದುಳಿಯುವುದೇ ಹಿತವಾಗಿತ್ತು ಕಾಣಿಸುತ್ತಿದ್ದ ಬೇಲಿಗಳ ಹಿಂದೆ, ಹಿಂದುಳಿಯುವುದೇ ಹಿತವಾಗಿತ್ತು ಕಾಣಿಸುತ್ತಿದ್ದ ಬೇಲಿಗಳ ಹಿಂದೆ.
1: ಕವನ
0: ಮರಣ. ಕರೆಯಿಲ್ಲದ ಊರಿನಿಂದ ಬರುವವರೊಂದಿಗೆ ಹೋಗಲೇಬೇಕು ಎಲ್ಲರೂ ಒಂದು ದಿನ, ಹೋಗಲೇಬೇಕು ಎಲ್ಲರೂ ಒಂದು ದಿನ. ಬಾರದ ಊರಿಗೆ ಹೋದವರ ಮನೆಗೆ ಕರೆಯಿಲ್ಲದೆ ಹೋಗಿ ಮರುಗುವವರು ಹೋಗಬೇಕಿದೆ ಅದೇ ಊರಿಗೆ ಮತ್ತೊಂದು ದಿನ, ಹೋಗಬೇಕಿದೆ ಅದೇ ಊರಿಗೆ ಮತ್ತೊಂದು ದಿನ. ಹಿಂದೆ ಕಳುಹಿಸದ ಊರಿನವರು ಹೇಳಿಬರುವುದಿಲ್ಲ, ಜೀವನ ಎಲ್ಲರಿಗೂ ಹೊಸ ಯಾತ್ರೆ, ಬಯಸದೆ ಬರುವ ಯಾತ್ರೆ, ಬಯಸದೆ ಮುಗಿಯುವ ಪಯಣ, ಬಯಸದೆ ಬರುವ ಯಾತ್ರೆ, ಬಯಸದೆ ಮುಗಿಯುವ ಪಯಣ. ನಡುವಿನ ತಿರುವುಗಳು ಆಕಸ್ಮಿಕ, ನಡುವಿನ ತಿರುವುಗಳು ಆಕಸ್ಮಿಕ.
1: ಕವನ
0: ತಪ್ಪಿದ ದಾರಿ. ಗೊತ್ತಿರುವ ದಾರಿಯ ಹಿಂಬಾಲಿಸಿದರೆ ತಿಳಿದಿರುವುದು ಸಿಗಬಹುದು, ಸಿಕ್ಕಿ

ಮರೆಯಾಗಲೂಬಹುದು. ಗೊತ್ತಿರುವ ದಾರಿಯ ಹಿಂಬಾಲಿಸಿದರೆ ತಿಳಿದಿರುವುದು ಸಿಗಬಹುದು, ಸಿಕ್ಕಿ ಮರೆಯಾಗಲೂಬಹುದು. ಕತ್ತಲ ಪಯಣ ಎಲ್ಲಿಗೆ ಮುಟ್ಟುವುದೆಂದು ಅರಿಯದ ದಾರಿ ಬಯಸದ ಭಾಗ್ಯವ ತರುವುದು ಕೆಲವೊಮ್ಮೆ. ಬೆಳಕಿಲ್ಲದಾಗ ಸಿಗುವ ದಾರಿ ಕಾಣದ ಲೋಕವ ಸೇರಿಸಿ ಕರುಣಿಸಬಹುದು ಚಿರಚೇತನವ. ಬೆಳಕಿಲ್ಲದಾಗ ಸಿಗುವ ದಾರಿ ಕಾಣದ ಲೋಕವ ಸೇರಿಸಿ ಕರುಣಿಸಬಹುದು ಚಿರಚೇತನವ. ಹಾಗಾದರೆ ದಾರಿ ತಪ್ಪುವುದೆಂದರೆ ಸರಿದಾರಿಯ ಪಡೆದಂತಲ್ಲವೇ? ಹಾಗಾದರೆ ದಾರಿ ತಪ್ಪುವುದೆಂದರೆ ಸರಿದಾರಿಯ ಪಡೆದಂತಲ್ಲವೇ? ಕವನ ಭಕ್ತಿ. ವಂತಿಗೆ ಬಂದಿಹುದು ವಂತಿಗೆ ದೇವರ ಮನೆಗೆ, ಬಗೆ ಬಗೆಯ ವಂತಿಗೆ ದೇವರ ಪೂಜೆಗೆ. ಬರದವರಿಂದಲೂ ಬರುವ ಹೂಗಳು, ಎಲ್ಲ ಬಣ್ಣದ ಪುಷ್ಪಗಳು, ದಿನಕ್ಕೊಂದು ಬಗೆಯ ಸುಮಗಳು, ಎತ್ತ ನೋಡಿದರೂ ಕುಸುಮಗಳು. ಸಾಲು ಸಾಲು ವಾಹನಗಳು, ಹೊರಕಾಣಿಕೆಯ ಸಾಧನಗಳು, ಹಣ್ಣು ಕಾಯಿ ತರಕಾರಿಗಳು, ಹೊಳೆವ ಬೆಳ್ಳಿ ಕಲಶಗಳು, ವಾದ್ಯ ತಾಳ ಮೇಳಗಳು, ರಂಗುರಂಗಿನ ದೀಪಗಳು, ಚಿತ್ರ ವಿಚಿತ್ರ ಚಿತ್ರಗಳು, ಎಲ್ಲ ಬಗೆಯ ವೇಷಗಳು, ಮುಗಿಲು ಮುಟ್ಟುವ ಘೋಷಣೆಗಳು, ಬೆಟ್ಟ ತಲುಪುವ ಕೀರ್ತನೆಗಳು, ನವನವೀನ ನಾಟ್ಯಗಳು, ಕರತಾಡನದ ಕುಣಿತಗಳು, ಗುಡಿಗೋಪುರಗಳ ವಂತಿಗೆ, ಭೂರಿ ಭೋಜನದ ವಂತಿಗೆ, ನಗನಾಣ್ಯಗಳ ವಂತಿಗೆ ಕೊನೆಯಿಲ್ಲದೆ ಬರುತ್ತಿದೆ. ಅಕ್ಕಿ ಮೂಟೆ ಕೊಟ್ಟವರು ಮುಂದೆ ಮುಂದೆ ಓಡಿದರು, ಬೆವರು ಸುರಿಸಿ ದುಡಿದವರು ನಿಂತುಕೊಂಡೇ ನೋಡಿದರು, ಬೆವರು ಸುರಿಸಿ ದುಡಿದವರು ನಿಂತುಕೊಂಡೇ ನೋಡಿದರು. ಬಂದಿರುವುದು ಎಲ್ಲ ಬಗೆಯ ವಂತಿಗೆ, ಬಂದಿಹರು ನೀಡಿದವರು ವಂತಿಗೆ, ಇರಲಿಲ್ಲ ಭಕ್ತಿ ಎಂಬ ವಂತಿಗೆ, ಒಲಿಯಲಿಲ್ಲ ದೇವರು ಪೂಜೆಗೆ, ಇರಲಿಲ್ಲ ಭಕ್ತಿ ಎಂಬ ವಂತಿಗೆ, ಒಲಿಯಲಿಲ್ಲ ದೇವರು ಪೂಜೆಗೆ, ಒಲಿಯಲಿಲ್ಲ ದೇವರು ಪೂಜೆಗೆ. ಕವನ ಹಳ್ಳಿನೋಟ. ರಂಗಿನಾಟ ಹಳ್ಳಿನೋಟ ಚಿಗುರೆ ಭಾವತೋಟ, ರಂಗಿನಾಟ ಹಳ್ಳಿನೋಟ ಚಿಗುರೆ ಭಾವತೋಟ, ಬೆಟ್ಟ ಕಣಿವೆ ಗದ್ದೆ ಸಾಲು ಮೋಡ, ತ್ರಾಸ ಪಡೆದೆ ಬಂತು ಪ್ರಾಸ ನೋಡ, ಮೊದಲ ಮಳೆ ಇಳೆಯ ಚುಂಬಿಸುವ ಸುಗಂಧ, ಮನವ ತಟ್ಟಿ ಹೊರತರುವ ಭಾವಚಂದ, ಮಳೆಯು ನಿಂತ ಮೇಲೆ ಕಂಡ ಕಾಡ ಪ್ರದೇಶ, ಒದ್ದೆಯಾಗಿ ಬಿಟ್ಟು ಬಿಟ್ಟ ಹೆಣ್ಣ ಕೇಶ, ಎಲೆ ಮರಗಳ ಮರೆಯಲ್ಲಿ ಹೊಳೆವನೇಸರ, ಎಳೆ ಎಳೆಯಾಗಿ ಮರೆಸುವ ಎಲ್ಲ ಬೇಸರ, ಚಂದಿರನ ಕೂಡಿ ಬರುವ ತಂಪುಗಾಳಿ, ಗಟ್ಟಿ ಮಾಡುವುದು ಇಲ್ಲೇ ಉಳಿವ ಖಯಾಲಿ, ಜುಳುಜುಳು ಕಲರವದಿ ಹರಿವ ಹೊಳೆಯ ನೀರು, ಮನದ ಕೊಳೆಯ ತೊಳೆದು ಬಿಡುವ ಪನ್ನೀರು, ಹಾಡು ಹಕ್ಕಿ ಮೂಡಿಸುವ ಚಿಲಿಪಿಲಿನಾದ, ಮನಕ್ಕೆ ಮುದವ ನೀಡುವ ಮಧುರ ನಿನಾದ, ನೋಡಿದವಗೆ ಹಳ್ಳಿ ನೋಟ ಬರುವ ಭಾವ ನಿರರ್ಗಳ, ಬರೆಯುವಂತೆ ಮಾಡುವುದು ಎಲ್ಲ ಕವಿಗಳ, ನೋಡಿದವಗೆ ಹಳ್ಳಿ ನೋಟ ಬರುವ ಭಾವ ನಿರರ್ಗಳ, ಬರೆಯುವಂತೆ ಮಾಡುವುದು ಎಲ್ಲ ಕವಿಗಳ. ಕವನ ಹಳ್ಳಿಯ ಮರದಡಿಯಲ್ಲಿ ಮೂಡಿದ ಸಾಲುಗಳು. ಮಾತಾಗಲಾರದ ಭಾವಗಳು ಪದಗಳಾಗುವು, ಪದಗಳ ನರಿಯದವರ ಭಾವಗಳೇನಾದವು? ಮಾತಾಗಲಾರದ ಭಾವಗಳು ಪದಗಳಾಗುವವು, ಪದಗಳ ನರಿಯದವರ ಭಾವಗಳೇನಾದವು? ಬದುಕಿನ ಸಂಜೆಯವರೆಗೂ ಎಡೆಬಿಡದೆ ದುಡಿದು ಎಚ್ಚರವಾಗದ ನಿದ್ರೆಗೆ ಜಾರಿದರು ಪದಗಳ ಬೇಸಾಯ ಮಾಡದೆ, ಎಚ್ಚರವಾಗದ ನಿದ್ರೆಗೆ ಜಾರಿದರು ಪದಗಳ ಬೇಸಾಯ ಮಾಡದೆ, ನಿಶೆಯ ನಶೆಯಲ್ಲಿ ಮುರಿದ ಮಂಟಪದಡಿ ಮಾತುಗಳಾಗಿ ಹೊರಬರುವ ಹಿರಿಯಜ್ಜನ ಅನುಭವಗಳು ವಚನಗಳಾಗದೇ ಉಳಿದವು, ಹಿರಿಯಜ್ಜನ ಅನುಭವಗಳು ವಚನಗಳಾಗದೇ ಉಳಿದವು. ಬೇಡವೆನ್ನುವ ಕಂದನಿ ಗುಣಿಸಲು ಕ್ಷಣದಲ್ಲೇ ದಿನಕ್ಕೊಂದು ಕತೆ ಕಟ್ಟುವ ಅಮ್ಮಂದಿರ ಬಗೆ ಬಗೆಯ ಕಲ್ಪನೆಗಳು ಕಾದಂಬರಿಯಾಗದೇ ಉಳಿದವು, ಬಗೆ ಬಗೆಯ ಕಲ್ಪನೆಗಳು ಕಾದಂಬರಿಯಾಗದೇ ಉಳಿದವು. ಕಾವ್ಯಗಳ ದರ್ಶನವಾಗಲಿಲ್ಲ, ಭಾವತಂತಿಗಳು ಮೀಟಲೇ ಇಲ್ಲ, ಪದಗಳ ಕನಸುಗಳು ನನಸಾಗಲಿಲ್ಲ. ಕಾವ್ಯಗಳ ದರ್ಶನವಾಗಲಿಲ್ಲ, ಭಾವತಂತಿಗಳು ಮೀಟಲೇ ಇಲ್ಲ, ಪದಗಳ ಕನಸುಗಳು ನನಸಾಗಲಿಲ್ಲ. ಮೌನ ಮಾಸ್ತಿ ಗೋಕಾಕರು ಇದ್ದಿರಬಹುದಿಲ್ಲಿ, ಕಾರ್ನಾಡ ಶೇಖರರು ಹಾಡದೇ ಉಳಿದಿರಬಹುದು, ಬರಹಗಳಿಗಿಲ್ಲಿ ಬರಬಡಿದಂತಿದೆ, ಪದಗಳ ಅಭಾವವಿದೆ, ಭಾವ

ಬಿತ್ತನೆಗೆ, ಪದಗಳ ಅಭಾವವಿದೆ ಭಾವ ಬಿತ್ತನೆಗೆ. ಕವನ ಸಾವು ಬದುಕು. ಆತ್ಮ ತಾನಿರುವ ತನುವ ಪ್ರೀತಿಸಿದೆ, ತನುವಿರದೆ ಬದುಕಲಾಗದಂತಾಗಿದೆ. ಆತ್ಮ ತಾನಿರುವ ತನುವ ಪ್ರೀತಿಸಿದೆ, ತನುವಿರದೆ ಬದುಕಲಾರದಂತಾಗಿದೆ. ಉಸಿರು ನಿಂತರೆ ತನ್ನ ತನುವಿರದೆಂಬ ಕಟು ಸತ್ಯದ ಅರಿವಿದೆ. ಉಸಿರು ನಿಂತರೆ ತನ್ನ ತನುವಿರದೆಂಬ ಕಟು ಸತ್ಯದ ಅರಿವಿದೆ. ಪ್ರೀತಿಸುವ ಭರದಲ್ಲಿ ಸಾವನ್ನೇ ಮರತಿದೆ. ಪ್ರೀತಿಸುವ

0: ಬಿಟ್ಟು ಹೋಗಲೇಬೇಕೆಂದು ಗೊತ್ತಿದ್ದರೂ ಬಯಸಿದೆ. ತನುವಿನೊಳಗೊಂದಾದಾಗ ಪ್ರೀತಿಯ ಜನನ, ತನುವಿನೊಳಗೊಂದಾದಾಗ ಪ್ರೀತಿಯ ಜನನ, ಒಮ್ಮೆ ದೂರವಾದರೆ ಅಂತಿಮ ನಮನ. ಇನ್ನಾದರೂ ತಿಳಿಯಿರು, ಪ್ರೀತಿಯೇ ಬದುಕು, ವಿರಹವೇ ಸಾವು. ಇನ್ನಾದರೂ ತಿಳಿಯಿರು, ಪ್ರೀತಿಯೇ ಬದುಕು, ವಿರಹವೇ ಸಾವು, ವಿರಹವೇ ಸಾವು.
1: ಇದುವರೆಗೂ ಅನಿಲ್ ಕುಮಾರ್ ಶಂಕರಪುರ್ ಅವರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಈಗ ಆಧುನಿಕತೆ ಮತ್ತು ಮಾನವೀಯ ಮೌಲ್ಯಗಳು ಈ ಕುರಿತು ಮಾತನಾಡುತ್ತಾರೆ ಚೇತನಾ ನಾಯಕ್.
2: ಕ್ರಮಬದ್ಧವಾದ ಬದುಕೇ ಜೀವನ ಎಂಬ ಮಾತಿನಂತೆ ಜೀವನದ ಉದಾತ್ತ ಮೌಲ್ಯಗಳಾದ ಸತ್ಯ, ಅಹಿಂಸೆ, ನ್ಯಾಯ, ನೀತಿ, ಪರೋಪಕಾರ, ಸ್ವಾತಂತ್ರ್ಯ ಮೊದಲಾದ ನೈತಿಕತೆಯ ಸೂತ್ರದಿಂದ ನಿರ್ಮಿಸಲ್ಪಟ್ಟ ಮಾನವ ಜೀವನ ಮಾನವೀಯವಾದದ್ದು, ಅದುವೇ ಮಾನವೀಯತೆ. ಇಂದು ಆಧುನಿಕ ಯುಗದಲ್ಲಿ ಮನುಷ್ಯ ಯಾಂತ್ರಿಕ ಬದುಕನ್ನು ಬದುಕುತ್ತಿದ್ದಾನೆ. ಇಂದಿನ ಆಧುನಿಕ ಬದುಕು ಮನುಷ್ಯನನ್ನು ಸ್ವಾರ್ಥದ ಕಡೆಗೆ ಸೆಳೆಯುತ್ತಿದೆ. ವಿಜ್ಞಾನದ ಬಹುತೇಕ ಸೌಕರ್ಯಗಳನ್ನು ಪಡೆಯಲು ಮಾನವನು ಸದಾ ಹೆಣಗುತ್ತಿರುತ್ತಾನೆ. ಆಧುನಿಕತೆಯನ್ನು ಬೆಂಬಲಿಸಿ ನಡೆಯುವ ಮಾನವನ ಜೀವನವು ಪರರ ಶೋಷಣೆಗೆ ಎಡೆಮಾಡಿಕೊಡುತ್ತದೆ. ಪರರನ್ನು ಶೋಷಣೆಗೀಡು ಮಾಡಿ ತಾನು ಪುಷ್ಟಿಯಾಗಲು ಪ್ರಯತ್ನಿಸುವ ಮನುಷ್ಯನ ಈ ಬದುಕಿನಲ್ಲಿ ಮೌಲ್ಯಗಳಿಗೆ ಬೆಲೆಯೇ ಇಲ್ಲದಂತಾಗುತ್ತದೆ. ಮೌಲ್ಯರಹಿತ ಜೀವನ ಅದೆಂತಹ ಜೀವನ? ಹುರುಳಿಲ್ಲದ, ತಿರುಳಿಲ್ಲದ ಹಾಳು ಜೀವನವಾಗಿದೆ. ಬಾಳು ಹಸನಾಗಬೇಕಾದರೆ ಮನವು ಹಸನಾಗಬೇಕು. ಕೇವಲ ಭೌತಿಕ ಸಂತೃಪ್ತಿಯಿಂದ ಹೃದಯ ವೈಶಾಲ್ಯತೆಯನ್ನು ಪಡೆಯುವುದಿಲ್ಲ, ಅದಕ್ಕೆ ಆಂತರಿಕ ಶಾಂತಿ ಸಂತೃಪ್ತಿ ಅವಶ್ಯಕ. ಮನಸ್ಸು ನಿರ್ಮಲವಾಗಿ ಆಂತರಿಕ ಸಂತೃಪ್ತಿ ದೊರೆಯಬೇಕಾದರೆ ಮನಸ್ಸು ಇಚ್ಛೆಗಳ ಬೇಡಿಕೆಯಿಂದ ಹೊರಬರಬೇಕು. ಇಚ್ಛೆಗಳ ಕಡಿವಾಣವನ್ನು ಕೈಯಲ್ಲಿ ಹಿಡಿದು ಮನದ ಓಟವನ್ನು ನಿಯಂತ್ರಿಸಬೇಕು. ಮನದ ಓಟವನ್ನು ನಿಗ್ರಹಿಸಲು ಸತ್ಶೀಲವೇ ತಕ್ಕ ಅಸ್ತ್ರ. ಮಾನವೀಯತೆಯೇ ಜೀವನದ ಚುಕ್ಕಾಣಿ. ರಾಷ್ಟ್ರಕವಿ ಕುವೆಂಪುರವರ ಸಂದೇಶ ವಿಶ್ವ ಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ಮೌಲ್ಯಗಳು ಜೀವನಕ್ಕೆ ಅತ್ಯಗತ್ಯ. ಪ್ರತಿಯೊಂದು ಮಗುವು ಹುಟ್ಟುತ್ತಲೇ ವಿಶ್ವ ಮಾನವ, ಆದರೆ ಬೆಳೆಯುತ್ತಾ ನಾವು ಅದನ್ನು ಅಲ್ಪಮಾನವನನ್ನಾಗಿ ಮಾರ್ಪಡಿಸುತ್ತೇವೆ. ಆದರೆ ತೃಪ್ತಿಕರವಾದ ಹಾಗೂ ಶಾಂತಿಯ ಜೀವನಕ್ಕಾಗಿ ಎಲ್ಲರೂ ಹಾತೊರೆಯುತ್ತಾರೆ. ಒಳ್ಳೆಯ ತತ್ವಗಳು ಮತ್ತು ಮೌಲ್ಯಗಳು ಶಾಂತಿ, ಸಂತೋಷ, ಸುಗಮ ಜೀವನವನ್ನು ನಡೆಸಲು ನೆರವಾಗುತ್ತದೆ. ಮಾನವ ಸಮಾಜ ಜೀವಿ. ಪ್ರತಿಯೊಬ್ಬನೂ ತನ್ನ ಕುಟುಂಬದ ಸದಸ್ಯರೊಂದಿಗೆ, ದೇಶದ ಪ್ರಜೆಗಳೊಂದಿಗೆ ಹಾಗೂ ಸಮಾಜದೊಡನೆ ಸಂಪರ್ಕಿಸಬೇಕಾಗಿದೆ. ಮೌಲ್ಯಗಳು ಇತರರೊಡನೆ ಪರಸ್ಪರ ಸಂಬಂಧ ಬೆಳೆಸಲು ಸಹಾಯವಾಗುತ್ತದೆ. ಮಾತ್ರವಲ್ಲ, ಸೂಕ್ತ ನಡತೆಯನ್ನೂ ಸಹ ಅವು ರೂಪಿಸುತ್ತವೆ. ನಮ್ಮ ಬದುಕಿನಲ್ಲಿ ಸಂತಸಬೇಕಾದರೆ ಮೊದಲು ನಮ್ಮಲ್ಲಿ ಮಾನವೀಯ ಮೌಲ್ಯಗಳಿರಬೇಕು. ತನ್ನ ವಿಕಾಸದ ಹಾದಿಯಲ್ಲಿ ಪ್ರತಿಯೊಂದು ಜೀವವು ಪೂರ್ಣತೆಗಾಗಿ ಮಾಡುವ ಯತ್ನ ಮಾನವೀಯತೆಯಿಂದ ಕೂಡಿದ್ದರೆ ಲೋಕಕ್ಕೆ ಒಳಿತಾಗಬಹುದು. ತನ್ನ ಮತ್ತು ಇತರರ ಒಳಿತನ್ನು ಅಥವಾ ಹಿತವನ್ನು ಸಾಧಿಸುವಂತೆ ತಾನು ಬದುಕಿನಲ್ಲಿ ಇತರರನ್ನು ಬದುಕಿಸುವ, ಬಾಳುವ ಕಲೆಯನ್ನು ಒಳಗೊಂಡಿರುವ ಲಕ್ಷಣವೇ ಮಾನವೀಯ ಮೌಲ್ಯಗಳು ಎನ್ನಬಹುದು. ತನ್ನ ಜೊತೆಗೆ ಇತರರನ್ನೂ ಬೆಳೆಯುವಂತೆ ಮಾಡುವುದು, ಇವೇ ಮೊದಲಾದ ಹಲವಾರು ಮಾನವೀಯ ಮೌಲ್ಯಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳಿಗೆ ವಿಶ್ವವೇ ಶಾಲೆ, ಪ್ರಕೃತಿಯೇ ಪುಸ್ತಕ. ಇಂತಹ ಸಂದರ್ಭದಲ್ಲಿ ಪರಸ್ಪರ ಶಿಸ್ತು, ವಿನಯ, ಸೌಹಾರ್ದ ಬಾಳ್ವೆ, ಸಹನೆಯನ್ನು ಅಭ್ಯಾಸ ಮಾಡಿ ಮನಸ್ಸಿನ ಕಲ್ಮಶಗಳನ್ನು ತೊಳೆದುಕೊಳ್ಳಬೇಕು. ಇಂತಹ ಅಮೂಲ್ಯವಾದ ಗುಣಗಳು ಇನ್ನೊಬ್ಬರಿಗೆ ದಾರಿದೀಪವಾಗುವುದು ಮಾತ್ರವಲ್ಲ, ಸ್ವತಃ ವ್ಯಕ್ತಿಯ ಬದುಕನ್ನು ಬೆಳಗುತ್ತದೆ. ಆದರೆ ಇಂದಿನ ಆಧುನಿಕ ಯುಗದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ವಾಸ್ತವಿಕ ಜೀವನದಲ್ಲಿ ಈ ಮಾನವೀಯ ಮೌಲ್ಯಗಳಿಗೆ ವ್ಯತಿರಿಕ್ತವಾಗಿ ಬದುಕುವುದನ್ನು ಕಾಣುತ್ತೇವೆ. ಹಾಗೆಯೇ ಹೆತ್ತವರು ಮತ್ತು ಶಿಕ್ಷಕರ ಪಾತ್ರವನ್ನೂ ಸಹ ನಾವು ಅಲ್ಲಗಳೆಯುವಂತಿಲ್ಲ.

ತಂದೆ ತಾಯಿಯರು ಮತ್ತು ಶಿಕ್ಷಕರು ತಮ್ಮ ಆದರ್ಶ ಜೀವನದಿಂದ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವುದರಲ್ಲಿ ಸಂದೇಹವಿಲ್ಲ. ವಿಶ್ವಗುರು ಎರಡನೇ ಜಾನ್ ಪಾಲ್ರ ಮಾತಿನಂತೆ ಶಾಂತಿ ಎಂಬ ಮೌಲ್ಯಕ್ಕೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಎಂಬ ಎಲ್ಲೆಗಳಿಲ್ಲ. ಅದೊಂದು ಸಾರ್ವತ್ರಿಕ ಮೌಲ್ಯ. ಆದರೆ ಇಂದು ಎಲ್ಲೆಡೆ ಅಶಾಂತಿಯ ವಾತಾವರಣ ಹೆಡೆಯೆತ್ತಿ ನಿಂತಿದೆ. ಆದ್ದರಿಂದ ರಾಷ್ಟ್ರಪತಿ ಡಾಕ್ಟರ್ APJ ಅಬ್ದುಲ್ ಕಲಾಂರು ಹೇಳಿದಂತೆ, ಅಂತರಂಗದ ಬೆಳಕನ್ನು ಅರ್ಥೈಸಿಕೊಂಡು ಸುತ್ತಲಿನ ಪರಿಸರದ ಮೇಲೆ ಧನಾತ್ಮಕ ಪರಿಣಾಮ ಬೀರುವಂತೆ ಕಾರ್ಯೋನ್ಮುಖರಾಗಬೇಕು. ನಮ್ಮಲ್ಲಿರುವ ಮೌಲ್ಯಗಳು ಜೀವನದ ಮಾರ್ಗದರ್ಶಕಗಳು. ಪ್ರಜ್ಞಾಪೂರ್ವಕವಾಗಿ ಅಥವಾ ಅಪ್ರಜ್ಞಾಪೂರ್ವಕವಾದ ನೆಲೆ ಮನುಷ್ಯನಲ್ಲಿರುತ್ತದೆ. ಅವು ನಮ್ಮ ನಡತೆಯಲ್ಲಿ ವ್ಯಕ್ತವಾಗುತ್ತದೆ. ನಮ್ಮ ಜೀವನವು ಸಮನಾಗಿ ಅಥವಾ ಅರ್ಥಪೂರ್ಣವಾಗಿ ನಡೆಯಬೇಕಾದರೆ ನಮ್ಮಲ್ಲಿ ಮಾನವೀಯತೆಯ ಗುಣಗಳು ಉತ್ತಮವಾಗಿರಬೇಕು. ನಾವು ಮಾನವೀಯ ಮೌಲ್ಯಗಳೆಂದು ಯಾವುದನ್ನು ಹೇಳುತ್ತೇವೋ ಅದು ಒಂದೇ ತೆರನಾಗಿರುವುದಿಲ್ಲ. ಪ್ರತಿಯೊಂದು ವ್ಯಕ್ತಿಯಿಂದ ವ್ಯಕ್ತಿಯಲ್ಲಿ ವಿಭಿನ್ನವಾಗಿರುತ್ತದೆ. ವಿವಿಧ ಪ್ರಾಂತ್ಯಗಳಲ್ಲಿ ಅಲ್ಲಿನ ನೈಸರ್ಗಿಕ ಪರಿಸ್ಥಿತಿಗನುಸಾರವಾಗಿ ಈ ಮೌಲ್ಯಗಳು ವ್ಯತ್ಯಾಸ ಹೊಂದುತ್ತಿರುತ್ತದೆ. ಈ ಮೌಲ್ಯವೆನ್ನುವುದು ಕೆಲವೊಂದು ಸಂದರ್ಭಕ್ಕನುಸಾರವಾಗಿ ಬದಲಾವಣೆಗೊಳ್ಳಬಹುದು. ಒಬ್ಬ ವ್ಯಕ್ತಿಯಲ್ಲಿ ಬಾಲ್ಯದಲ್ಲಿದ್ದ ಮೌಲ್ಯ, ಯೌವನದಲ್ಲಿ, ಗೃಹಸ್ಥನಾದಾಗ, ಮುಪ್ಪಿನಲ್ಲಿ, ಹೀಗೆ ಹಲವಾರು ಸಂದರ್ಭದಲ್ಲಿ ಬದಲಾಗುತ್ತಾ ಹೋಗಬಹುದು. ವಿದ್ವಾಂಸರು ಹಲವರಿಗೆ ಮಾನವೀಯ ಮೌಲ್ಯಗಳನ್ನು ಅನುಸರಿಸುವಲ್ಲಿ ಮಾದರಿಯಾಗಿರುತ್ತಾರೆ. ನಿತ್ಯ ಜೀವನದಲ್ಲಿ ಪ್ರಮುಖವಾಗಿ ಕಾಣಸಿಗುವ ಮಾನವೀಯ ಮೌಲ್ಯಗಳೆಂದರೆ ಬೌದ್ಧಿಕ ಮೌಲ್ಯ, ಮಾನಸಿಕ ಮೌಲ್ಯ, ಜೀವಂತ ಮೌಲ್ಯ. ಬೌದ್ಧಿಕ ಮೌಲ್ಯವೆಂದರೆ ಒಬ್ಬ ವ್ಯಕ್ತಿಯ ಸತ್ಯ, ಅಹಿಂಸೆ, ಪ್ರಾಮಾಣಿಕತೆ, ಪರೋಪಕಾರ ಇತ್ಯಾದಿ ವಿಚಾರಧಾರೆಗಳ ಬಗ್ಗೆ ಮಾತನಾಡುತ್ತಾರೆ. ಅದೇ ದಾರಿಯಲ್ಲಿ ನಡೆಯುವಂತೆ ಉಪದೇಶ ನೀಡುತ್ತಿರುತ್ತಾರೆ. ಮಾನಸಿಕ ಮೌಲ್ಯವೆಂದರೆ ಕೆಲವರು ಪೂರೈಸಲಾರದ ಗುರಿಗಳನ್ನು ಅಥವಾ ಕನಸುಗಳನ್ನು ಹೊಂದಿರುತ್ತಾರೆ. ಅಂತಹ ಕನಸುಗಾರರಲ್ಲಿ ಸಾಧನೆಯ ತುಡಿತವು ಶೂನ್ಯವಾಗಿರುತ್ತದೆ. ಒಂದು ವೇಳೆ ತಾನು ಸಾಧನೆಯ ಪಥದಲ್ಲಿದ್ದರೆ ಮಾನಸಿಕವಾಗಿಯೇ ತಾನು ಏನೆಲ್ಲ ಮಾಡಬಹುದೆಂದು ಮೊದಲೇ ತೀರ್ಮಾನಕ್ಕೆ ಬಂದಿರುತ್ತಾರೆ. ಜೀವಂತ ಮೌಲ್ಯವೆಂದರೆ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನ ಹಿತಕ್ಕನುಸಾರವಾಗಿ ನಡವಳಿಕೆಯನ್ನು ರೂಪಿಸಿಕೊಳ್ಳುವುದು. ಮೌಲ್ಯವು ಹೊಸ ವಾತಾವರಣ, ಅನುಭವ, ಒಡನಾಟ, ಸಾಮಾಜಿಕ ಒತ್ತಡದಿಂದ ಬದಲಾಗುತ್ತದೆ. ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೊಸ ಮೌಲ್ಯಗಳನ್ನು ಕಂಡುಕೊಳ್ಳುತ್ತಾನೆ. ವ್ಯಕ್ತಿಯೊಬ್ಬನ ಮೌಲ್ಯವು ಪ್ರಗತಿಪಥದಡೆಗಿದ್ದರೆ ನಾವದನ್ನು ಅನುಸರಿಸುತ್ತೇವೆ. ಆಧುನಿಕ ಯುಗದಲ್ಲಿ ಮಾನವೀಯ ಸಂಬಂಧಗಳ ಕೊಂಡಿ ಕಳಚಿಕೊಳ್ಳುತ್ತಿದೆ. ಈ ಕಾಲಸ್ಥಿತಿಯಲ್ಲಿ ಮೌಲ್ಯಾಧಾರಿತ ಶಿಕ್ಷಣದ ಜ್ಞಾನವು ಪ್ರತಿಯೊಬ್ಬ ನಾಗರಿಕನಲ್ಲೂ ಅನುಷ್ಠಾನಗೊಳ್ಳಬೇಕು. ಜೀವನವು ಹಿತವಾಗಿರಬೇಕಾದರೆ ಹೊಸ ಹೊಸ ಉತ್ಕೃಷ್ಟವಾದ ಮೌಲ್ಯಗಳನ್ನು ಸ್ವೀಕಾರ ಮಾಡುವ ಗುಣ ಪ್ರತಿಯೊಬ್ಬ ನಾಗರಿಕನಲ್ಲಿರಬೇಕು. ತೃಪ್ತಿಕರವಾದ ಜೀವನ ನಡೆಸಲು ಬಯಸುವ ವ್ಯಕ್ತಿ ಕೆಲವೊಂದು ಮೌಲ್ಯಗಳನ್ನು ಆದರ್ಶವಾಗಿ ಅನುಕರಣೆ ಮಾಡಬೇಕಾಗುತ್ತದೆ. ಅವುಗಳನ್ನು ವಿಧೇಯತೆಯಿಂದ ಪಾಲಿಸುವ ರೀತಿ, ಛಲ ಮತ್ತು ತೀವ್ರತೆಯನ್ನು ಹೊಂದಿಕೊಂಡು ಹೋಗುವ ಸಾಧನೆಯು ಸಫಲತೆ ಪಡೆಯುತ್ತದೆ. ತಾನು ಮೆಚ್ಚುವ ತತ್ವಗಳನ್ನು ಅನುಸರಿಸುವುದಕ್ಕೆ ಹಿಂದುಳಿದರೆ ಆ ತತ್ವದ ಮಾಧುರ್ಯ ಮತ್ತು ಅರ್ಥ ಕುಂಠಿತಗೊಳ್ಳುತ್ತದೆ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ, ಸಾಧನೆಯ ಬೆಂಗಾವಲಿಗೆ, ಮಹತ್ವಾಕಾಂಕ್ಷೆಯನ್ನು ಬಲಪಡಿಸಲು ಸಮಗ್ರ ಅಭಿವೃದ್ಧಿಗೆ ಮೌಲ್ಯ ಶಿಕ್ಷಣ ಅತ್ಯವಶ್ಯಕ. ಅದೇ ರೀತಿ ಭಾವನಾತ್ಮಕ, ಸಾಮಾಜಿಕ, ನೈತಿಕ, ಸಾಂಸ್ಕೃತಿಕ, ಆಧ್ಯಾತ್ಮಿಕ ರಂಗದಲ್ಲಿ ಹೊಸ ಗುರಿಗಳನ್ನು ಮುಟ್ಟಲು ವ್ಯಕ್ತಿಗೆ ಮೌಲ್ಯ ಶಿಕ್ಷಣ ಸಹಕಾರಿಯಾಗಬೇಕು. ಇಂದಿನ 21ನೇ ಶತಮಾನದ ಮಾನವ ತಾಂತ್ರಿಕ ಜೀವನ ಶೈಲಿಗೆ ಒಳಗಾಗಿ ಮಾನವೀಯ ಮೌಲ್ಯಗಳನ್ನು, ಮಾನವೀಯತೆಯನ್ನು ಮರೆಯುತ್ತಿದ್ದಾರೆ. ಪಾಶ್ಚಾತ್ಯ ಸಂಸ್ಕೃತಿಯು ಜನತೆಯ ಆಕರ್ಷಣೆ ಮಾಡುತ್ತಿದೆ. ಕೊಳ್ಳುಬಾಕ ಸಂಸ್ಕೃತಿಯಿಂದ ಜನರ ಜೀವನ ಶೈಲಿ ಆಧುನಿಕತೆಯ ಯಂತ್ರದಂತೆ ಕಾರ್ಯ ಮಾಡುತ್ತಿದೆ.
ಆಧುನಿಕ

0: ಆರ್ಥಿಕತೆಯಿಂದಾಗಿ ಹಲವಾರು ಬದಲಾವಣೆಗಳಾಗುತ್ತಿರುವುದನ್ನು ನಾವು ದಿನನಿತ್ಯವೂ ಕಾಣುತ್ತೇವೆ. ಮಾನವೀಯತೆ ಕಡಿಮೆಯಾಗಿದೆ ಎನ್ನುವುದಕ್ಕೆ ಒಂದು ಉದಾಹರಣೆಯೆಂದರೆ ರಸ್ತೆಯಲ್ಲಿ ಹಲವಾರು ಅಪಘಾತಗಳು ಸಂಭವಿಸುತ್ತಿರುತ್ತದೆ. ಆ ಸಂದರ್ಭದಲ್ಲಿ ಸಹಾಯಕ್ಕಾಗಿ ಸುತ್ತಮುತ್ತಲಿನ ಜನತೆಯ ಬಳಿ ಅಂಗಲಾಚಿ ಬೇಡುತ್ತಾರೆ. ಆದರೆ ಮಾನವೀಯತೆ ಎಂಬ ಮಾನವೀಯ ಮೌಲ್ಯ ಕಳಚಿ ಹಾಕಿರುವ ಮನುಷ್ಯ ವೇಷಧಾರಿ ಸುಮ್ಮನೆ ನಿಂತು ವೀಕ್ಷಕನಾಗುತ್ತಾನೆಯೇ ಹೊರತು ಅಪಘಾತವಾಗಿ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ಮನುಷ್ಯನ ಸಹಾಯಕ್ಕೆ ಹೋಗುವುದಿಲ್ಲ. ಸಹಾಯ ಮಾಡಿದರೆ ಮುಂದೆ ಏನಾದರೂ ತನಿಖೆ ಸಾಕ್ಷಿ ಎಂದು ತಮ್ಮ ತಲೆಗೆ ಬರಬಹುದು ಎಂಬುದು ಒಂದು ರೀತಿಯ ಆಲೋಚನೆ ಇಂದಿನ ಕಾಲದ ಮಾನವನದ್ದಾಗಿದೆ. ಏನೇ ಇರಲಿ, ಆಧುನಿಕ ಜೀವನ ಮನುಷ್ಯನನ್ನು ತನ್ನೆಡೆಗೆ ಸೆಳೆದುಕೊಂಡಿದೆ. ವಿವೇಕಾನಂದರು ಮಾನವೀಯತೆ ಮತ್ತು ನೈತಿಕ ಮೌಲ್ಯಗಳ ಬಗೆಗೆ ಅರ್ಥಪೂರ್ಣವಾದ ಅರಿವನ್ನು ನೀಡಿದ್ದಾರೆ. ಪೈಗಂಬರರು ಕರುಣೆ ಮತ್ತು ಅನುಕಂಪದ ಕುರಿತಾಗಿ ಜಗತ್ತಿಗೆ ಪ್ರತಿಪಾದಿಸಿದ್ದಾರೆ. ಮದರ್ ತೆರೇಸಾರು ತಮ್ಮೊಳಗೆ ಪ್ರೀತಿಯನ್ನು ಬಿಂಬಿಸಿ ಇಡೀ ಜಗತ್ತಿಗೆ ಪ್ರೀತಿಯೇ ದೇವರೆಂದು ಸಾರಿದ್ದಾರೆ. ಯಾವುದೇ ಧರ್ಮ ಮತ ಪಂಥಭೇದವಿಲ್ಲದೆ ಈ ಮಾನವೀಯ ಮೌಲ್ಯಗಳು ಎಲ್ಲ ಜನತೆಗೆ ಅತ್ಯಗತ್ಯ. ಆಧುನಿಕತೆಯ ಜೊತೆ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ವ್ಯಕ್ತಿಯ ಉನ್ನತಿಗೆ, ವ್ಯಕ್ತಿತ್ವ ವಿಕಸನಕ್ಕೆ, ಅಭಿವೃದ್ಧಿಗೆ ಸಹಾಯವಾಗುತ್ತದೆ. ತನ್ಮೂಲಕ ದೇಶದ ಅಭಿವೃದ್ಧಿಯೂ ಸಾಧ್ಯವಾಗುತ್ತದೆ. ಹೀಗಿರುವಾಗ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಈ ಪ್ರಕ್ರಿಯೆಯಲ್ಲಿ ಮಾನವೀಯ ಮೌಲ್ಯದ ಅಭಿವೃದ್ಧಿಯಲ್ಲಿ ಕೈಜೋಡಿಸುವ.
1: ಇದುವರೆಗೂ ಆಧುನಿಕತೆ ಮತ್ತು ಮಾನವೀಯ ಮೌಲ್ಯಗಳು ಈ ಕುರಿತು ಮಾತನಾಡಿದವರು ಚೇತನಾ ನಾಯಕ್.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ವೀಕ್ಷಕರೇ, ಎಚ್ಚರದಿಂದಿರಿ. ಬ್ರೇಕಿಂಗ್ ನ್ಯೂಸ್ ಆಗದಂತೆ ಇರಬೇಕೆಂದರೆ ಹಣ ಕಳುಹಿಸುವಾಗ ಯಾವಾಗಲೂ ಹೆಸರು ಮತ್ತು ಅಮೌಂಟ್ ಅನ್ನು ಮತ್ತೊಮ್ಮೆ ಪರಿಶೀಲಿಸಿ.
5: RBI ಹೇಳುತ್ತೆ, ಯಾರಿಗಾದರೂ ಪೇಮೆಂಟ್ ಮಾಡುವಾಗ ಸ್ವಲ್ಪ ಹುಷಾರು.
1: ಇಲ್ಲಿಗೆ ನಮ್ಮ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಆಕಾಶವಾಣಿ ಕಾರವಾರ ಸಮಯ ಸರಿಯಾಗಿ 5:30:16. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ.

ಬಸ್ಸಿನ ಕಿಟಕಿ ಸೀಟಿನಲ್ಲಿ ಕೂತಾಗ ಪ್ರತಿಯೊಬ್ಬರೂ ಒಬ್ಬೊಬ್ಬ ಕವಿಯಾಗಿರುತ್ತಾರೆ. ಹೊರಗೆ ಹರಿದು ಹೋಗುವ ರಸ್ತೆ, ಹಿಂದೆ ಬೀಳುವ ಮರಗಳು, ಕೆರೆ, ತೋಟಗಳನ್ನು ನೋಡ್ತಾ ಇದ್ರೆ ನಮ್ಮೆಲ್ಲ ಚಿಂತೆಗಳು ಎಲ್ಲೋ ಮಾಯವಾಗಬಿಡುತ್ತದೆ. ಬಾಲ್ಯದಲ್ಲಿ ಸೀಟಿಗಾಗಿ ಜಗಳ ಆಡ್ತಾ ಇದ್ದ ನಾವು ದೊಡ್ಡವರಾದ ಮೇಲೂ ಆ ಕಿಟಕಿ ಸೀಟನ್ನೇ ಹುಡುಕ್ತೀವಿ ಅಂದರೆ ಆ ಕಿಟಕಿಗೆ ನಮ್ಮ ಮನಸ್ಸನ್ನು ಹಗುರ ಮಾಡುವ ಏನೋ ಒಂದು ಮ್ಯಾಜಿಕ್ ಇದೆ ಅಲ್ವಾ? ಬನ್ನಿ, ನಿಮ್ಮ ಬಸ್ಸಿನ ಕಿಟಕಿ ಸೀಟಿನ ಸುಂದರ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 9408249740. ಈ ನಂಬರ್ಗೆ ವಾಟ್ಸಪ್ ಮುಖಾಂತರ ನಿಮ್ಮ ಸಂದೇಶಗಳನ್ನು ಕಳುಹಿಸಿ. ಹಾಗಾದರೆ ಇವತ್ತಿನ ಮೊದಲಿನ ಸಂದೇಶ ಯಾರ್ದಂತ ನೋಡೋಣ.

ನಮ್ಮ ಮೊದಲಿನ ಸಂದೇಶ. ಲತಾ ನಾಯ್ಕ ಅವರು ಮುಂಬೈದಿಂದ ಸಂದೇಶ ಕಳಿಸಿದ್ದಾರೆ. ನಮ್ಮ ಮೊದಲ ಸಂದೇಶ ಲತಾ ನಾಯ್ಕ ಅವರು ಮುಂಬೈನಿಂದ ಕಳಿಸಿದ್ದಾರೆ. ಅವರು ಒಂದು ಕವನ ಬರೆದಿದ್ದಾರೆ. ಬಸ್ಸಿನಲ್ಲಿ ಕಿಟಕಿಯ ಬದಿಯ ಸೀಟು, ತೆರೆಯುವುದು ಎಲ್ಲ ಜಗದ ಬಾಗಿಲು, ಜೊತೆಯಲ್ಲಿ ಬಿಚ್ಚಿಟ್ಟ ಮರದ ಒಳಬಾಗಿಲು, ಅಂದಿನ ಪೋಂ ಪೋಂ ಕೆಂಪು ಬಸ್ಸು, ಎಲ್ಲೆಡೆ ಹಾರುವ ಮಣ್ಣಿನ ಕಂಪು, ಓಡುವ ಬಾನಿನ ಹಕ್ಕಿಗಳ ಕಲರವ, ಮಾಯವಾಗುವ ಗಿಡಮರ, ಗುಡ್ಡ ನದಿತೀರ, ಆಗಾಗ ಸಮುದ್ರ, ಹಸಿರು ಗದ್ದೆಗಳು, ಕೈಯಲ್ಲಿ ಸುಂದರ ಕಾದಂಬರಿ, ಮೈಮರೆಯುವ ತಂಪಾದ ಗಾಳಿ, ಅಂಗೈಯಲ್ಲಿ ಸ್ವರ್ಗ ಅಜ್ಜಿಯ ಮನೆ, ಎಲ್ಲುಂಟು ಈ ಸುಖ, ಇಂದಿನ ಮಕ್ಕಳು, ಹಾರುವ ವಿಮಾನ, ತಂಪಾದ ಕಾರು, ನೀಡದು ಆ ಮಜಾ ಈವರೆಗೆ. ಈ ಸಂದೇಶ ಲತಾ ನಾಯ್ಕ ಅವರು ಮುಂಬೈದಿಂದ ಕಳಿಸಿದ್ದಾರೆ. ನೋಡಿ ಎಷ್ಟು ಚಂದವಾಗಿ ಲತಾ ನಾಯ್ಕ ಅವರು ಈ ಸಂದೇಶವನ್ನು ಬರೆದಿದ್ದಾರೆ. ನೋಡಿ ಲತಾ ನಾಯ್ಕ ಅವರೇ, ನಿಮ್ಮ ಈ ಸಂದೇಶ ತುಂಬ ಚೆನ್ನಾಗಿ ಬರೆದಿದ್ದೀರಾ. ಇದೇ ರೀತಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬರಿತಾಯಿರಿ ಅಂತ ಹೇಳ್ತಾ ಈ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ, ಕೇಳಿ.

ಕೇಳುವರೇ, ನಮ್ಮ ಮುಂದಿನ ಸಂದೇಶ ಡಿ ಸಿ ಗಣೇಶ್ ಆಚಾರ್ಯ ಅವರು ಬರೆದಿದ್ದಾರೆ.

ಇವತ್ತಿನ ವಿಷಯಕ್ಕೆ ಬರೆಯಬೇಕಾದರೆ ನಾನು ಇವಾಗ ಬಸ್ ಪಯಣ ತೀರಾ ಕಡಿಮೆ ಮಾಡ್ತಾ ಇದ್ದೀನಿ, ಆದರೆ ಸ್ವಲ್ಪವಾದರೂ ಆರಾಮವಾಗಿರಬಹುದು, ಸಮಯ ಸಿಗಬಹುದು, ಅಥವಾ ಜೋರು ಮಳೆಗೆ ಮೋಟಾರು ಬೈಕ್ನಲ್ಲಿ ಹೋಗೋದಕ್ಕಿಂತ ಬಸ್ ಪಯಣವೇ ಲೇಸು ಅಂತ ಬಸ್ ಪಯಣ ಮಾಡುವೆ. ನಿಮ್ಮ ಈ ವಾರದ ವಿಷಯ ಒಳ್ಳೆಯದಾಗಿದೆ, ಆದರೆ ಬಸ್ನಲ್ಲಿ ಕಿಟಕಿಯ ಬದಿಯ ಸೀಟು ಬಗ್ಗೆ ಬರೆಯಬೇಕಾದರೆ ಕೆಲವು ವರ್ಷ ಹಿಂದೆ ಹೋಗಿ ಅದರ ಬಗ್ಗೆ ನೆನಪು ಮಾಡಿ ಬರಿಬೇಕು ಅಲ್ವಾ? ಇವಾಗ ಬಸ್ನಲ್ಲಿ ಸೀಟು ಸಿಕ್ಕರೆ ಸಾಕು, ಅಕ್ಕಪಕ್ಕ ಯಾರು ಇದ್ದರೆ ಅಂತ ನೋಡಲ್ಲ. ನಾವು ಕಿಸೆಯಿಂದ ಅಥವಾ ಬ್ಯಾಗ್ನಿಂದ ಜಂಗಮವಾಣಿಯನ್ನು ತೆಗೆದು ಕಿವಿಯಲ್ಲಿ ಒಂದನ್ನು ಸಿಕ್ಕಿಸಿ ಆಲಿಸುತ್ತೇವೆ, ಒಂದು ಒತ್ತು ಇರುತ್ತೇವೆ, ಇಲ್ಲ ಜಂಗಮವಾಣಿಯಲ್ಲಿ ಹರಟೆ ಹೊಡೆಯುತ್ತೇವೆ. ಕಿಟಕಿ ಬದಿ ಸೀಟು ಯಾರಿಗೆ ಬೇಕು? ಮಹಿಳೆಯರು ಅಂತೂ ಮಹಿಳೆಯರಿಗೆ ಮೀಸಲು ಇಟ್ಟ ಸೀಟ್ನಲ್ಲಿ ಕುಳಿತುಕೊಳ್ಳುವುದಿಲ್ಲ, ಬೇರೆಯವರು ಕೂತರೆ ಬಿಟ್ಟುಕೊಡಲ್ಲ. ಕಿಟಕಿ ಬದಿಯ ಸೀಟು ಬಗ್ಗೆ ಬರೆಯಬೇಕಾದರೆ ಕೈಯಲ್ಲಿ ಜಂಗಮವಾಣಿ ಇಲ್ಲದೆ ಪಯಣಿಸಬೇಕು. ಕಿಟಕಿ ಬದಿಯ ಸೀಟು ಆದರೆ ಬದಿಯಲ್ಲಿ ಹಾದು ಹೋಗುವ ಕಾರು ಬಸ್ ಅಲ್ಲದೆ ಪ್ರಕೃತಿ ಸೊಬಗನ್ನು ಸವಿಯುತ್ತಾ ಬೆಟ್ಟ ಗುಡ್ಡ ನೀರಿನ ಜಲಪಾತಗಳನ್ನು ಆನಂದಿಸುತ್ತಾ ಸಾಗಬಹುದು. ಅಲ್ಲದೆ ಅಂಗಡಿಗಳನ್ನು ನೋಡುವ ಕಾತರ ಒಂದು ಕಡೆಯಾದರೆ, ಇನ್ನೊಂದು ಕಡೆ ಹೊಸ ಊರಿನ ಕಡೆ ನಮ್ಮ ಪಯಣವಾದರೆ ಹೊಸ ಊರಿನ ಹೆಸರುಗಳನ್ನು ನೋಡುತ್ತಾ ಸಾಗಬಹುದು. ಆದರೆ ಇವಾಗ ಹೆಚ್ಚಿನ ಕಡೆ ದೊಡ್ಡ ದೊಡ್ಡ ಅಂಗಡಿ ಮುಂದೆ ಮೇಲೆ ಎಲ್ಲ ದೊಡ್ಡ ದೊಡ್ಡ ಬೋರ್ಡ್ನಲ್ಲಿ ಅಂಗಡಿ ಹೆಸರುಗಳು ಇರುತ್ತದೆ ವಿನ ಊರಿನ ಹೆಸರನ್ನು ಪಿನ್ಕೋಡ್ಗಳನ್ನು ಬರೆಸುವುದು ಕಡಿಮೆಯಾಗಿದೆ. ಊರಿನ ಹೆಸರು ಪಿನ್ಕೋಡ್ ನೋಡಬೇಕಾದರೆ ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ, ಅಂಚೆ ಕಚೇರಿ ಅಥವಾ ಬ್ಯಾಂಕ್ನಲ್ಲಿ ಹಾಕಿರುವ ಬೋರ್ಡ್ನಲ್ಲಿಯೇ ನೋಡಬೇಕು. ಆದರೆ ಬಸ್ನಲ್ಲಿ ಕಿಟಕಿಯ ಬದಿಯ ಸೀಟು ಎಷ್ಟು ಖುಷಿ ಕೊಡುತ್ತಾ ಇತ್ತೋ ಅಷ್ಟೇ ಖುಷಿ ನಿಮ್ಮ ಈ ವಾರದ ವಿಷಯ ನನಗೆ ಖುಷಿ ಕೊಟ್ಟಿತು. ಬರೆಯಲು ಮಗದೊಮ್ಮೆ ಧನ್ಯವಾದಗಳು ಕಾರವಾರ ಆಕಾಶವಾಣಿಗೆ ಅಂತ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಜಾರ್ಕಳದಿಂದ ಡಿಸಿ ಗಣೇಶ್ ಆಚಾರ್ಯ ಅವರು ಈ ಸಂದೇಶವನ್ನು ಕಳಿಸಿದ್ದಾರೆ. ನೋಡಿ, ಗಣೇಶ್ ಆಚಾರ್ಯ ಅವರು ಇಂದಿನ ದಿನಮಾನದ ಪ್ರಯಾಣವನ್ನು ಎಷ್ಟು ನೈಜವಾಗಿ ವಿಶ್ಲೇಷಿಸಿದ್ದಾರೆ ಅಂತ. ಅಷ್ಟೇ ಅಲ್ಲ ಶ್ರೋತೃಗಳೇ, ಅವರು ಇನ್ನೊಂದು ಚಂದದ ಮಾತು ನೆನಪಿಸಿದ್ದಾರೆ. ನೋಡಿ, ಹಿಂದೆಲ್ಲ ಹೊಸ ಊರಿಗೆ ಹೋದಾಗ ಶಾಲೆ, ಆಸ್ಪತ್ರೆ, ಬ್ಯಾಂಕ್ಗಳ ಬೋರ್ಡ್ ನೋಡಿ ಊರಿನ ಹೆಸರು ಪಿನ್ಕೋಡ್ ತಿಳಿಯುವ ಕಾತುರ ಇರ್ತಿತ್ತು. ಇವತ್ತಿನ ಈ ವಿಷಯ ಆ ಹಳೆಯ ದಿನಗಳನ್ನು ನೆನಪಿಸಿ ತುಂಬ ಖುಷಿ ನೀಡಿದೆ ಅಂತ ಹೇಳಿದ್ದಾರೆ. ನಿಜಕ್ಕೂ ಗಣೇಶಾಚಾರ್ಯ ಅವರೇ, ಇವತ್ತಿನ ಈ ಸ್ಮಾರ್ಟ್ಫೋನ್ ಯುಗದಲ್ಲಿ ಕಿಟಕಿಯ ಹೊರಗಿನ ನಿಜವಾದ ಪ್ರಕೃತಿ ಸೌಂದರ್ಯವನ್ನು ಸವಿಯುವ ಆ ಹಳೆಯ ಚಂದದ ಅಭ್ಯಾಸವನ್ನು ನಮ್ಮೆಲ್ಲರಿಗೂ ಪುನಃ ನೆನಪಿಸಿದ್ದಕ್ಕೆ ಆಕಾಶವಾಣಿ ಕಾರವಾರದ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು. ಈಗ ಒಂದು ಗೀತೆಯನ್ನು ಕೇಳೋಣ, ಬನ್ನಿ.

ನಮ್ಮ ಮುಂದಿನ ಸಂದೇಶ ರವೀಂದ್ರಾಚಾರಿ ಚನ್ನಗಿರಿ ದಾವಣಗೆರೆ ಜಿಲ್ಲೆ ಅವರು ಪಡೆದಿದ್ದಾರೆ. ಬಸ್ಸಿನಲ್ಲಿ ಕಿಟಕಿ ಸೀಟ್ನಲ್ಲಿ ಕೂತು ಹೋಗುವಾಗ ಸುತ್ತಮುತ್ತಲಿನ ಮರಗಿಡಗಳು ಬಸ್ಸನ್ನು ಸುತ್ತುವರಿಯುವ ಹಾಗೆ ಭಾಸವಾಗುತ್ತಿತ್ತು. ನಮ್ಮ ಪರಿಸರ ಹಳ್ಳಕೊಳ್ಳ ನದಿ ಕಾಡುಗಳಲ್ಲಿ ಹೋಗುವಾಗ ಕಿಟಕಿ ಸೀಟು ತುಂಬ ರೋಮಾಂಚನವಾಗುತ್ತದೆ, ನಿದ್ದೆನೇ ಬರುವುದಿಲ್ಲ. ಮಲೆನಾಡುಗಳಲ್ಲಿ ಬಸ್ಸಿನಲ್ಲಿ ಕಿಟಕಿ ಸೀಟ್ನಲ್ಲಿ ಸುತ್ತುವುದು ತುಂಬ ಇಷ್ಟ. ಆದರೆ ನನ್ನ ಹೆಂಡತಿಗೆ ಬಿಟ್ಟುಕೊಡುವಾಗ ತುಂಬ ದುಃಖವಾಗುತ್ತದೆ ಕಿಟಕಿ ಸೀಟನ್ನು ಎಂದು ರವೀಂದ್ರವರು ಬರೆದಿದ್ದಾರೆ. ರವೀಂದ್ರವರೇ, ಎಷ್ಟು ನೈಜವಾದ ಮಾತು ಹೇಳಿದಿರಿ. ಮಲೆನಾಡಿನ ಹಸಿರು, ಹಳ್ಳಕೊಳ್ಳಗಳ ಸೌಂದರ್ಯವನ್ನು ಕಿಟಕಿಯಿಂದ ಸವಿಯುವ ಖುಷಿ ಒಂದೆಡೆಯಾದರೆ, ಪ್ರೀತಿಯ ಹೆಂಡತಿಗಾಗಿ ಆ ಇಷ್ಟದ ಕಿಟಕಿ ಸೀಟನ್ನು ತ್ಯಾಗ ಮಾಡೋ ಆ ಸಣ್ಣ ದುಃಖದಲ್ಲೂ ಎಷ್ಟು ದೊಡ್ಡ ಪ್ರೀತಿ ಇದೆ ನೋಡಿ. ನಿಮ್ಮ ಈ ಚಂದದ ಮತ್ತು ಸತ್ಯವಾದ ಸಂದೇಶಕ್ಕೆ ತುಂಬ ಹೃದಯದ ಧನ್ಯವಾದಗಳು

ನಮ್ಮ ಮುಂದಿನ ಸಂದೇಶ ಕಾವ್ಯ ಶೇಟ್ ಕಾರವಾರದಿಂದ ಬರೆದಿದ್ದಾರೆ. ಬಸ್ಸಿನಲ್ಲಿ ಕಿಟಕಿ ಬದಿ ಸೀಟ್ನಲ್ಲಿ ಕೂರುವುದೆಂದರೆ ಬಹಳ ಇಷ್ಟ. ಆದರೆ ಕೆಲವೊಮ್ಮೆ ಸೀಟು ಸಿಗದಿದ್ದಾಗ ನಾವುಗಳು ಹಲವು ಬಾರಿ ನಾಟಕ ಮಾಡಿ ಅಲ್ಲಿ ಕುಳಿತದ್ದೇ, ಏಕೆಂದರೆ ನಯವಾಗಿ ಕೇಳಿಕೊಂಡರೆ ಕೆಲವರೇನೋ ಬಿಟ್ಟುಕೊಡುತ್ತಾರೆ, ಕೆಲವರು ಬಿಡುವುದಿಲ್ಲ. ಆಗಾಗ ನಾನು ವಾಂತಿ ಬಂದಂತೆ ನಡೆಸಿದಾಗ ಕಿಟಕಿ ಬದಿಯವರು ನನಗೆ ಕೂರಲು ಬಿಟ್ಟುಕೊಟ್ಟ ಅನುಭವ ಜಾಸ್ತಿ ಇದೆ. ಅಲ್ಲಿ ಕುಳಿತು ಸಾಗುವ ಗಿಡಮರಗಳು, ಮನೆಗಳು, ಜನರನ್ನು ನೋಡುವುದೇ ಒಂದು ಬಗೆಯ ಚಂದ. ಈ ಅನುಭವ ತಿಳಿಸಲು ಒಂದು ಅವಕಾಶ ಸಂದೇಶ ಸಂಗಮ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂತ ಅವರು ಬರೆದಿದ್ದಾರೆ. ಕಾವ್ಯ ಶೇಟ್ ಅವರು, ಬಸ್ಸಿನಲ್ಲಿ ಕಿಟಕಿ ಬದಿಯ ಸೀಟು, ಈ ವಿಷಯಕ್ಕೆ ನೀವು ಕಳಿಸಿದ ಸಂದೇಶ ನಿಜಕ್ಕೂ ಸಖತ್ ತಮಾಷೆಯಾಗಿದೆ. ಸೀಟು ಸಿಗದಿದ್ದಾಗ ವಾಂತಿ ಬಂದಂತೆ ನಟಿಸಿ ಕಿಟಕಿ ಸೀಟು ಗಟ್ಟಿಸಿಕೊಳ್ಳುತ್ತಿದ್ದ ನಿಮ್ಮ ಆ ಸಣ್ಣ ಐಡಿಯಾ ಇದೆ ಅಲ್ವಾ, ಅದು ಪ್ರತಿಯೊಬ್ಬರ ಬಾಲ್ಯದಲ್ಲೂ ಇಂತಹ ಒಂದು ತರಲೆ ಐಡಿಯಾ ಇದ್ದೇ ಇರ್ತದೆ ಅಲ್ವಾ. ನಿಮ್ಮ ಈ ಚಂದದ ಈ ಸಂದೇಶಕ್ಕೆ ತುಂಬ ಧನ್ಯವಾದಗಳು ಅಂತ ಹೇಳ್ತಾ ಇರ್ತೀನಿ. ಈಗ ಒಂದು ಗೀತೆಯನ್ನು ಕೇಳೋಣ, ಬನ್ನಿ.

ನಮ್ಮ ಮುಂದಿನ ಸಂದೇಶ ಟಿಸಿ ಬಸವರಾಜ್ ಚಂದ್ರಾಚಾರಿ ಮರಬನಹಳ್ಳಿ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ. ಈ ದಿನದ ವಿಷಯ, ಬಸ್ಸಿನಲ್ಲಿ ಹೋಗುವಾಗ ಕಿಟಕಿ ಪಕ್ಕದ ಆಸನ. ನಾನು ಶಾಲೆಗೆ ಹೋಗುವಾಗ ಚಾಲಕನ ಪಕ್ಕದಲ್ಲಿ ಕೂರುತ್ತಿದ್ದೆ. ಮುಂದೆ ಕಾಣುವ ಪರಿಸರ, ಯಾವ ಊರು, ಯಾರು ಹೋಗುತ್ತಾರೆ ಬರುತ್ತಾರೆ ಎಂಬುದನ್ನು ನೋಡಲು ಕುತೂಹಲ. ಚಾಲಕ ಹೇಗೆ ಗೇರನ್ನು ಹಾಕುತ್ತಾನೆ, ಸ್ಟೇರಿಂಗ್ ಹೇಗೆ ತಿರುಗುತ್ತಾನೆ ಎಂಬುದನ್ನು ನೋಡುತ್ತಿದ್ದೆ. ಅಪ್ಪ ಅಮ್ಮನ ಜೊತೆಗೆ ಹೋಗುವಾಗ ನಾನು ನನ್ನ ತಮ್ಮ ಕಿಟಕಿಯ ಪಕ್ಕ ಕೂರಲು ಜಗಳವಾಡುತ್ತಿದ್ದೆವು. ಪ್ರವಾಸ ಹೋಗುವಾಗ ಪೆನ್ನು ಪುಸ್ತಕ ತೆಗೆದುಕೊಂಡು ದಾರಿಯಲ್ಲಿ ಬರುವ ಊರಿಗೆ ಹೆಸರು, ಯಾವ ಸಮಯ ಎಂಬುದನ್ನು ಬರೆಯುತ್ತಿದ್ದೆ. ಊರಿನಲ್ಲಿ ಬರುವ ದೇವಸ್ಥಾನದ ಹೆಸರುಗಳನ್ನು ಬರೆಯುತ್ತಿದ್ದೆ. ಯಾವ ಊರಿನ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಿದರೆ ಇಳಿದು ಹತ್ತುತ್ತಿದ್ದೆ. ರೈಲಿನಲ್ಲಿ ಹೋಗುವಾಗಲೂ ಸಹ ಕಿಟಕಿಯ ಪಕ್ಕ ಕೂರುತ್ತಿದ್ದೆ. ಮಳೆ ಬೆಳೆ ಯಾವ ಸೀಮೆಯಲ್ಲಿ ಹೇಗಿದೆ ಎಂದು ನೋಡುತ್ತಿದ್ದೆ. ಅಕ್ಕಪಕ್ಕದವರನ್ನು ಮಾತನಾಡಿಸುತ್ತಾ ನಿಮ್ಮ ಊರಲ್ಲಿ ಕಲೆ, ಸಂಸ್ಕೃತಿ, ಬೆಳೆ ಹೇಗೆ ಎಂದು ಕೇಳುತ್ತಿದ್ದೆ. ತಮ್ಮ ವಿಶ್ವಾಸಿ ಟಿಸಿ ಬಸವರಾಜ್. ನೋಡಿ, ಬಸವರಾಜ್ ಅವರು ಎಷ್ಟು ಚೆಂದವಾಗಿ ಬರೆದಿದ್ದಾರೆ. ಶಾಲೆಗೆ ಹೋಗುವಾಗ ಚಾಲಕನ ಪಕ್ಕ ಕೂತು ರಸ್ತೆಯ ಪರಿಸರ ನೋಡುವುದು, ಡ್ರೈವರ್ ಗೇರ್ ಹಾಕುವುದು ಮತ್ತು ಸ್ಟೇರಿಂಗ್ ತಿರುಗಿಸುವನ್ನು ಕುತೂಹಲದಿಂದ ನೋಡುತ್ತಿದ್ದ ಆ ಬಾಲ್ಯದ ಸುಂದರ ನೆನಪುಗಳನ್ನು ಬಹಳ ಚೆಂದವಾಗಿ ಹಂಚಿಕೊಂಡಿದ್ದಾರೆ. ಟಿಸಿ ಬಸವರಾಜ್ ಅವರೇ, ನಿಮ್ಮ ಈ ಅನುಭವಕ್ಕೆ ಧನ್ಯವಾದಗಳು.

ನಮ್ಮ ಮುಂದಿನ ಸಂದೇಶ ಸದಾನಂದ್ ನಾಯಕ್ ಬಂಟಕಲ್ಲು ಉಡುಪಿ ಜಿಲ್ಲೆಯಿಂದ. ನಮಸ್ಕಾರ. ಸಂದೇಶ ಸಂಗಮದ ಇಂದಿನ ವಿಷಯ ಬಸ್ಸಿನಲ್ಲಿ ಕಿಟಕಿ ಬದಿಯ ಸೀಟು. ನಾವು ಚಿಕ್ಕವರಿದ್ದಾಗ ಬಸ್ಸಿನಲ್ಲಿ ಹೋಗುವಾಗ ಕಿಟಕಿ ಬದಿಯ ಸೀಟಿನಲ್ಲಿ ಕುಳಿತುಕೊಂಡು ಹೊರಗಿನ ದೃಶ್ಯಗಳನ್ನು ನೋಡುತ್ತಿದ್ದೆವು. ಹೊರಗೆ ಇದ್ದ ಮರಗಳು, ಮನೆಗಳು, ನಿಲ್ಲಿಸಿದ ವಾಹನಗಳು ಹಿಂದೆ ಓಡುವಾಗ ನೋಡಿ ಆಶ್ಚರ್ಯ ಪಡುತ್ತಿದ್ದೆವು. ಈಗಲೂ ಬಸ್ಸಲ್ಲಿ ಹೋಗುವಾಗ ಹೊರಗಿನ ದೃಶ್ಯಗಳನ್ನು ನೋಡುತ್ತೇನೆ. ಈಗ ಬಸ್ಸಿನ ಹೊರಗೆ ನನಗೆ ಇಷ್ಟ ಆಗುವುದು ಕಾಡು, ನದಿ, ಭತ್ತದ ಗದ್ದೆಗಳು, ಗದ್ದೆಯಲ್ಲಿರುವ ಪೈರು, ದೂರದಲ್ಲಿ ಓಡುವ ರೈಲು, ಮಳೆಗಾಲದಲ್ಲಿ ಕೆಂಪು ನೀರಿನ ನದಿ, ಝರಿಗಳು, ಭೂದೇವಿ ಹಸಿರಿನಿಂದ ಕಂಗೊಳಿಸುವ ದೃಶ್ಯ ಕಣ್ಣು ತುಂಬಿಕೊಳ್ಳುತ್ತೇನೆ. ಈಗ ಕೆಲವರು ಮೊಬೈಲ್ ಒಳಗೆ ಸೇರಿಕೊಂಡರೆ ಹೊರಗೆ ಏನೂ ಆದರೂ ಗೊತ್ತಾಗುವುದಿಲ್ಲ. ಹೀಗಂತ ಅವರು, ಸದಾನಂದ ನಾಯ್ಕ ಅವರು ಎಷ್ಟು ನೈಜವಾದ ಮಾತು ನೋಡಿ. ಮೊಬೈಲ್ ಸ್ಕ್ರೀನ್ನಲ್ಲಿ ತಲೆ ಹಾಕಿಕೊಂಡು ಕೂರುವ ಈ ಕಾಲದಲ್ಲೂ ಕಿಟಕಿಯ ಹೊರಗಿನ ಹಸಿರು ಗದ್ದೆ, ನದಿ, ಮಲೆನಾಡಿನ ಝರಿ ಹಾಗೂ ಓಡುವ ರೈಲನ್ನು ಕಣ್ತುಂಬಿಕೊಳ್ಳುವ ಸದಾನಂದ ಅವರು ಪ್ರಕೃತಿ ಪ್ರೀತಿ ನಿಜಕ್ಕೂ ಮೆಚ್ಚುವಂಥದ್ದು. ಪ್ರಕೃತಿಯ ಅಂದವನ್ನು ಕಿಟಕಿಯ ಮೂಲಕ ಸವಿಯುವ ಈ ಸುಂದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬ ಧನ್ಯವಾದಗಳು ಸದಾನಂದ ನಾಯ್ಕ ಅವರೇ.

ನಮ್ಮ ಮುಂದಿನ ಸಂದೇಶ. ಆಕಾಶವಾಣಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಶಾಲಾಕ್ಷಿ, ಚನ್ನಗಿರಿ, ದಾವಣಗೆರೆ ಜಿಲ್ಲೆ. ಈ ದಿನದ ವಿಷಯ, ಬಸ್ಸಿನಲ್ಲಿ ಕಿಟಕಿ ಬದಿಯ ಸೀಟು. ಯಾರಿಗೆ ತಾನೇ ಇಷ್ಟ ಇರಲ್ಲ ಹೇಳಿ, ಎಲ್ಲರಿಗೂ ಕಿಟಕಿ ಸೀಟೇ ಬೇಕು. ನಾವು ಚಿಕ್ಕವರಿದ್ದಾಗ ನಮ್ಮ ತಂದೆ ತಾಯಿ ನಮಗೆ ಕಿಟಕಿ ಸೀಟು ಬಿಡುತ್ತಿದ್ದರು. ನಮಗೆ ಮಕ್ಕಳಾದಾಗ ನಾವು ಮಕ್ಕಳಿಗೆ ಕಿಟಕಿ ಸೀಟು ಬಿಡಬೇಕು. ಗಂಡನಿಗಂತೂ ಯಾವಾಗಲೂ ಕಿಟಕಿ ಸೀಟು ಸಿಗೋದೇ ಅಲ್ಲ. ಕಿಟಕಿ ಸೀಟ್ನಲ್ಲಿ ಕೂತು ಹೊರಗಿನ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುವುದೇ ಒಂದು ಚಂದ. ಅದರಲ್ಲೂ ಪಶ್ಚಿಮ ಘಟ್ಟಗಳ ದಾರಿಯಲ್ಲಿ ಹೋಗುವಾಗ ಕಿಟಕಿ ಸೀಟು ಬೇಕೇ ಬೇಕು. ಆ ತಂಪು ಗಾಳಿ, ಬೆಟ್ಟ ಗುಡ್ಡ, ಪ್ರಕೃತಿ ಸೌಂದರ್ಯವನ್ನು ಸವಿಯುತ್ತಾ ಸಾಗಿದರೆ ದಾರಿ ಸವಿದಿದ್ದೇ ಗೊತ್ತಾಗುವುದಿಲ್ಲ. ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಕಾರವಾರ ಆಕಾಶವಾಣಿಗೆ ಮತ್ತೊಮ್ಮೆ ಧನ್ಯವಾದಗಳು ಅಂತ ವಿಶಾಲಾಕ್ಷಿಯವರು ಹೇಳ್ತಾ ಇದ್ದಾರೆ. ವಿಶಾಲಾಕ್ಷಿಯವರೇ, ಈ ಬಸ್ಸಿನ ಕಿಟಕಿ ಸೀಟಿನ ವಿಷಯದಲ್ಲಿ ಪ್ರತಿಯೊಂದು ಕುಟುಂಬದ ಜನರೇಷನ್ ಕಥೆಯನ್ನು ಎಷ್ಟು ನೈಜವಾಗಿ ಹೇಳಿದಿರಾ. ಚಿಕ್ಕವರಿದ್ದಾಗ ತಂದೆ ತಾಯಿಯಂದರು, ದೊಡ್ಡವರಾದ ಮೇಲೆ ಮಕ್ಕಳು ಕಿಟಕಿ ಸೀಟು ಪಡೆದುಕೊಂಡರೆ ಕೊನೆಗೆ ಗಂಡಂದರಿಗೆ ಮಾತ್ರ ನಡು ಸೀಟೇ ಗತಿ ಅನ್ನೋ ಆ ಸತ್ಯ ಬರೆದಿದ್ದರಲ್ಲ, ಸಖತ್ ಮಜಾವಾಗಿದೆ ನೋಡಿ. ಇಷ್ಟೊಂದು ತುಂಬ ಚೆನ್ನಾಗಿ ಬರೆದಿದ್ದೀರಾ ನಿಮ್ಮ ಅನಿಸಿಕೆಗಳನ್ನು ಅಂತ ಈ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಚನ್ನಗಿರಿಯ ವಿಶಾಲಾಕ್ಷಿಯವರಿಗೆ ಆಕಾಶವಾಣಿ ಕಾರವಾರದ ಪರವಾಗಿ ತುಂಬ ಧನ್ಯವಾದಗಳು.

ನಮ್ಮ ಮುಂದಿನ ಸಂದೇಶ ಕಾರ್ವಾ ನಿಲಯಕ್ಕೆ ಇದು ನನ್ನ ಮೊದಲ ಸಂದೇಶ. ಇವತ್ತಿನ ವಿಷಯ ನನ್ನ ಬಾಲ್ಯದ ಬಸ್ಸಿನ ಪಯಣವನ್ನು ನೆನಪಿಸುತ್ತದೆ. ಕಿಟಕಿ ಬದಿಯ ಸೀಟು ಅಂದರೆ ನನಗೆ ಆಗಲೂ ಈಗಲೂ ಬಲು ಇಷ್ಟ. ನಾನು ಪರಿಸರ ಪ್ರಿಯೆ. ಬದಿಯಲ್ಲಿ ಕುಳಿತರೆ ಪ್ರಕೃತಿಯನ್ನು ಕಣ್ತುಂಬಿಸಿಕೊಂಡು ಖುಷಿ ಪಡೆಯಬಹುದೆಂಬ ಆಸೆ. ಬಾಲ್ಯದಲ್ಲಿ ಇನ್ನೊಂದು ಖುಷಿ ಎಂದರೆ ಬಸ್ಸು ಮುಂದೋಡಿದಂತೆ ಹೊರಗಿನ ನೋಟವು ಹಿಂದೋಡುವಂತಾಗುವುದು ನೋಡಲು ಖುಷಿ. ಬರೆದರೆ ಮುಗಿಯದಷ್ಟಿದೆ ಎಂದು ಶ್ರೀದೇವಿ ಸಿ ಭಟ್ ಅವರು ಪುತ್ತೂರಿನಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ವಾ ನಿಲಯಕ್ಕೆ ನಿಮ್ಮ ಮೊದಲ ಸಂದೇಶದಲ್ಲಿ ಇಷ್ಟೊಂದು ಸುಂದರ ಅನಿಸಿಕೆಯನ್ನು ಹಂಚಿಕೊಂಡಿದ್ದಕ್ಕೆ ಪುತ್ತೂರಿನ ಶ್ರೀದೇವಿ ಸಿ ಭಟ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು.

ನಮ್ಮ ಮುಂದಿನ ಸಂದೇಶ ವಾರಿಜಾಕ್ಷಿ ಯಶ್ ದಮ್ಮಡ್ಕ, ಕೊಂಬಾರು ಕಡಬ ತಾಲೂಕು, ದಕ್ಷಿಣ ಕನ್ನಡ. ಇವರು ಹೀಗೆ ಬರೆದಿದ್ದಾರೆ: ಬಸ್ಸಿನಲ್ಲಿ ಕಿಟಕಿ ಪಕ್ಕದ ಸೀಟು ನೂರಾರು ಯೋಚನೆಗಳ ಮೂಲ. ಹೊರಗೆ ತೆರೆದುಕೊಳ್ಳುವ ನಾನಾ ದೃಶ್ಯಗಳು ಮನಸ್ಸಿಗೆ ಇಳಿದು ನೂರಾರು ಭಾವನೆಗಳನ್ನು ಹುಟ್ಟುಹಾಕುವ ತಾಣ. ಹೊರಗೆ ಓಡುವ ಮರಗಳು, ಕಟ್ಟಡಗಳು, ಉದ್ದಕ್ಕೂ ತೆರೆದುಕೊಳ್ಳುವ ರಸ್ತೆ, ಯಾರಿಗೋ ಕಾಯುತ್ತಿರುವ ಯಾರೋ ಆದರೆ ಓಡುತ್ತಿರುವ ಬಸ್ಸಿನಲ್ಲಿ ಓಡದೇ ಕುಳಿತಿರುವ ನಾವು, ಇದನ್ನೆಲ್ಲ ಕಣ್ತುಂಬಿಕೊಳ್ಳುತ್ತಿರುತ್ತೇವೆ. ನನಗಂತೂ ಕಿಟಕಿ ಪಕ್ಕದ ಸೀಟು ಸಿಕ್ಕಿದರೆ ಒಂದು ಸಂತೋಷದ ಬುತ್ತಿ ಬಿಚ್ಚಿ ತಿನ್ನಲು ಸಿಕ್ಕಿದಂತಾಗುತ್ತದೆ ಎಂದು ವಾರಿಜಾಕ್ಷಿಯವರು ಬರೆದಿದ್ದಾರೆ. ವಾರಿಜಾಕ್ಷಿಯವರೇ, ಇಷ್ಟೊಂದು ಸುಂದರವಾಗಿ ವರ್ಣಿಸಿದ ಕೊಂಬಾರುವಿನ ನಿಮ್ಮ ಈ ಸಂದೇಶಕ್ಕೆ ತುಂಬ ಧನ್ಯವಾದಗಳು.

ಇನ್ನೊಂದು ಸಂದೇಶ ಗಜಾನನ್ ಭಟ್ ಬೋಳನ್ಮಕ್ಕಿ ಹೊನ್ನಾವರದಿಂದ. ಶುಭ ಸಂಜೆ, ನಮಸ್ಕಾರ. ಬಸ್ಸಿನಲ್ಲಿ ಪ್ರಯಾಣ ಮಾಡುವವರು ಬಹುತೇಕ ಎಲ್ಲರೂ ಕಿಟಕಿ ಬದಿಯ ಸೀಟನ್ನು ಹುಡುಕುತ್ತಾರೆ. ಕಿಟಕಿ ಬದಿಯ ಸೀಟ್ನಲ್ಲಿ ಕುಳಿತರೆ

ಯ ಗಾಳಿ, ಹೊರಗಡೆ ಸುಂದರ ಪರಿಸರ ನೋಡುತ್ತಾ ಸಾಗಬಹುದು. ಆದರೆ ಮಕ್ಕಳು ಬದಿಗೆ ಕುಳಿತರೆ ಕೈ ಕುತ್ತಿಗೆ ಹೊರಗೆ ಹಾಕುವುದು ಮಾಡುತ್ತಾರೆ. ಹಾಗೆ ಮಾಡುವುದು ಅಪಾಯಕಾರಿ. ಇನ್ನು ಬಸ್ಸಿನ ಹಿಂದಿನ ಬದಿಯ ಸೀಟಾದರೆ ಕೆಲವೊಮ್ಮೆ ಮುಂದಿನ ಸೀಟಿನವರು ಗುಟ್ಕಾ ಹಾಕಿಯೋ ಎಲೆ ಅಡಿಕೆ ಹಾಕಿಯೋ ಹೊರಗೆ ಉಗಿದರೆ ಹಿಂದಿ ಕುಳಿತವರೇನಾದರೂ ಅದು ತಾಗಿದರೆ ಮತ್ತೆ ಬಸ್ಸಿನಲ್ಲಿ ಜಗಳವಾಗಬಹುದು. ಇಂತಹ ಘಟನೆಗಳನ್ನು ನಾವು ನೋಡುತ್ತೇವೆ. ಕೆಲವರು ಬಸ್ಸಿನ ಬದಿಯ ಸೀಟಿಗಾಗಿ ವಾಕರಿಕೆ ಬರುವ ಹಾಗೆ ಮಾಡಿ ಸೀಟು ಗಟ್ಟಿಸಿಕೊಂಡು ಆ ಸೀಟನ್ನು ಗಟ್ಟಿ ಮಾಡಿಕೊಂಡು ಬಿಡುತ್ತಾರೆ. ಒಟ್ಟಿನಲ್ಲಿ ಈ ಬದಿಯ ಸೀಟು ಎಲ್ಲರ ಬಯಸುವುದಂತೂ ಸತ್ಯ. ಧನ್ಯವಾದಗಳು ಅಂತ ಗಜಾನನ್ ಬೋಳನ್ಮಕ್ಕಿಯವರು ಹೊನ್ನಾವರದಿಂದ ಈ ಸಂದೇಶವನ್ನು ಕಳಿಸಿದ್ದಾರೆ. ತುಂಬ ಧನ್ಯವಾದಗಳು ಗಜಾನನ್ ಭಟ್ ಅವರೇ.

ಇನ್ನೊಂದು ಸಂದೇಶ ರೇಖಾ ಬೋರ್ಕರ್ ಅವರು ಬರೆದಿದ್ದಾರೆ. ಶುಭ ಸಂಜೆ. ಬಸ್ಸಿನಲ್ಲಿ ಕಿಟಕಿ ಬದಿ ಸೀಟಿನಲ್ಲಿ ಕುಳಿತು ರಾಣಿ ಫೀಲ್ ಕೊಡುತ್ತಿದ್ದ ಬಾಲ್ಯದಲ್ಲಿ ಗಿಡ ಮರ ಜೊತೆ ನನ್ನ ಮನದ ಮಾತನಾಡುತ್ತಾ ಊರುಗಳ ಹೆಸರು ಓದು ನಾ ಮುಟ್ಟುವ ದಾರಿ ಎಷ್ಟೋ ಕಿಲೋಮೀಟರ್ ದೂರ ಇದೆ ಎಂದು ಲೆಕ್ಕಾಚಾರ ಮಾಡುತ್ತಾ ಪಕ್ಕದವರ ಜೊತೆ ಹರಟೆ ಹೊಡೆಯುತ್ತಾ ಊರು ಸೇರುತ್ತಿದ್ದೆವು. ಧನ್ಯವಾದಗಳು ಅಂತ ರೇಖಾ ಬೋರ್ಕರ್ ಅವರು ಹೇಳಿದ್ದಾರೆ.

0: ಶ್ರೋತೃಗಳೇ, ಇವತ್ತಿನ ಸಂದೇಶ ಸಂಗಮದಲ್ಲಿ ನಮ್ಮ ಜೊತೆ ರಾಜ್ಯದ ಮೂಲೆ ಮೂಲೆಗಳಿಂದ ಜೋಡಣೆಯಾಗಿ ತಮ್ಮ ಬಾಲ್ಯದ ನೆನಪುಗಳನ್ನು, ಕವಿತೆಗಳನ್ನು ಹಾಗೂ ತರಳಿ ಅನುಭವಗಳನ್ನು ಹಂಚಿಕೊಂಡು ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳು. ಇವತ್ತಿನ ಈ ಕಾರ್ಯಕ್ರಮದ ಪ್ರಸ್ತುತಿ ನಾನು ಶೀತಲ್ ನಾಯ್ಕ್ ಹಾಗೂ ತಾಂತ್ರಿಕ ನೆರವು ಅಭಿಜೀನ್ ಹಾಗೂ ಸಿರಿಲ್.
1: ಇದುವರೆಗೆ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.
0: ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಕೆಲವರೇ ಇನ್ನು ಮುಂದೆ 6:30 ಅವಲೋಕನ, 6:50 ಬೆಂಗಳೂರು ಕೇಂದ್ರದಿಂದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮರಗೆಣಸು ಬೇಸಾಯದ ಕ್ರಮಗಳು ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ, ಪ್ರಾಯೋಜಕರು ಕೃಷಿ ಮಂತ್ರಾಲಯ ಭಾರತ ಸರ್ಕಾರ. 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸುಭದ್ರಾ ಗೌಡ ಮತ್ತು ಸಂಘಟಕರಿಂದ ಕುಣಿಬಿ ಸಂಪ್ರದಾಯದ ಹಾಡುಗಳು. 7:45 ವಿಧಾನಮಂಡಲದಲ್ಲಿ ಇಂದು

ಈ ರಾತ್ರಿ 8 ಗಂಟೆಗೆ ಸಿರಿಗಂಧ, 8:30ಕ್ಕೆ ಭಾವಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು, 9:30ಕ್ಕೆ ಮನಿ ಟಾಕ್, ನಂತರ ಮಂಥನ್, 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರ ಮಂಡೋಲಿನ್ ವಾದನ, 10:30ಕ್ಕೆ ಗೀತಚಂದ್ರಿಕೆ ಮೆಲೋಡಿ ಟೈಮ್ಸ್. ಕಿಳುಗರೆ, ಇವಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗುವುದು.

0: ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ಇನ್ನು ನಾಳೆಯ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಿಗ್ಗೆ 6:10 ಕರುನಾಡು ಬಾಬಳಕಿ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ನಯೀಮ್ ಉರ್ ರೆಹಮಾನ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುದೆ. 7:15 ಬೆಂಗಳೂರು ಕೇಂದ್ರದಿಂದ ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು.

ನಾಳೆ ಬೆಳಗ್ಗೆ 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ. ವಿಷಯ ಆಮ್ಲ ಪಿತ್ತ ಗ್ಯಾಸ್ಟ್ರಿಕ್ ಹೋಮಿಯೋಪತಿ ಚಿಕಿತ್ಸೆ. ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:35 ಮಂಜುಳಗಾನ, 8:50 ಕಗ್ಗದ ಸಿರಿ. ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್. 9:05 ಭಾವಗೀತೆಗಳು, 9:15 ಹೊಸ ಕನ್ನಡ ಚಿತ್ರಗೀತೆಗಳು, 10:30 ಗಜಲ್ಸ್, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ಇನ್ನು ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ಮೊದಲಿಗೆ ರಾಜಲಕ್ಷ್ಮಿ ಕೊಡಿಬೆಟ್ಟು ಅವರಿಂದ ಕಥೆ, ಒಂದು ರಸ್ತೆಯ ಕಥೆ. ನಂತರ ಲೀಲಾ ದಾಮೋದರ್ ಅವರಿಂದ ಲಘುಧಾಟಿಯ ಭಾಷಣ, ಪತ್ರ ಮರೀಚಿಕೆ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ನೇತ್ರದಾನದ ಮಹತ್ವ ಕುರಿತು ಡಾಕ್ಟರ್ ಶೈಲಜಾ ಎಸ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆರ್ಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ, ಪಿಎಂ ಅಟಲ್ ಭೂಜಲ್ ಯೋಜನೆ.

ನಾಳೆ ಮಧ್ಯಾಹ್ನ 1:30 ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, 3 ಸಖಿ ಸಹೇಲಿ, 4 ಆಜ್ ಕೆ ಮೆಹಮಾನ್. ಇನ್ನು ಸಂಜೆಯ ಪ್ರಸಾರದಲ್ಲಿ ಸಂಜೆ 5 ಮಹಿಳೆಯರಂಗ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗಿ ಹೊನ್ನಾವರದ ದೀಪಾ ಸುಬ್ರಹ್ಮಣ್ಯ ಭಟ್ ಅವರೊಂದಿಗೆ ಸಂದರ್ಶನ. ನಂತರ ಭಾವಗೀತೆಗಳು, 5:30 ಚಿತ್ರಗೀತೆಗಳು, 6:30 ರಸವಾರ್ತೆ, 6:50 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವನ ಸಂರಕ್ಷಣೆ ಮತ್ತು ಸಂವರ್ಧನೆ ಅಭಿಯಾನ ಕುರಿತು ಕಾರವಾರದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆಂಥೋನಿ ಮರಿಯಪ್ಪ ಅವರು ಮಾಡಿದ ಭಾಷಣದ ಆಯ್ದ ಭಾಗ 15.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.

ನಾಳೆ ರಾತ್ರಿ 7:45 ವಿಧಾನಮಂಡಲದಲ್ಲಿ ಇಂದು 8:00 ಸಿರಿಗಂಧ, 8:30 ಭಾವಗೀತೆಗಳು, 9:15 ಪ್ರಚಲಿತ ವಿದ್ಯಮಾನ, 9:30 ಕ್ರೀಡಾಲೋಕ, ಕರ್ನಾಟಕ ರಾಜ್ಯ ಮಹಿಳಾ ಫೆಡರೇಟೆಡ್ ಚೆಸ್ ಚಾಂಪಿಯನ್ಶಿಪ್ 2026 ಬಾನುಲಿ ವರದಿ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸಮೀರ್ ರಾವ್ ಅವರ ಬಾನ್ಸುರಿ ವಾದನ, 10:30 ಗೀತ ಚಂದ್ರಿಕೆ ಮೆಲೋಡಿ ಟೈಮ್ಸ್. ಕೇಳುಗರೆ, ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಆಕಾಶವಾಣಿ ಕಾರವಾರ, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆ, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ ಪ್ರಸಾರವಾಗುವುದು.

ಆಕಾಶವಾಣಿ ಅವಲೋಕನ ವಿಷಯ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಯ ಒಂದು ದಶಕದ ಸಾಧನೆ ಬರೆದವರು ಅಭಯ್ ಧಾಮ್ಲೆ ಓದುತ್ತಿರುವವರು ಶಾಂತಲಾ ಜಯಪ್ರಕಾಶ್ ಭಾರತದ ಡಿಜಿಟಲ್ ಪಾವತಿ ರಂಗದಲ್ಲಿ ಹೊಸ ಕ್ರಾಂತಿ ಸೃಷ್ಟಿಸಿರುವ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ತನ್ನ ಯಶಸ್ವಿ 10 ವರ್ಷಗಳನ್ನು ಪೂರೈಸಿದೆ ಭಾರತದ ಈ ಡಿಜಿಟಲ್ ಪಾವತಿ ವ್ಯವಸ್ಥೆಯು ಕಳೆದ 1 ದಶಕದಲ್ಲಿ ಅಭೂತಪೂರ್ವ ಪರಿವರ್ತನೆಗೆ ಸಾಕ್ಷಿಯಾಗಿದೆ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಸರಳ ಸುಗಮ ಮತ್ತು ಸುರಕ್ಷಿತ ಪಾವತಿ ವ್ಯವಸ್ಥೆಯನ್ನು ತಲುಪಿಸುವ ದೂರದೃಷ್ಟಿಯೊಂದಿಗೆ ಈ ಆರ್ಥಿಕ ಕ್ರಾಂತಿ ಆರಂಭವಾಯಿತು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ಎನ್ಪಿಸಿಐ ಅಭಿವೃದ್ಧಿಪಡಿಸಿದ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಯ ಅತ್ಯಂತ ಪ್ರಮುಖ ಆಧಾರವಾಗಿ ಹೊರಹೊಮ್ಮಿದೆ ಪ್ರಸ್ತುತ ಯುಪಿಐ ಪಾವತಿ ವ್ಯವಸ್ಥೆಯು ಜಾಗತಿಕ ಮಟ್ಟದಲ್ಲೂ ತನ್ನ ಛಾಪನ್ನು ಅತ್ಯಂತ ಯಶಸ್ವಿಯಾಗಿ ಮೂಡಿಸಿದ್ದು ಗ್ರೀಸ್ ಮತ್ತು ಮಾಲ್ಡೀವ್ಸ್

ಸೇರಿದಂತೆ ಒಟ್ಟು 11 ರಾಷ್ಟ್ರಗಳಲ್ಲಿ ಭಾರತದ ಈ ರಿಯಲ್ ಟೈಮ್ ಅಂದರೆ ನೈಜ ಸಮಯದ ಪಾವತಿ ವೇದಿಕೆಯನ್ನು ಬಳಸಲಾಗುತ್ತಿದೆ. 2016ರಲ್ಲಿ ಕೇವಲ 21 ಸದಸ್ಯ ಬ್ಯಾಂಕ್ಗಳೊಂದಿಗೆ ಪ್ರಾಯೋಗಿಕವಾಗಿ ಪ್ರಾರಂಭವಾದ ಯುಪಿಐ ಅದೇ ವರ್ಷದ ಆಗಸ್ಟ್ ತಿಂಗಳಿನಲ್ಲಿ ಸಾರ್ವಜನಿಕ ಬಳಕೆಗೆ ಮುಕ್ತವಾಯಿತು. ತದನಂತರ ಡಿಸೆಂಬರ್ 2016ರಲ್ಲಿ ಭೀಮ್ ಆಪ್ ಬಿಡುಗಡೆಯಾಗಿ ನೇರ ಬ್ಯಾಂಕ್ನಿಂದ ಬ್ಯಾಂಕ್ ವ್ಯವಹಾರಗಳನ್ನು ಸುಲಭಗೊಳಿಸಿತು. 2017ರಲ್ಲಿ ಡೈನಾಮಿಕ್ ಕ್ಯೂಆರ್ ಕೋಡ್ಗಳ ಪರಿಚಯದೊಂದಿಗೆ ವ್ಯಾಪಾರಿ ಪಾವತಿಗಳನ್ನು ಸಂಪೂರ್ಣವಾಗಿ ಸರಳಗೊಂಡವು. 2018ರಲ್ಲಿ ಬಂದ ಯುಪಿಐ 2.0 ಆವೃತ್ತಿಯ ಇನ್ವಾಯ್ಸ್ ಪರಿಶೀಲನೆ, ಮುಂಚಿತ ಷರತ್ತುಬದ್ಧ ಪಾವತಿಗಳು ಮತ್ತು ಓವರ್ಡ್ರಾಫ್ಟ್ ಖಾತೆಗಳ ಜೋಡಣೆ ಅವಕಾಶ ಕಲ್ಪಿಸಿಕೊಟ್ಟಿತು. 2019ರಲ್ಲಿ ಸಾರ್ವಜನಿಕ ಷೇರು ಬಿಡುಗಡೆ ಅಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಐಪಿಒ ಪ್ರವೇಶಕ್ಕಾಗಿ ಯುಪಿಐ ಬಳಕೆ ಅನುಮತಿ ದೊರಕಿತು ಹಾಗೂ ಇದೇ ವರ್ಷ ಮಾಸಿಕ 100 ಕೋಟಿ ವ್ಯವಹಾರಗಳ ಬೃಹತ್ ಮೈಲಿಗಲ್ಲನ್ನು ಭಾರತ ಯಶಸ್ವಿಯಾಗಿ ತಲುಪಿತು. ಕಾಲಕ್ರಮೇಣ ಯುಪಿಐ ತಂತ್ರಜ್ಞಾನವು ನಾಗರಿಕರ ವಿವಿಧ ಅಗತ್ಯಗಳಿಗೆ ಅನುಗುಣವಾಗಿ ವ್ಯಾಪಕವಾಗಿ ನವೀಕರಣಗೊಳ್ಳುತ್ತಾ ಸಾಗಿದೆ. ಚಂದ ಮತ್ತು ಇಎಂಐ ಪಾವತಿಗಳಿಗಾಗಿ ಯುಪಿಐ ಆಟೋಪೇ ಜಾರಿಗೆ ಬಂದರೆ ಸ್ಮಾರ್ಟ್ಫೋನ್ ಇಲ್ಲದೆ ಸಾಮಾನ್ಯ ಫೋನ್ ಬಳಕೆದಾರರಿಗಾಗಿ ಯುಪಿಐ 1-2-3 ಪೇ ಹಾಗೂ ಸಣ್ಣ ಮೌಲ್ಯದ ತ್ವರಿತ ಪಾವತಿಗಳಿಗಾಗಿ ಯುಪಿಐ ಲೈಟ್ ವ್ಯವಸ್ಥೆಗಳನ್ನು ಪರಿಚಯಿಸಲಾಯಿತು. 2021-22ರಲ್ಲಿ ಯುಪಿಐ ಮೂಲಕ ನಡೆದ ಒಟ್ಟು ವ್ಯವಹಾರಗಳ ಮೌಲ್ಯ 1 ಟ್ರಿಲಿಯನ್ ಅಮೆರಿಕನ್ ಡಾಲರ್ ದಾಟಿತು. ನಂತರದ ವರ್ಷಗಳಲ್ಲಿ ಕ್ರೆಡಿಟ್ ಕಾರ್ಡ್ ಜೋಡಣೆ ಮತ್ತು ಪ್ರೀಸ್ಯಾಂಕ್ಷನ್ಡ್ ಕ್ರೆಡಿಟ್ ಲೈನ್ ಬಳಕೆಯ ಸೌಲಭ್ಯಗಳು ಹೊಸ ಸಾಧ್ಯತೆಗಳನ್ನು ತೆರೆದವು. 2024 ಮತ್ತು 2025ರ ವೇಳೆಗೆ ಯುಪಿಐ ಸರ್ಕಲ್, ಬೆರಳಚ್ಚು ಹಾಗೂ ಮುಖಚೆಹರೆಯ ಆಧಾರಿತ ದೃಢೀಕರಣ ವ್ಯವಸ್ಥೆಗಳು ಜಾರಿಗೆ ಬಂದು ಹಿರಿಯ ನಾಗರಿಕರು ಮತ್ತು ಹೊಸ ಬಳಕೆದಾರರಿಗೆ ಪಿನ್ ನೋಂದಣಿಯನ್ನು ಮತ್ತಷ್ಟು ಸರಳಗೊಳಿಸಿತು. 2016-17ರ ಹಣಕಾಸು ವರ್ಷದಲ್ಲಿ ವಾರ್ಷಿಕ ಕೇವಲ 2 ಕೋಟಿಗಳಷ್ಟಿದ್ದ ವಹಿವಾಟುಗಳ ಸಂಖ್ಯೆಯು 2025-26ರ ವೇಳೆಗೆ 24,162 ಕೋಟಿಗೂ ಹೆಚ್ಚು ವಹಿವಾಟುಗಳಿಗೆ ಏರಿಕೆಯಾಗಿದೆ. ಅಂದರೆ ವ್ಯವಹಾರಗಳ ಪ್ರಮಾಣದಲ್ಲಿ ಸುಮಾರು 12,000 ಪಟ್ಟು ಹೆಚ್ಚಳವಾಗಿದೆ. ಅದೇ ರೀತಿ 0.07 ಲಕ್ಷ ಕೋಟಿ ರೂಪಾಯಿಗಳಷ್ಟಿದ್ದ ವಾರ್ಷಿಕ ವ್ಯವಹಾರದ ಮೌಲ್ಯ 314 ಲಕ್ಷ ಕೋಟಿ ರೂಪಾಯಿಗಳಿಗೆ ಜಿಗಿದಿದ್ದು 4,000 ಪಟ್ಟು ಪ್ರಗತಿಯನ್ನು ದಾಖಲಿಸಿದೆ. ಜುಲೈ 2026ರ ಒಂದೇ ತಿಂಗಳ ಅವಧಿಯಲ್ಲಿ 741 ಬ್ಯಾಂಕುಗಳನ್ನು ಒಳಗೊಂಡ ಯುಪಿಐ ಜಾಲವು 29.87 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 2,365.8 ಕೋಟಿ ವಹಿವಾಟುಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ. ಯುಪಿಐ ಇಂದು ಭಾರತದ ಗಡಿಯನ್ನು ದಾಟಿ ಜಾಗತಿಕ ಮಟ್ಟದಲ್ಲೂ ಅಂತಾರಾಷ್ಟ್ರೀಯ ಪಾವತಿ ವೇದಿಕೆಯಾಗಿ ಗುರುತಿಸಿಕೊಂಡಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ವರದಿಯ ಪ್ರಕಾರ ಜಾಗತಿಕ ನೈಜ ಸಮಯ ಡಿಜಿಟಲ್ ಪಾವತಿ ವ್ಯವಹಾರಗಳಲ್ಲಿ ಕೇವಲ ಯುಪಿಐ ಶೇಕಡ 49ರಷ್ಟು ಬೃಹತ್ ಪಾಲು ಹೊಂದಿದೆ. ಭೂತಾನ್, ನೇಪಾಳ, ಸಿಂಗಾಪುರ, ಯುಎಇ, ಫ್ರಾನ್ಸ್, ಶ್ರೀಲಂಕಾ, ಮೊರಿಷಿಯಸ್, ಕತಾರ್, ಕಾಂಬೋಡಿಯಾ, ಗ್ರೀಸ್ ಹಾಗೂ ಮಾಲ್ಡೀವ್ಸ್ ದೇಶಗಳಲ್ಲಿ ಯುಪಿಐ ಪಾವತಿ ಮತ್ತು ಗಡಿಯಾಚೆಗಿನ ಹಣ ವರ್ಗಾವಣೆ ಸೇವೆಗಳು ಪ್ರಸ್ತುತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ತನ್ನ ಸರಳತೆ, ಅತ್ಯುನ್ನತ ಭದ್ರತೆ, ತಾಂತ್ರಿಕ ಸಾಮರ್ಥ್ಯದ ಮೂಲಕ ಯುಪಿಐ ಪ್ರತಿಯೊಬ್ಬ ನಾಗರಿಕನ ದೈನಂದಿನ ಜೀವನದ ಭಾಗವಾಗಿದೆ. ಸಣ್ಣ ಸಣ್ಣ ಬೀದಿ ವ್ಯಾಪಾರಿಗಳಿಂದ ಹಿಡಿದು ಬೃಹತ್ ಉದ್ಯಮಗಳವರೆಗೆ ಪ್ರತಿಯೊಬ್ಬರಿಗೂ ಆರ್ಥಿಕ ಸೇವೆಗಳನ್ನು ತಲುಪಿಸುವಲ್ಲಿ ಯುಪಿಐ ಯಶಸ್ವಿಯಾಗಿದೆ. ಭಾರತದ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯದ ಶಕ್ತಿಯನ್ನು ಇಡೀ ವಿಶ್ವಕ್ಕೆ ಸಾರಿರುವ ಯುಪಿಐ ಮುಂಬರುವ ದಿನಗಳಲ್ಲಿ ಜಾಗತಿಕ ಆರ್ಥಿಕ ಸಂಯೋಜನೆಗೆ ಇನ್ನಷ್ಟು ಬಲ ನೀಡಲಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳು. ಶ್ರೀನಿವಾಸ್ ಎಂಬ 35 ವರ್ಷದ ವ್ಯಕ್ತಿ ಜೂನ್ 8ರಿಂದ ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಕೋಲುಮುಖ, ಸಾಧಾರಣ ಮೈಕಟ್ಟು, ಎಣ್ಣೆಗೆಂಪು ಮೈಬಣ್ಣ, ಇದು ಈತನ ಚಹರೆ. ಎತ್ತರ 5 ಅಡಿ 10 ಅಂಗುಲ. ಈ ವ್ಯಕ್ತಿ ಕಾಣೆಯಾಗಬೇಕಾದರೆ ನೀಲಿ ಬಣ್ಣದ ಟೀಶರ್ಟ್ ಹಾಗೂ ನೀಲಿ ಬಣ್ಣದ ಪ್ಯಾಂಟ್ ಧರಿಸಿರುತ್ತಾನೆ. ಈತನಿಗೆ ಕನ್ನಡ, ತೆಲುಗು ಹಾಗೂ ತಮಿಳು ಭಾಷೆ ಮಾತನಾಡಲು ಬರುತ್ತದೆ. ಯಶವಂತ್ ಕುಮಾರ್ ಎಂಬ 14 ವರ್ಷದ ಬಾಲಕ

ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾನೆ. ಈತನ ಎತ್ತರ 4 ಅಡಿ 1 ಅಂಗುಲ. ಚಹರೆ ಹೀಗಿದೆ, ಗೋಧಿ ಮೈಬಣ್ಣ, ಸಾಧಾರಣ ಮೈಕಟ್ಟು. ಈತನಿಗೆ ಕನ್ನಡ ಭಾಷೆ ಮಾತನಾಡಲು ಬರುತ್ತದೆ. ಕಾಣೆಯಾಗಬೇಕಾದರೆ ಈತ ಆಕಾಶ ನೀಲಿ ಬಣ್ಣದ ಟೀಶರ್ಟ್, ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಧರಿಸಿರುತ್ತಾನೆ. ಈ ಎಲ್ಲ ಚಹರೆಯ ವ್ಯಕ್ತಿಗಳು ಪತ್ತೆಯಾದಲ್ಲಿ ನಿಮ್ಮ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆಯಲ್ಲಿ ಕೋರಲಾಗಿದೆ. ಇದುವರೆಗೆ ಕಾಣೆಯಾದವರ ಕುರಿತಂತೆ ಪ್ರಕಟಣೆಗಳನ್ನು ಕೇಳಿದಿರಿ.

ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.

0: पीएम फसल बीमा योजना से करीब 2,00,000 करोड़ रूपये क्लेम के रूप में किसानों को मिले हैं।
1: मुंगारु हंगामिन बेले विमे नोंदणी माडिकोळ्ळिरि।
2: बैंक सामान्य सेवा केंद्र ग्राम वन केंद्र ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ.
3: ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ CBSB.

ಊಟಕ್ಕೆ ಮೊದಲು ಅಥವಾ ಸಾಕು ಪ್ರಾಣಿಗಳೊಡನೆ ಆಟವಾಡಿದರೆ ಹಾಗೂ ಶೌಚದ ನಂತರ ಕೈಯನ್ನು ಸಾಬೂನು ಬಳಸಿ ಶುಭ್ರವಾಗಿ ತೊಳೆದುಕೊಳ್ಳಿ. ರೋಗಾಣುಗಳಿಂದಾಗಿ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ನಮ್ಮನ್ನು ಬಾಧಿಸುವ ರೋಗಗಳಿಂದ ಮುಕ್ತರಾಗಲು ಇದು ಸೂಕ್ತ ಮಾರ್ಗ. ಈ ಕುರಿತು ವಿಶೇಷವಾಗಿ ಮಕ್ಕಳಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡೋಣ. ನೆನಪಿರಲಿ, ಸ್ವಚ್ಛತೆಯೇ ಆರೋಗ್ಯ, ಉತ್ತಮ ಆರೋಗ್ಯ ನೆಮ್ಮದಿಯ ಕೀಲಿಕೈ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ರಾಜ್ಯದ ಬರ ಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್ ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿಹಿಡಿದ ಸಿಡಬ್ಲ್ಯೂಎಂಎ. ವಾರ್ತೆಗಳ ವಿವರ. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ. ಅವಧಿ ವಿಸ್ತರಣೆ ಕೋರಿ ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದು ಮನವಿ ಮಾಡಿತ್ತು. ರೈತರ ಹಿತದೃಷ್ಟಿಯಿಂದ ವಿಮೆ ನೋಂದಣಿ ಅವಧಿಯನ್ನು ವಿಸ್ತರಿಸಲು ಕೇಂದ್ರ ಸರ್ಕಾರ ಒಪ್ಪಿಗೆ ನೀಡಿದೆ. ಅಕಾಲಿಕ ಮಳೆ, ಹವಾಮಾನ ವೈಪರೀತ್ಯ ಮತ್ತು ತಾಂತ್ರಿಕ ಕಾರಣಗಳಿಂದಾಗಿ

0: ವಿಮೆ ನೋಂದಣಿ ಪ್ರಕ್ರಿಯೆಯಲ್ಲಿ ಉಂಟಾದ ವಿಳಂಬ ಗಮನಿಸಿ ಕೇಂದ್ರ ಕೃಷಿ ಸಚಿವಾಲಯ ನೋಂದಣಿ ಹಾಗೂ ಪ್ರೀಮಿಯಂ ಕಡಿತದ ಅವಧಿಯನ್ನು ಇದೇ 31ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಿದೆ. ಈ ನಿರ್ಧಾರದಿಂದಾಗಿ ನೂರಾರು ರೈತರು ವಿಮೆಯ ಸುರಕ್ಷಾ ಕವಚದಿಂದ ವಂಚಿತರಾಗುವುದು ತಪ್ಪಿದೆ. ರಾಜ್ಯದಲ್ಲಿ ಎದುರಾಗಿರುವಂತಹ ಮಳೆ ಕೊರತೆ ನೀಗಿಸುವ ನಿಟ್ಟಿನಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ವೇಗ ನೀಡಲಾಗಿದ್ದು 3 ಸಮಿತಿಗಳನ್ನು ರಚಿಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಸಂಬಂಧ ಇಲಾಖೆ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಮೇಲ್ವಿಚಾರಣಾ ಸಮಿತಿ, ತಾಂತ್ರಿಕ ಸಮಿತಿ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ ಸಮಿತಿ ರಚಿಸಿ ಇನ್ನೆರಡು ದಿನಗಳಲ್ಲಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಲು ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಅಂದಾಜು 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆ ನಡೆಯಲಿದೆ. ಸರ್ಕಾರಕ್ಕೆ ಆರ್ಥಿಕ ಹೊರೆಯಾದರೂ ಜನ ಜಾನುವಾರುಗಳಿಗೆ ನೀರು ಒದಗಿಸುವುದು ಆದ್ಯತೆಯಾಗಿದೆ ಎಂದು ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಕಚೇರಿ ಕೃಷ್ಣಾದಲ್ಲಿ ಇಂದು ವಿವಿಧ ಜಿಲ್ಲೆಗಳ ಸಮಗ್ರ ಅಭಿವೃದ್ದಿ ಕಾರ್ಯಕ್ರಮ ಕುರಿತ ಆಯಾ ಜಿಲ್ಲೆಗಳ ಸಚಿವರು ಕಾಂಗ್ರೆಸ್ ಶಾಸಕರ ಜತೆ ಪ್ರತ್ಯೇಕವಾಗಿ ಸಮಾಲೋಚನಾ ಸಭೆ ನಡೆಸಿದರು. ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಉಪಮುಖ್ಯಮಂತ್ರಿ ಡಾ ಡಿ ಪರಮೇಶ್ವರ್, ಸಚಿವರಾದಂತಹ ಎಚ್ಕೆ ಪಾಟೀಲ್, ಈಶ್ವರ್ ಖಂಡ್ರೆ, ಪ್ರಿಯಾಂಕ್ ಖರ್ಗೆ, ಶಿವರಾಜ್ ತಂಗಡಗಿ ಮತ್ತಿತರರು ಭಾಗಿಯಾಗಿದ್ದರು. ನಾಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ದಕ್ಷಿಣ ಜಿಲ್ಲೆಗಳ ಸಮಗ್ರ ಅಭಿವೃದ್ದಿ ಕುರಿತಂತೆ ಶಾಸಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ತುಮಕೂರಿನಲ್ಲಿ ಸಂಯೋಜಿತ ಗ್ರೀನ್ ಡೇಟಾ ಸೆಂಟರ್ ಸ್ಥಾಪಿಸುವ ಪ್ರಸ್ತಾವನೆ ಕುರಿತು ಲಕ್ಸಂಬರ್ಗ್ ಮೂಲದ ಇನೋವೇಷನ್ ಪ್ಲಾಟ್ಫಾರ್ಮ್ ಕ್ಯಾಪಿಟಲ್ ಸಂಸ್ಥೆಯ ಪ್ರತಿನಿಧಿಗಳ ಜೊತೆಗೆ ಗೃಹ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ ನಡೆಸಿದರು. ರಾಜ್ಯದಲ್ಲಿ ಡಿಜಿಟಲ್ ಮೂಲಸೌಕರ್ಯ ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಹೆಚ್ಚುವರಿಯಾಗಿ 1 GW ಡೇಟಾ ಸೆಂಟರ್ ಸಾಮರ್ಥ್ಯವನ್ನು ಅಭಿವೃದ್ದಿಪಡಿಸುವ ಗುರಿ ಹೊಂದಿದೆ. ಇಂಧನ ದಕ್ಷತೆ, ನೀರಿನ ಸಮರ್ಥ ಬಳಕೆ ಮತ್ತು ಪರಿಸರ ಸ್ನೇಹಿ ಕಾರ್ಯಾಚರಣೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಬೆಂಗಳೂರಿನ ಆಚೆಗೂ ಕರ್ನಾಟಕದ ಡೇಟಾ ಸೆಂಟರ್ ವಲಯವನ್ನು ವಿಸ್ತರಿಸುವುದು ಹಾಗೂ ಹೆಚ್ಚು ಸುಸ್ಥಿರ ಡಿಜಿಟಲ್ ಮೂಲಸೌಕರ್ಯವನ್ನು ನಿರ್ಮಿಸುವುದು ಸರ್ಕಾರದ ಯೋಜನೆಯ ಭಾಗವಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಅಪ್ಲೈಡ್ ಮೆಟೀರಿಯಲ್ ಸಂಸ್ಥೆ ಹೂಡಿಕೆ ಮಾಡಲು ಮುಂದಾಗಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯ ಕಾರ್ಪೊರೇಟ್ ಉಪಾಧ್ಯಕ್ಷ ಹಾಗೂ ಮುಖ್ಯ ಜಾಗತಿಕ ನೀತಿ ಅಧಿಕಾರಿ ರಾಬರ್ಟ್ ಬ್ಲೇರ್ ಹಾಗೂ ಭಾರತದ ನಾಯಕತ್ವ ತಂಡವನ್ನು ಪ್ರಿಯಾಂಕ್ ಖರ್ಗೆ ಭೇಟಿ ಮಾಡಿ ಚರ್ಚೆ ನಡೆಸಿದರು. ಬೆಂಗಳೂರಿನಲ್ಲಿ ಸಂಸ್ಥೆ ಕೈಗೊಳ್ಳಲಿರುವಂತಹ ಮುಂಬರುವ ಹೂಡಿಕೆ ಹಾಗೂ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ಅಭಿವೃದ್ದಿ ಕುರಿತು ಸಮಾಲೋಚನೆ ನಡೆಸಲಾಯಿತು. ಸೆಮಿಕಂಡಕ್ಟರ್ ಕ್ಷೇತ್ರದಲ್ಲಿ ಕರ್ನಾಟಕ ಈಗಾಗಲೇ ಹೊಂದಿರುವ ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುವುದು, ಸಂಶೋಧನೆ ಮತ್ತು ಅಭಿವೃದ್ದಿಗೆ ಉತ್ತೇಜನ ನೀಡುವುದು ಹಾಗೂ ಬಲಿಷ್ಠ ಸೆಮಿಕಂಡಕ್ಟರ್ ಇಕೋಸಿಸ್ಟಮ್ ನಿರ್ಮಿಸುವುದು ರಾಜ್ಯ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರದಲ್ಲಿ ಕಾವೇರಿ ನೀರು ನಿಯಂತ್ರಣ ಸಮಿತಿಯ ಶಿಫಾರಸನ್ನು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಎತ್ತಿಹಿಡಿದಿದೆ. ಮುಂದಿನ 15 ದಿನಗಳ ಕಾಲ ತಮಿಳುನಾಡಿಗೆ ಪ್ರತಿದಿನ 9,000 ಕ್ಯೂಸೆಕ್ ನೀರು ಹರಿಸುವಂತೆ ರಾಜ್ಯ ಸರ್ಕಾರಕ್ಕೆ ಪ್ರಾಧಿಕಾರ ಸೂಚನೆ ನೀಡಿದೆ. ದೆಹಲಿಯ CWMA ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ರಾಜ್ಯದ ಪರವಾಗಿ ಜಲಸಂಪನ್ಮೂಲ ಇಲಾಖೆಯ ಹೆಚ್ಚುವರಿ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಹಾಗೂ ಕಾವೇರಿ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಮಹೇಶ್ ಭಾಗಿಯಾಗಿದ್ದರು. ಈ ಕುರಿತಂತೆ ಪ್ರತಿಕ್ರಿಯಿಸಿರುವ JDS ರಾಜ್ಯ ಸರ್ಕಾರಕ್ಕೆ ರೈತರ ಹಿತಾಸಕ್ತಿ ಕಾಪಾಡುವ ಬಗ್ಗೆ ಕಾಳಜಿಯೇ ಇಲ್ಲ ಎಂದು ದೂರಿದೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಹಗಲು ರಾತ್ರಿ ಧರಣಿ ನಡೆಸುವುದಾಗಿ ಘೋಷಣೆ ಮಾಡಿದ ಕೂಡಲೇ ಸರ್ಕಾರ ಸದನದ ಕಲಾಪವನ್ನು ಅನಿರ್ದಿಷ್ಟಾವಧಿಗೆ ಮುಂದೂಡಿದೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉದ್ಯಾನಗಳಲ್ಲಿ ಭೂಮಿ ಕಬಳಿಕೆ ಸೇರಿದಂತೆ ಚರ್ಚೆಯಿಲ್ಲದೆ ಮಂಡಿಸಿದ ಮಸೂದೆಗಳನ್ನು ವಾಪಸ್ ಪಡೆಯುವಂತೆ ಆಗ್ರಹಿಸಿದ್ದಾರೆ. ಮೈಸೂರಿನಲ್ಲಿ ನಡೆಯುತ್ತಿರುವಂತಹ ರಾಷ್ಟೀಯ ಬುಡಕಟ್ಟು ಭಾಷೆಗಳು ಮತ್ತು ವಸ್ತು ಸಂಗ್ರಹಾಲಯಗಳ ವಿಚಾರ ಸಂಕಿರಣದ 2ನೇ ದಿನವಾದ ಇಂದು ಬುಡಕಟ್ಟು ಸಮುದಾಯಗಳ ಭಾಷೆಗಳನ್ನು ಹಾಡು

0: ವಿಡಿಯೋ ಹಾಗೂ ಸಾಂಸ್ಕೃತಿಕ ಪರಂಪರೆಯ ಮೂಲಕ ದಾಖಲಿಸಿ ಸಂರಕ್ಷಿಸುವುದು, ಸಮುದಾಯ ರೇಡಿಯೋ ಸೇರಿದಂತೆ ವಿವಿಧ ಮಾಧ್ಯಮಗಳ ಮೂಲಕ ಅವುಗಳ ಬಳಕೆಯನ್ನು ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಬಳಿಕ ಮಾತನಾಡಿದ ಕರ್ನಾಟಕ ಬುಡಕಟ್ಟು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಅಶೋಕ್, ಬುಡಕಟ್ಟು ಭಾಷೆಗಳು ಮತ್ತು ಸಂಸ್ಕೃತಿಯ ಸಂರಕ್ಷಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ಬುಡಕಟ್ಟು ವಸ್ತು ಸಂಗ್ರಹಾಲಯಗಳು ಕೇವಲ ಕಟ್ಟಡಗಳಾಗದೆ ಜೀವಂತ ಸಾಂಸ್ಕೃತಿಕ ಕೇಂದ್ರಗಳಾಗಿ ರೂಪುಗೊಳ್ಳಬೇಕು. ಬುಡಕಟ್ಟು ಜನರ ಜೀವನ ಶೈಲಿ, ಆಹಾರ ಪದ್ಧತಿ, ಸಾಂಪ್ರದಾಯಿಕ ವೈದ್ಯಕೀಯ ಜ್ಞಾನ, ಕಲೆ ಮತ್ತು ಕರಕುಶಲ ವಸ್ತುಗಳನ್ನು ಸಂರಕ್ಷಿಸಬೇಕು ಎಂದು ಹೇಳಿದ್ದಾರೆ. 26 ರಾಜ್ಯಗಳ ಸುಮಾರು 100 ಮಂದಿ ಪ್ರತಿನಿಧಿಗಳು ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದಲ್ಲಿ 6 ಬಾರಿ ಚಿನ್ನದ ಅಂಬಾರಿ ಹೊತ್ತು ಯಶಸ್ವಿಯಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಿ ನಿವೃತ್ತಿಯಾಗುತ್ತಿರುವಂತಹ ಕ್ಯಾಪ್ಟನ್ ಅಭಿಮನ್ಯುವಿಗೆ ನಾಳೆ ನಡೆಯಲಿರುವಂತಹ ಗಜಪಯಣ ಕಾರ್ಯಕ್ರಮದಲ್ಲಿ ಗೌರವಪೂರ್ವಕ ಬೀಳ್ಕೊಡುಗೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ಅರಣ್ಯ ಇಲಾಖೆ ತಿಳಿಸಿದೆ. ಈ ವರ್ಷದ ಗಜಪಯಣವು ಮೈಸೂರು ದಸರಾ ಇತಿಹಾಸದಲ್ಲಿ ಅಭಿಮನ್ಯುವಿಗೆ ವಿಶೇಷ ಹಾಗೂ ಭಾವಪೂರ್ಣ ಗೌರವ ಸಲ್ಲಿಸುವ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ. ಅಭಿಮನ್ಯು ಆನೆ ಸಕ್ರಿಯ ದಸರಾ ಕರ್ತವ್ಯಗಳಿಂದ ನಿವೃತ್ತಿಯಾಗುತ್ತಿದ್ದರೂ ಅದರ ಪರಂಪರೆ ಹಾಗೂ ಸೇವೆ ಸದಾ ಜೀವಂತವಾಗಿರಲಿದೆ. ಕಠಿಣ ಶ್ರಮ ಹಾಗೂ ತಾಂತ್ರಿಕ ಸಂಶೋಧನೆಗಳ ಮೂಲಕ ಭಾರತ ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನಕ್ಕೇರುವಂತೆ ರೈತರು ಹಾಗೂ ವಿಜ್ಞಾನಿಗಳು ಶ್ರಮಿಸಬೇಕು ಎಂದು ಸಂಸದ ಗೋವಿಂದ ಎಂ ಕಾರಜೋಳ ಕರೆ ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಹಮ್ಮಿಕೊಳ್ಳಲಾಗಿದ್ದಂತಹ ನನ್ನ ರೇಷ್ಮೆ ನನ್ನ ಹೆಮ್ಮೆ ಅಭಿಯಾನದಡಿ ರೈತರು ಮತ್ತು ವಿಜ್ಞಾನಿಗಳ ನಡುವಿನ ಸಂವಾದ ಹಾಗೂ ವಿಚಾರ ವಿನಿಮಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಚಿತ್ರದುರ್ಗದ ಈ ಪ್ರಾದೇಶಿಕ ರೇಷ್ಮೆ ಸಂಶೋಧನಾ ಕೇಂದ್ರವು 10 ಉಪ ಘಟಕಗಳ ತಾಂತ್ರಿಕ ಚಟುವಟಿಕೆಗಳನ್ನು ಮತ್ತು ಉತ್ತರ ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ 3 ಘಟಕಗಳನ್ನು ಸಮನ್ವಯಗೊಳಿಸಲಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕರಡು ಮತದಾರರ ಪಟ್ಟಿಯನ್ನು ಇಆರ್ಒ ಕಚೇರಿಯಲ್ಲಿ ಪ್ರಕಟಿಸಲಾಗಿದೆ. ಜನನದ ನಂತರದ ಮೊದಲ 10 ದಿನಗಳಲ್ಲಿ ತಾಯಿ ನೀಡುವಂತಹ ಎದೆಹಾಲು ಮಗುವಿಗೆ ಅಗತ್ಯವಾದಂತಹ ಪೋಷಕಾಂಶ ಒದಗಿಸುವುದರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಕಾರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ವಿಜಯಪುರದಲ್ಲಿ ತಿಳಿಸಿದ್ದಾರೆ. ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ನಾಳೆ ಚಿಕ್ಕಮಗಳೂರಿನ ಸಂತೆಯನ್ನು ರದ್ದು ಮಾಡಲಾಗಿದೆ. ಶಾಂತಿಯುತವಾಗಿ ಹಬ್ಬ ಆಚರಣೆಗೆ ಜಿಲ್ಲಾಡಳಿತ ಸೂಚನೆ ನೀಡಿದೆ. ಕೋಲಾರ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸಿಕ್ರಿವಾಲ್ ನಿರ್ದೇಶನ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಕರಡು ಮತದಾರರ ಪಟ್ಟಿ ಪ್ರಕಟವಾಗಿದ್ದು, ಜಿಲ್ಲೆಯಲ್ಲಿ 796,138 ಮತದಾರರು ಕರಡು ಮತದಾರರ ಪಟ್ಟಿಯಲ್ಲಿದ್ದಾರೆ. ಖಾಲಿ ನಿವೇಶನಗಳ ಸ್ವಚ್ಛತೆಯನ್ನು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡದಿರುವ ಮಾಲೀಕರಿಗೆ ತಕ್ಷಣವೇ ನೋಟಿಸ್ ಜಾರಿಗೊಳಿಸುವಂತೆ ಅಧಿಕಾರಿಗಳಿಗೆ ದಕ್ಷಿಣ ನಗರ ಪಾಲಿಕೆ ಆಯುಕ್ತ ಕೆ ರಮೇಶ್ ಸೂಚನೆ ನೀಡಿದ್ದಾರೆ. ತುಮಕೂರಿನ ಹೊನ್ನುಡುಕೆ ಮತ್ತು ಮಸ್ಕಲ್ ಗ್ರಾಮ ಪಂಚಾಯತ್ಗಳಲ್ಲಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಜಾಬ್ ಕಾರ್ಡ್ ಮೇಳ ಹಾಗೂ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕಾರ್ಡ್ ಯೋಜನೆ ಅಭಿಯಾನಕ್ಕೆ ಸಹಾಯಕ ನಿರ್ದೇಶಕ ಎಸ್ಎಸ್ ಮಂಜುನಾಥ್ ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ಬರಪೀಡಿತ ಪ್ರದೇಶಗಳಲ್ಲಿ ಬೆಳೆ ವಿಮೆ ನೋಂದಣಿ ಅವಧಿ ವಿಸ್ತರಿಸಿ ಕೇಂದ್ರ ಸರ್ಕಾರ ಆದೇಶ. 27 ಕೋಟಿ ರೂಪಾಯಿ ವೆಚ್ಚದಲ್ಲಿ 60 ದಿನಗಳ ಕಾಲ ಮೋಡ ಬಿತ್ತನೆಗೆ ಸರ್ಕಾರ ನಿರ್ಧಾರ. ಜಿಲ್ಲೆಗಳ ಸಮಗ್ರ ಅಭಿವೃದ್ಧಿಗೆ ಸಚಿವರು ಶಾಸಕರ ಜೊತೆ ಮುಖ್ಯಮಂತ್ರಿ ಸಮಾಲೋಚನಾ ಸಭೆ. ತುಮಕೂರಿನಲ್ಲಿ ಗ್ರೀನ್ ಡೇಟಾ ಸೆಂಟರ್, ಖಾಸಗಿ ಸಂಸ್ಥೆಯೊಂದಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಚರ್ಚೆ. ತಮಿಳುನಾಡಿಗೆ ನಿತ್ಯ 9,000 ಕ್ಯೂಸೆಕ್ ಕಾವೇರಿ ನೀರು ಹರಿಸುವ ಸಿಡಬ್ಲ್ಯೂಆರ್ಸಿ ಶಿಫಾರಸು ಎತ್ತಿ ಹಿಡಿದ ಸಿಡಬ್ಲ್ಯೂಎಂಎ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ

0: पड़े या कीट पतंगे फसल खा जाए कोई फिक्र नहीं,
1: क्योंकि हमने लिया है प्रधानमंत्री फसल बीमा।
2: बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा।
3: योजना से हर साल जुड़ रहे हैं 5 करोड़ से ज्यादा किसान, अब आपकी है बारी।
2: नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण।
3: फसल बीमा पोर्टल या फसल बीमा ऐप द्वारा भी कराया जा सकता है पंजीकरण।
2: प्रधानमंत्री फसल बीमा योजना, आपकी फसलों का संपूर्ण सुरक्षा कवर। ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ.
4: ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಮರಗೆಣಸು ಬೆಳೆ ವೈಜ್ಞಾನಿಕ ಬೇಸಾಯ ಕ್ರಮದ ಬಗ್ಗೆ ಮಾಹಿತಿ ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ತಮಗೆ ಎಲ್ಲ ರೈತರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ.
5: ನಮಸ್ಕಾರ ಸರ್.
4: ಇವತ್ತು ನಮಗೆ ಈ ಒಂದು ಮರಗೆಣಸು ಬೇಸಾಯದ ಬಗ್ಗೆ ತಿಳಿಸ್ಕೊಡಿ. ಮರಗೆಣಸು ಬೇಸಾಯ ಒಂದು ಪರಂಪರಾಗತವಾಗಿ ಬಂದ ಒಂದು ಬೆಳೆಯಾಗಿದೆ. ಏನೇನು ಬರ್ತದೆ ಇದರಲ್ಲಿ, ಯಾವ ರೀತಿ ಕ್ರಮ ಇರುತ್ತೆ, ಒಂದೊಂದಾಗಿ ಹೇಳ್ತಾ ಹೋಗಿ.
5: ಸೊ ಖಂಡಿತವಾಗ್ಲಿ ಸರ್. ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಮರಗೆಣಸು ಅಥವಾ ಇದು ಗೆಡ್ಡೆ ರೂಪದ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಈ ಒಂದು ಬೆಳೆ ಸೊ ತಮ್ಮೆಲ್ಲರಿಗೂ ಗೊತ್ತಿದೆ, ಸೊ ಇದರಲ್ಲಿ ಕಾರ್ಬೋಹೈಡ್ರೇಟ್ಸ್ ತುಂಬ ಜಾಸ್ತಿ ಇರೋದನ್ನ ನಾವೆಲ್ಲ ಕಾಣ್ಬೋದಾಗಿದೆ. ಇದ್ರ ಜೊತೆಗೆ ಒಂದು ನಾರಾಯಣಾಂಶ ಕೂಡ ಯಥೇಚ್ಛವಾಗಿರುತ್ತೆ, ಮತ್ತು ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇರೋದನ್ನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಸೊ ಎಲ್ಲ ಕಡೆಯೂ ಕೂಡ ಬೆಳೀತಾ ಹೋಗ್ಬೋದು. ಈ ಬೆಳೆ ಯಥೇಚ್ಛವಾಗಿ ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಮಲೆನಾಡು ಪ್ರದೇಶ ಆಗಿರ್ಬೋದು, ಮೈದಾನ ಪ್ರದೇಶದಲ್ಲಿ ಕೂಡ ಈ ಒಂದು ಬೆಳೆನ ತಾವೆಲ್ಲ ಕಾಣ್ಬೋದಾಗಿದೆ. ಈ ಒಂದು ಬೆಳೆ ಕೆಲವೊಂದು ಕಂಟ್ರಿಗಳಲ್ಲಿ ಸ್ಟೇಬಲ್ ಫುಡ್ ಆಗಿದೆ. ನಾವು ನೋಡ್ತಾ ಇರ್ಬೋದು, ನೈಜೀರಿಯಾ ಆಗಿರ್ಬೋದು, ಥಾಯ್ಲ್ಯಾಂಡ್ಸ್ ಆಗಿರ್ಬೋದು, ಘಾನಾ ಆಗಿರ್ಬೋದು, ಬ್ರೆಜಿಲ್ ದೇಶಗಳಲ್ಲಿ ಒಂದು ಪ್ರಮುಖವಾಗಿರುವಂತಹ ಒಂದು ಬೆಳೆ ಅಂತ ನಾವು ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ಒಂದು ಬೆಳೆ ಬೆಳೆಯುವಂತಹ ರಾಜ್ಯಗಳು ಯಾವ ಅಂತ ನೋಡ್ತಾ ಹೋದ್ರೆ ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಕರ್ನಾಟಕ ಆಗಿರ್ಬೋದು, ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಇದು ಒಂದು ಉಪಮುಖ್ಯ ಬೆಳೆ ಅಂತ ನಾವು ಕರಿತಾ ಹೋಗ್ತೀವಿ. ಮತ್ತೆ ಇದು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿ ಎಲ್ಲೆಲ್ಲಿ ಬೆಳೀತಾ ಹೋಗ್ತಾರೆ ಅಂತ ನೋಡ್ತಾ ಹೋದ್ರೆ ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ, ದಕ್ಷಿಣ ಕನ್ನಡ, ಉಡುಪಿ, ಈ ಭಾಗದಲ್ಲಿ ಯಥೇಚ್ಛವಾಗಿ ನಾವು ಈ ಒಂದು ಬೆಳೆನ ಬೆಳೆದ ನಾವು ಕಾಣಬಹುದಾಗಿದೆ. ಈ ಒಂದು ಬೆಳೆ ಅಥವಾ ಈ ಒಂದು ಗೆಡ್ಡೆಯಲ್ಲಿ ಸೊ 20-30% ಅಷ್ಟು ಒಂದು ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಜೊತೆಗೆ ಲವಣಾಂಶಗಳು ಇರೋದನ್ನ ನಾವು ಕಾಣಬಹುದಾಗಿದೆ, ಪ್ರೋಟೀನ್ ಅಂಶ ಕೂಡ ಇರೋದನ್ನ ನಾವು ಕಾಣಬಹುದಾಗಿದೆ. 1 ಕೆಜಿ ನಾವು ಮರಗೆಣಸು ತಿಂದ್ರೆ ಅಕ್ಕಿಗಿಂತ ಸುಮಾರು 4 ಪಟ್ಟು ಹೆಚ್ಚಿನ ಶಕ್ತಿಯನ್ನ ನಾವು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ ಈ ಒಂದು ಮರಗೆಣಸಿನಿಂದ. ಈ ಒಂದು ಬೆಳೆ ಬೆಳೆಯೋದಕ್ಕೆ ಸೂಕ್ತವಾಗಿರುವಂತಹ ವಾತಾವರಣ ಅಂತಂದ್ರೆ ಶುಷ್ಕ ವಾತಾವರಣ ಅಥವಾ ಬೆಚ್ಚಗೆಯ ಹವಾಮಾನ ಬೇಕಾಗ್ತಾ ಹೋಗುತ್ತೆ. ಇದು
4: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಒಂದು ಮರಗೆಣಸು ಬೆಳೆಯ ಮಹತ್ವದ ಬಗ್ಗೆ ನಮ್ಗೆ ತಿಳಿಸ್ಕೊಡಿ.
5: ಸೊ ಈ ಒಂದು ಮರಗೆಣಸು ಬೆಳೆಯನ್ನ ಆಗ್ಲೇ ಹೇಳಿದೆ, ಈ ಒಂದು ಬೆಳೆನ ಸೊ ಒಂದು ಬರ ಸಹಿಸಿಕೊಳ್ಳುವಂತ ಸಾಮರ್ಥ್ಯ ಹೊಂದಿರುವಂತಹ ಒಂದು ನಾವು ಈ ಒಂದು ಮರಗೆಣಸನ ಅಂತ ಕರಿತಾ ಹೋಗ್ತೀವಿ. ಯಾಕೆಂದ್ರೆ ನಾವು ಇದನ್ನ ಏನ್ ಮಾಡ್ತೀವಿ, ಆಹಾರಕ್ಕೂ ಬಳಸ್ತಾ ಹೋಗ್ತೀವಿ, ಕೈಗಾರಿಕೆಗಳು ಏನ್ ಮಾಡ್ತೀವಿ ಇದನ್ನ ಬಳಸ್ತಾವೆಲ್ಲ ಕಾಣಬಹುದಾಗಿದೆ. ಈ ಗೆಡ್ಡೆಗಳಲ್ಲಿ ಹೆಚ್ಚಿನ ಪ್ರಮಾಣದ ಪಿಷ್ಟ ಮತ್ತು ಕಾರ್ಬೋಹೈಡ್ರೇಟ್ಸ್ ಇರೋದನ್ನ ನಾವು ಕಾಣಬಹುದಾಗಿದೆ. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನ ಒದಗಿಸ್ತಾ ಹೋಗುತ್ತೆ. ಇದನ್ನ ಏನ್ ಮಾಡ್ತಾರೆ, ತಾಜವಾಗಿ ಆಹಾರಕ್ಕೂ ಬಳಸ್ಬೋದು, ಇಲ್ಲ ಅಂತಂದ್ರೆ ಏನ್ ಮಾಡ್ತೀವಿ, ಕೆಲವೊಂದು ಮೌಲ್ಯವರ್ಧನ ಪದಾರ್ಥಗಳನ್ನ ನಾವು ಮಾಡಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಚಿಪ್ಸ್ನ ನಾವು ಮಾಡಬಹುದಾಗಿದೆ. ಇದನ್ನ ಮಾಡಿ ಮಾರಾಟ ಮಾಡಿದ್ರೆ
4: ರೈತರಿಗೆ
5: ಮರಗೆಣಸಿನ ಚಿಪ್ಸ್ ಸಿಗ್ತಾ ಹೋಗುತ್ತೆ ಮಾರುಕಟ್ಟೆಯಲ್ಲಿ. ಅದರ ತುಂಬಾ ಆರೋಗ್ಯಕ್ಕೆ ತುಂಬಾ ಹಾನಿಕರ, ಒಳ್ಳೇದಂತ ನಾವು ಹೇಳುವುದಾಗಿದೆ. ಸೊ ಅದೇ ರೀತಿಯಾಗಿ ರೈತರಿಗೆ 2 ತರ ಆದಾಯ ಬರ್ತಾ ಹೋಗುತ್ತೆ. ಮರಗೆಣಸನ್ನ ನೇರವಾಗಿ ಮಾರಾಟ ಮಾಡಬಹುದು, ಏನಾದರೂ ಮರಗೆಣಸು ಹೆಚ್ಚಾಗಿ ಉಳಿದ್ರೆ ಮಾಡಬಹುದು, ಅದು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನಾಗಿದ್ದು ಕೂಡ ಮಾರಾಟವನ್ನ ಮಾಡಬಹುದಾಗಿದೆ. ರೈತರಿಗೆ ಇದು ಪರ್ಯಾಯ ಆದಾಯ ಮೂಲ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು.
4: ಈಗ ನಾವು ಸಾಮಾನ್ಯವಾಗಿ ಈ ಮರಗೆಣಸನ್ನ ಯಾವ್ಯಾವ ತರದ ಖಾದ್ಯದಲ್ಲಿ ಉಪಯೋಗಿಸಲಾಗ್ತದೆ ಮತ್ತೆ ಯಾವ ತರ ತಯಾರಿ ಮಾಡ್ತಾರೆ?
5: ಸೊ ಆಗ್ಲೇ ಹೇಳದಂಗೆ ಚಿಪ್ಸ್ನ ಮಾಡ್ತಾ ಹೋಗ್ತಾರೆ, ಕೆಲವರು ಏನ್ ಮಾಡ್ತಾರೆ ಕೆಲವೊಂದು ಸಾಂಬಾರ್ಗಳ ತಯಾರಿಕೆಯಲ್ಲಿ ಉಪಯೋಗ ಮಾಡೋದನ್ನ ನಾವು ಕಾಣಬಹುದಾಗಿದೆ. ಬಟ್ ಒಂದು ತಿಳ್ಕೋಬೇಕು ನಮ್ಮ ಕೇಳುಗರು, ಯಾವುದೇ ಕಾರಣಕ್ಕೂ ಕೂಡ ಈ ಮರಗೆಣಸನ್ನ ನೇರವಾಗಿ ತಿನ್ನಬಾರದು. ಯಾಕೆಂದ್ರೆ ಇದರಿಂದ ಏನಾಗುತ್ತೆ, ಕೆಲವೊಂದು ಗ್ಲುಕೋಯ್ಡ್ಸ್ಗಳು ರಿಲೀಸ್ ಆಗೋದ್ರಿಂದ ಏನಾಗುತ್ತೆ, ದೇಹಕ್ಕೆ ಹಾನಿಕಾರಕ ಮಾಡ್ತಾ ಹೋಗುತ್ತೆ. ಇದನ್ನ ಚೆನ್ನಾಗಿ ಬೇಯಿಸಿ ತಿಂದಾಗ ಏನಾಗುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಯಾವುದೇ ಕಾರಣಕ್ಕೆ ಆಗಲಿ ನಮ್ಮ ಕೇಳುಗರು ನೇರವಾಗಿ ತಿನ್ನಬಾರದು. ತಿಂದ್ರೆ ಏನಾಗುತ್ತೆ, ಒಂದು ಮಲಬದ್ಧತೆಯ ಸಮಸ್ಯೆ ಆಗ್ತಾ ಹೋಗುತ್ತೆ, ಮತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
4: ಇದು ಮಣ್ಣು ಕೆಳಗಡೆ ಬೆರೆಯುವಂತಹ ಒಂದು ಗೆಡ್ಡೆ.
5: ಹೌದು ಸರ್,
4: ಮರಗೆಣಸು. ಹಂಗಾಗಿ ಮಣ್ಣಲ್ಲಿರುವ ಎಲ್ಲ ಸತ್ವಗಳನ್ನು ಉಪಯೋಗಿಸಿಕೊಂಡು ಈ ಗೆಡ್ಡೆ ಬೆಳೀತದೆ.
5: ಖಂಡಿತ.

0: ಹಾಗಾಗಿ ಇದು ಆರೋಗ್ಯಪೂರ್ಣ ಕೂಡ ಆಗಿರ್ಬೋದಲ್ಲ, ಏನಿದೆ ಇದು ಪೋಷಕಾಂಶಗಳು?
1: ಸೊ ನಾನು ಆಗಲೇ ಹೇಳಿದಂಗೆ ಈ ಉದರಲ್ಲಿ ಕಾರ್ಬೋಹೈಡ್ರೇಟ್ಸ್ಗಳು ಯಥೇಚ್ಛವಾಗಿರುತ್ತೆ, ನಾರಿನ ಅಂಶ ಜಾಸ್ತಿ ಇರೋದನ್ನ ಕಾಣ್ಬೋದಾಗಿದೆ, ಮತ್ತು ಪ್ರೋಟೀನ್ ಅಂಶ ಯಥೇಚ್ಛವಾಗಿರೋದನ್ನ ನಾವು ಕಾಣ್ಬೋದಾಗಿದೆ. ಉದಾಹರಣೆಗೆ ಒಂದು 100 ಗ್ರಾಮು ನಾವು ಗೆಣಸನ್ನು ಅಥವಾ ಮರಗೆಣಸನ್ನು ಬೇಯಿಸಿದ್ರೆ ಒಂದು 191 ಕಿಲೋ ಕ್ಯಾಲರಿಯಷ್ಟು ಶಕ್ತಿ ನಮಗೆ ಸಿಗ್ತಾ ಹೋಗುತ್ತೆ. ಕಾರ್ಬೋಹೈಡ್ರೇಟ್ಸು ಯಥೇಚ್ಛವಾಗಿ ಸಿಗೋದ್ರಿಂದ ಏನಾಗುತ್ತೆ, ದೇಹದ ಶಕ್ತಿಯನ್ನು ಕಾಪಾಡ್ಕೋಬೋದಾಗಿದೆ. ಇದರಲ್ಲಿ ನಾರಿನಾಂಶ ಯಥೇಚ್ಛವಾಗಿರೋದು ಏನಾಗುತ್ತೆ, ಜೀರ್ಣಕ್ರಿಯೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಪ್ರೋಟೀನ್ ಅಂಶ ಏನ್ಮಾಡುತ್ತೆ ಅಂತಂದರೆ ದೇಹದ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ಮರಗೆಣಸು ನಮ್ಮ ದೇಹಕ್ಕೆ ಪ್ರಮುಖವಾಗಿರುವಂತಹ ಒಂದು ತರಕಾರಿ ಅಥವಾ ಗೆಡ್ಡೆಯ ಬೆಳೆ ಅಂತ ನಾವು ಹೇಳ್ಬೋದಾಗಿದೆ.
0: ಇದರಲ್ಲಿ ಕೆಲವೊಂದು ಔಷಧೀಯ ಗುಣ ಮತ್ತು ಆರೋಗ್ಯಕಾರಿ ಗುಣಗಳು ಇದಾವೆ ಅಂತ ಕೇಳಿದ್ದೇವೆ, ಏನು ಅವುಗಳ ಬಗ್ಗೆ ಹೇಳಿ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ.
1: ಸೊ ಈ ಉದುಕ್ಕೆ ಏನಾಗುತ್ತೆ, ಮೊದಲದಾಗಿ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಇದರಲ್ಲಿ ನಾರಿನಾಂಶ ಇರೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಜೀರ್ಣಕ್ರಿಯೆಗೆ ತುಂಬ ಅನುಕೂಲ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ರೋಗ ನಿರೋಧಕ ಶಕ್ತಿಯಾಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಇದರಲ್ಲಿ ವೈಟಮಿನ್ ಸಿ ಅಥವಾ ಆಂಟಿ ಆಕ್ಸಿಡೆಂಟ್ಗಳು ಜಾಸ್ತಿ ಇರೋದನ್ನ ನಾವು ಕಾಣ್ಬೋದಾಗಿದೆ. ಜೊತೆಗೆ ಇದನ್ನ ಸಾಂಪ್ರದಾಯಿಕವಾಗಿ ಕೆಲವೊಂದು ಕಡೆ ಉಪಯೋಗ ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಒಂದು ಗೆಣಸಿನ ಎಲೆಗಳನ್ನ ಏನು ಮಾಡ್ತಾರೆ, ಕೆಲವೊಂದು ಸಣ್ಣ ಪುಟ್ಟ ಚರ್ಮ ರೋಗಗಳ ನಿವಾರಣೆಯನ್ನು ಮಾಡ್ಬೋದಾಗಿದೆ. ಇದ್ರ ಜೊತೆಗೆ ಯಾವುದಾದ್ರೂ ಗಾಯಗಳಾಗಿರ್ತಾವಲ್ಲ, ಗಾಯಗಳ ನೋವನ್ನು ನಿವಾರಣೆ ಮಾಡೋಕೆ ಏನು ಮಾಡ್ತಾರೆ, ಈ ಒಂದು ಮರಗೆಣಸು ಎಲೆಗಳನ್ನು ತಗೊಂಡ್ಬಿಟ್ಟು ಅರ್ದುಬಿಟ್ಟು ಆ ರಸವನ್ನು ಆ ಗಾಯದ ಮೇಲೆ ಹಾಕೊಂಡಾಗ ಏನಾಗುತ್ತೆ ಅಂದರೆ ಈ ಒಂದು ನೋವು ಏನಾಗುತ್ತೆ, ಕಡಿಮೆ ಆಗೋದನ್ನ ನಾವು ಕಾಣ್ಬೋದಾಗಿದೆ. ನೆಕ್ಸ್ಟು ಇದನ್ನು ಹಲವಾರು ರೀತಿಯಾಗಿರುವಂತಹ ಔಷಧಿಗಳ ತಯಾರಿಕೆ ಅಂತಂದರೆ ಯುನಾನಿ ಔಷಧಗಳ ತಯಾರಿಕೆ ಆಗಿರ್ಬೋದು, ಆಯುರ್ವೇದಿಕ ಔಷಧ ತಯಾರಿಕೆ ಇದನ್ನ ಉಪಯೋಗ ಮಾಡೋದನ್ನ ನಾವು ಕಾಣ್ಬೋದಾಗಿದೆ.
0: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸು ಬೆಳೆ ತುಂಬ ಪ್ರಮುಖವಾದ ಬೆಳೆ, ರೈತರಿಗೆ ಆದಾಯ ತಂದು ಕೊಡುವಂಥ ಬೆಳೆ, ಮತ್ತು ಆರೋಗ್ಯಕ್ಕೂ ಕೂಡ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದೆ ಈ ಬೆಳೆಯಲ್ಲಿ. ಹಾಗಾಗಿ ಈಗಾಗಲೇ ಅನೇಕರು ಈ ಒಂದು ಬೆಳೆನ ಪರಂಪರಾಗತವಾಗಿಯೇ ಬೆಳೀತಾ ಇದ್ದಾರೆ, ಅದು ಜಾಸ್ತಿ ಅದಕ್ಕೆ ಮಹತ್ವ ಕೊಟ್ಟಿಲ್ಲ. ಆದರೆ ಇನ್ನು ಮುಂದೆ ಬರುವ ದಿನಗಳಲ್ಲಿ ಇದು ಸುಲಭವಾಗಿ ಬೆಳೀತದಲ್ಲ, ನಿಮಗೆ ಭೂಮಿ ಒಳಗೆ ಬೆಳೆಯೋದು, ಹಾಗಾಗಿ ಈ ಒಂದು ಬೆಳೆ ಬೆಳಿಬೇಕಾದ್ರೆ ಯಾವ್ಯಾವ ಮಣ್ಣಲ್ಲಿ ಇದು ಬೆಳೀತದೆ?
1: ಸೊ ಈ ಒಂದು ಬೆಳೆ ಬೆಳಿಬೇಕು ಅಂದ್ರೆ ಚೆನ್ನಾಗಿ ನೀರು ಬಸ್ತು ಹೋಗುವಂತಹ ಮರಳು ಮಿಶ್ರಿತ ಗೋಟು ಮಣ್ಣಲ್ಲಿ ಏನಾಗುತ್ತೆ, ಒಂದು ಬೆಳೆ ಚೆನ್ನಾಗಿ ಬರೋದನ್ನ ನಾವು ಕಾಣ್ಬೋದಾಗಿದೆ. ಸೊ ಎರಡನೇದಾಗಿ ಏನಾಗಿರುತ್ತೆ ಅಂದ್ರೆ ಮಣ್ಣಿನ ರಸಸಾರ 5-7 pH ಇದ್ದಾಗ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರೋದನ್ನ ನಾವು ನೋಡಬಹುದಾಗಿದೆ. ಮಳೆನೂ ಚೆನ್ನಾಗಿ ಬರಬೇಕು, ಬಟ್ ಏನಾಗಿರುತ್ತೆ ಅಂದ್ರೆ ಆ ಒಂದು ಮಣ್ಣಿನಲ್ಲಿ ನೀರು ಹಿಡಿದುಕೊಳ್ಳುವಂತ ಸಾಮರ್ಥ್ಯ ಇರಬಾರ್ದು. ಇನ್ ಕೇಸ್ ಏನಾದರೂ ನೀರು ನಿಂತ್ಕೊಂಡ್ರೆ ಏನಾಗುತ್ತೆ, ಗೆಡ್ಡೆ ಕುಳಿಯುವ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟು ರೈತರಿಗೆ ಆದಾಯ ಕಡಿಮೆ ಆಗ್ತಾ ಹೋಗುತ್ತೆ.
0: ಮರಗೆಣಸು ಬೆಳಿಬೇಕಾದ್ರೆ ಯಾವ ಒಂದು ಹವಾಮಾನ ಮುಖ್ಯ ಅಂತೀರಿ?
1: ಶುಷ್ಕ ವಾತಾವರಣ ಅಥವಾ ಬೆಚ್ಚಗಿನ ವಾತಾವರಣ ತುಂಬಾ ಒಳ್ಳೆಯದು. ಇದಕ್ಕೆ ತೇವಾಂಶವುಳ್ಳ ಉಪ ವಲಯದಲ್ಲಿ ಏನಾಗಿರುತ್ತೆ, ಒಂದು ಬೆಳೆ ತುಂಬಾ ಚೆನ್ನಾಗಿ ಬರ್ತಾ ಹೋಗುತ್ತೆ. ಸರಾಸರಿ ಉಷ್ಣಾಂಶ 25 ಡಿಗ್ರಿ ಟೆಂಪರೇಚರ್ ಇಂದ 32 ಡಿಗ್ರಿ ಟೆಂಪರೇಚರ್ಗೆ ಏನಾಗುತ್ತೆ, ಈ ಒಂದು ಬೆಳೆ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ನಿಮ್ಗೆ ಆಗಲೇ ಹೇಳಿದೆ ಈ ಒಂದು ಬೆಳೆನ ಎಲ್ಲಾ ಕಡೆ ಬೆಳಿಬಹುದು, ದಕ್ಷಿಣ ಒಳ ಪ್ರದೇಶ ಆಗಿರ್ಬೋದು, ಕರಾವಳಿ ಆಗಿರ್ಬೋದು, ಗುಡ್ಡಗಾಡು ಆಗಿರ್ಬೋದು, ಮತ್ತೆ ಮಲೆನಾಡು ಭಾಗದಲ್ಲಿ ಒಂದು ಬೆಳೆನ ಬೆಳೆದು ನಾವು ಕಾಣ್ಬೋದಾಗಿದೆ. ಇನ್ ಕೇಸ್ ಏನಾದರೂ 16 ಡಿಗ್ರಿ ಟೆಂಪರೇಚರ್ಗಿಂತ ಕಮ್ಮಿ ಇತ್ತು ಅಂದ್ರೆ ಏನಾಗುತ್ತೆ, ಒಂದು ಬೆಳೆಯ ಬೆಳವಣಿಗೆ ಏನಾಗುತ್ತೆ, ನಿಧಾನಗೊಳಿಸ್ತಾ ಹೋಗುತ್ತೆ. ಸರಾಸರಿಯ ವಾರ್ಷಿಕ ಒಂದು ಮಳೆ ಎಷ್ಟಿರ್ಬೇಕಂದ್ರೆ ಒಂದು 800-1200 mm ಎಲ್ಲೆಲ್ಲಿ ಮಳೆ ಆಗುತ್ತೋ ಅಂತ ಭಾಗದಲ್ಲಿ ಎಲ್ಲಾ ಕಡೆ ಒಂದು ಬೆಳೆನ ಬೆಳಿಬೋದಾಗಿದೆ. ಈ ಒಂದು ಬೆಳೆ ಏನಾಗಿರುತ್ತೆ, ಒಂದು ಸೂರ್ಯನ ಬೆಳಕನ್ನ ಇಷ್ಟಪಡುವಂತಹ ಬೆಳೆ. ಸೊ ಅದಕ್ಕೋಸ್ಕರ ಸೂರ್ಯನ ಬೆಳಕು ಜಾಸ್ತಿ ಆದಷ್ಟು ಏನಾಗುತ್ತೆ, ಒಂದು ಬೆಳೆ ಒಂದು ಗುಣಮಟ್ಟದ ಒಂದು ಗಡ್ಡೆ ಬರೋದಕ್ಕೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇನ್ನೊಂದು, ಇದು ಬರೇ ನೀರು ನಿಲ್ಲೋದು ಒಂದೇ ಮುಖ್ಯ ಅಲ್ಲ, ಎಲ್ಲಿ ಹಿಮ ಬೀಳುತ್ತೆ, ಎಲ್ಲಿ ನೀರು ನಿಲ್ಲುತ್ತೆ ಅಂತ ಕಡೆ ಕೂಡ ಈ ಒಂದು ಬೆಳೆ ಬರೋಕ್ ಸಾಧ್ಯನೇ ಇಲ್ಲ. ಸೊ ನಮ್ಮ ರೈತರು ಅರ್ಥ ಮಾಡ್ಕೋಬೇಕಾದ್ರೆ ಏನು ಅಂತಂದ್ರೆ, ಸೊ ಸ್ವಲ್ಪ ಈ ಒಂದು ಗಿಡನ ಬಿಸಿಲಿಗೆ ಎಕ್ಸ್ಪೋಸ್ ಮಾಡಬೇಕಾಗುತ್ತೆ, ಒಂದು ನೀರನ್ನ ಜಾಸ್ತಿ ಕೊಡಬಾರ್ದು. ಇಷ್ಟು ಕೊಟ್ಟಾಗ ಏನಾಗುತ್ತೆ, ಬೆಳೆ ಚೆನ್ನಾಗಿ ಬರ್ತಾ ಹೋಗುತ್ತೆ.
0: ಈ ಮರಗೆಣಸು ನಾಟಿ ಮಾಡಬೇಕಂದ್ರೆ ಯಾವ ಸಮಯದಲ್ಲಿ ಬೆಳಿಬಹುದು?
1: ಎರಡು ರೀತಿಯಾಗಿ ನಾವು ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಒಂದನೇದಾಗಿ ಮಳೆಯಾಶ್ರಿತ ಪ್ರದೇಶದಲ್ಲಿ ನಾವು ನಾಟಿ ಮಾಡೋದನ್ನ ನೋಡಬಹುದಾಗಿದೆ, ಮತ್ತೊಂದು ನೀರಾವರಿ ಪ್ರದೇಶದಲ್ಲಿ ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ನೀವು ನೋಡಬಹುದಾಗಿದೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಇದರ ಗೆಡ್ಡೆಗಳ ಏನ್ ಮಾಡ್ತಾರೆ ಅಂತಂದ್ರೆ, ಅದು ಕಾಂಡದ ತುಂಡುಗಳನ್ನ ಏನ್ ಮಾಡ್ತಾ ಹೋಗ್ತಾರೆ ಅಂದ್ರೆ ಏಪ್ರಿಲ್ ಮೇ ತಿಂಗಳಲ್ಲಿ ಏನ್ ಮಾಡ್ತಾರೆ, ನಾಟಿ ಮಾಡೋದನ್ನ ನಾವು ನೋಡಬಹುದಾಗಿದೆ. ಅದೇ ನೀರಾವರಿಯಲ್ಲಿ ಆದ್ರೆ ಏನಾಗುತ್ತೆ, ನೀರು ಸೌಲಭ್ಯ ಇರೋದ್ರಿಂದ ವರ್ಷ ಪೂರ್ತಿ ಒಂದು ಗೆಡ್ಡೆಗಳನ್ನ ಅಥವಾ ಕಾಂಡ ತುಂಡುಗಳನ್ನ ನಾಟಿ ಮಾಡೋದ್ರೆ ಏನಾಗುತ್ತೆ, ಇಳುವರಿ ಚೆನ್ನಾಗಿ ಬರೋದನ್ನ ನಾವು ಕಾಣಬಹುದಾಗಿದೆ.
0: ಈಗ ಈ ಒಂದು ಮರಗೆಣಸಿನಲ್ಲಿ ಯಾವ್ಯಾವ ತಳಿ ಇದಾವೆ, ಯಾವ ತಳಿ ನಮಗೆ ಸೂಕ್ತ, ಇದ್ರ ಬಗ್ಗೆ ಹೇಳಿ.
1: ಸೊ ಮರಗೆಣಸಲ್ಲಿ ಹಲವಾರು ರೀತಿಯಂತಹ ತಳಿಗಳನ್ನ ನಾವು ಕಾಣಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ H17, H165, H226, H86, H2304 ಎಂಬ ತಳಿಗಳು

0: ಪ್ರಸ್ತುತವಾಗಿ ಇರೋದನ್ನ ನಾವು ಕಾಣ್ಬೋದಾಗಿದೆ. ಇದು ಕನಿಷ್ಠ ಅಂದರೂ ಕೂಡ ಒಂದು ಹೆಕ್ಟೇರ್ಗೆ 37ರಿಂದ 40 ಟನ್ ಇಳುವರಿಯಷ್ಟನ್ನು ನಾವು ಕೂಡ ನಾವು ಕಾಣ್ಬೋದಾಗಿದೆ. ಅದೇ ಸ್ಥಳೀಯ ತಳಿಗಳಾದರೆ ಏನಾಗಿರುತ್ತೆ ಅಂದರೆ ಇಳುವರಿ ಬರುತ್ತೆ, ಬಟ್ ಇದಕ್ಕೆ ಕಂಪೇರ್ ಮಾಡಿದ್ರೆ ಕಮ್ಮಿ, ಅಂದರೆ 12ರಿಂದ 15 ಟನ್ನಷ್ಟು ಇಳುವರಿ ನಾವು ಪಡೆಯೋದನ್ನು ನಾವು ಕಾಣ್ಬೋದಾಗಿದೆ. ಸೊ ಇಷ್ಟು ತಳಿಗಳು ಪ್ರಮುಖವಾಗಿರೋದನ್ನು ನಾವು ಕಾಣ್ಬೋದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಮರಗೆಣಸಿನ ನಾಟಿ ವಿಧಾನದ ಬಗ್ಗೆ ತಿಳಿಸ್ಕೊಡಿ. ಗೊಬ್ಬರ ಹೇಗೆ ಕೊಡಬೇಕು, ಭೂಮಿನ ಯಾವ ಥರ ಸಿದ್ಧತೆ ಮಾಡಿಕೊಳ್ಬೇಕು, ಮತ್ತು ಅದಕ್ಕೆ ಪೋಷಕಾಂಶಗಳ ನಿರ್ವಹಣೆ ಹೆಂಗೆ ಮಾಡಬೇಕು?
0: ಸೊ ಖಂಡಿತವಾಗ್ಲೂ ಕೂಡ ಮೊದಲೇದಾಗಿ ನಾಟಿ ವಿಧಾನ ಹೇಳ್ಬಿಡ್ತೀನಿ ನಿಮಗೆ. ಸೊ ಈ ಒಂದು ಮರಗೆಣಸನ್ನು ನಾಟಿ ಮಾಡಬೇಕಾದ್ರೆ ಏನು ಮಾಡಬೇಕು, ಸೊ ನಾವು ಕಾಂಡದ ಗೆಡ್ಡೆಗಳಿರ್ತಾವಲ್ಲ ಅದು ಮೊಸಾಯಿಕ್ ಮುಕ್ತವಾಗಿರುವಂತಹ ಗೆಡ್ಡೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೋಬೇಕು. ಹೆಂಗೆ ಆಯ್ಕೆ ಮಾಡ್ಕೋಬೇಕು ಅಂದರೆ ಆರೋಗ್ಯಕರ ಮತ್ತು ಸದೃಢ ಗೆಡ್ಡೆಗಳನ್ನ ಮಾಡು ಕಾಂಡ ತುಂಡುಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. ಸುಮಾರು 15 ಸೆಂಟಿಮೀಟರ್ಷ್ಟು ಉದ್ದ ಇರಬೇಕು, 8ರಿಂದ 10 ವರ್ಷ ಇರಬೇಕು ಕಣ್ಣುಗಳು ಇರೋದನ್ನ ನಾವು ಆಯ್ಕೆ ಮಾಡಿಕೊಂಡು ಇದಕ್ಕೆ ನಾಟಿಗೆ ನಾವು ಸಿದ್ಧ ಮಾಡ್ಕೋಬೇಕಾಗತ್ತೆ. ಈ ಒಂದು ಕಾಂಡದ ತುಂಡುಗಳನ್ನು ನಾವು 15 ನಿಮಿಷಗಳ ಕಾಲ ಕಾರ್ಬನ್ ಡೇಸಿಯಂ ಎಂಬ ಶಿಲೀಂದ್ರನಾಶಕದ ದ್ರಾವಣದಲ್ಲಿ 15 ನಿಮಿಷಗಳ ಕಾಲ ಇದನ್ನು ಉಪಚಾರ ಮಾಡಬೇಕಾಗತ್ತೆ. ಅದಾದಮೇಲೆ ಏನು ಮಾಡಬೇಕಂತಂದರೆ ನಾಟಿಗೆ ಸಿದ್ಧ ಮಾಡ್ಕೋಬೇಕಾಗತ್ತೆ. ಒಂದು ಹೆಕ್ಟೇರ್ಗೆ 12,500ರಷ್ಟು ಒಂದು ಕಾಂಡದ ತುಂಡುಗಳು ಬೇಕಾಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬೇಸಾಯ ಸಾಮಗ್ರಿಗೆ ಹೇಳ್ತೀನಿ ಹೆಂಗೆ ಮಾಡ್ಕೋಬೇಕು ಅಂದರೆ ಭೂಮಿನ ಚೆನ್ನಾಗಿ ಅದವನ್ನು ಮಾಡ್ಕೋಬೇಕಾಗತ್ತೆ. ಅದವನ್ನು ಮಾಡಿಕೊಂಡ್ಮೇಲೆ ಅದಕ್ಕೆ ಒಂದು 8ರಿಂದ 10 ಟನ್ನಷ್ಟು ತಿಪ್ಪೆ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇದಕ್ಕೆ ಬೇಕಾಗಿರುವಂತಹ ಒಂದು ಗೊಬ್ಬರ ಆಗಿರುವಂತಹ ಸಾರಜನಕ, ರಂಜಕ, ಪೊಟ್ಯಾಷಿಯಂ ಏನಾಗಿರುತ್ತೆ 75 75 100 kg ಪ್ರತಿ ಹೆಕ್ಟೇರ್ಗೆ ನಾವು ಈ ಒಂದು ಗೊಬ್ಬರವನ್ನು ನಾವು ಕೊಡಬೇಕಾಗತ್ತೆ. ಸೊ ಇದನ್ನು ಹೆಂಗೆ ಕೊಡಬೇಕು ಅಂತಂದರೆ 50%ನಷ್ಟು ಈ ಒಂದು ಸಾರಜನಕ, ರಂಜಕ, ಪೊಟ್ಯಾಷಿಯಂನನ್ನು ಭೂಮಿ ಸಿದ್ಧತೆ ಮಾಡಿಕೊಳ್ಳುವ ಸಮಯದಲ್ಲಿ ಈ ಗೊಬ್ಬರವನ್ನು ಕೊಡಬೇಕಾಗತ್ತೆ. ಇನ್ನು ಉಳಿದ 50% ಗೊಬ್ಬರವನ್ನು ನಾಟಿ ಮಾಡಿದ ಒಂದು 12ರಿಂದ 16 ವಾರಗಳ ನಂತರ ಈ ಒಂದು ಗೊಬ್ಬರವನ್ನು ನಾವು ಕೊಟ್ಟಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಸರ್ವತೋಮುಖ ಬೆಳವಣಿಗೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಈ ರೀತಿಯಾಗಿ ನಮ್ಮ ರೈತರು ಇದನ್ನು ಫಾಲೋ ಮಾಡಿದಾಗ ಏನಾಗುತ್ತೆ, ಇಳುವರಿ ಜಾಸ್ತಿ ಪಡೆಯೋದು ನಾವು ಕಾಣ್ಬೋದಾಗಿದೆ. ಈ ಯಾವುದೇ ಕಾರಣಕ್ಕೂ ಕೂಡ ಪೂರ್ಣ ಪ್ರಮಾಣದ ಗೊಬ್ಬರವನ್ನು ಭೂಮಿ ಸಿದ್ಧತೆ ಟೈಮಲ್ಲಿ ಕೊಡಬಾರ್ದು.
1: ಈಗ ಮರಗೆಣಸು ನೆಡಬೇಕಾದ್ರೆ ಭೂಮಿ ಸಿದ್ಧತೆ ಎಷ್ಟು ಅಗಿಬೇಕಾಗತ್ತೆ, ಮತ್ತೆ ಎಷ್ಟು ತಗ್ಗು ಇದ್ರೆ ಅದಕ್ಕೆ ಉತ್ತಮ?
0: ಸೊ ಮರಗೆಣಸು ನಾವು ಕಾಂಡದ ತುಂಡುಗಳನ್ನು ನಾಟಿ ಮಾಡಬೇಕು ಅಂದರೆ ಸಾಲಿನ ಸಾಲಿಗೆ 3 ಅಡಿ ಇರಬೇಕು, ಗೆಡ್ಡೆಯಿಂದ ಗೆಡ್ಡೆಗೆ 3 ಅಡಿ ಅಂತರ ಬಿದ್ದಾಗ ಏನಾಗುತ್ತೆ, ಗಿಡ ತುಂಬ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅಂತರವನ್ನು ಕಮ್ಮಿ ಮಾಡಿದ್ರೆ ಏನಾಗುತ್ತೆ, ಗೆಡ್ಡೆಗಳ ಒಂದು ಗಾತ್ರ ಆಗಿರ್ಬೋದು, ಆಕಾರ ಆಗಿರ್ಬೋದು ಚೇಂಜಸ್ ಆಗೋದನ್ನ ನಾವು ಕಾಣ್ಬೋದಾಗಿದೆ. ಆದ್ದರಿಂದ 3 ಅಡಿ 3 ಅಡಿ 90 ಸೆಂಟಿಮೀಟರ್ ಅಂತರದಲ್ಲಿ ನಾವು ನಾಟಿ ಮಾಡಿದಾಗ ಏನಾಗುತ್ತೆ, ಒಂದು ಗೆಡ್ಡೆಗಳ ಬೆಳವಣಿಗೆಗೂ ತುಂಬ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣ್ಬೋದು.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಬೆಳೆ ಪರಿವರ್ತನೆ ಅಥವಾ ಕ್ರಾಪ್ ರೊಟೇಷನ್ ಅಂತ ಹೇಳ್ತೇವಲ್ಲ, ಈ ಒಂದು ಮರಗೆಣಸು ಬೆಳೆ ಬೇಸಾಯದಲ್ಲಿ ಅದರ ನಿರ್ವಹಣೆ ಹೆಂಗೆ ಮಾಡಬೇಕು?
0: ಸೊ ಯಾವುದೇ ಒಂದು ಬೆಳೆ ಚೆನ್ನಾಗಿ ಬರೀಬೇಕು ಅಂತಂದ್ರೆ ಏನಾಗುತ್ತೆ, ಮಣ್ಣಿನ ಫಲವತ್ತತೆ ಬಹಳ ಮುಖ್ಯ. ಮಣ್ಣಿನ ಫಲವತ್ತತೆಯನ್ನು ನಾವು ಕಾಪಾಡಿಕೊಂಡ್ರೆ ಮಾತ್ರ ಏನಾಗುತ್ತೆ, ನೆಕ್ಸ್ಟ್ ಬೆಳೆಯುವ ಬೆಳೆಗಳಿಗೆ ಅನುಕೂಲ ಆಗ್ತಾ ಹೋಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋದರೆ ಈ ಒಂದು ಮರಗೆಣಸಿನಲ್ಲಿ ನಾವು ಏನು ಮಾಡಬೇಕಾಗುತ್ತೆ ಅಂತಂದರೆ, ನಾವು ಬೆಳೆ ಪರಿವರ್ತನೆ ಭಾಳ ಮುಖ್ಯ. ಯಾಕೆ ಅಂತಂದರೆ ಈ ಒಂದು ಗೆಣಸು ಅಥವಾ ಗೆಡ್ಡೆ ಏನಾಗಿರುತ್ತೆ ಅಂದರೆ ಹೆಚ್ಚಿನ ಪ್ರಮಾಣದ ಒಂದು ಗೊಬ್ಬರವನ್ನು ತಗೊಂಡ್ಬಿಡುತ್ತೆ, ನೆಕ್ಸ್ಟ್ ಬರೋ ಬೆಳೆಗಳಿಗೆ ಏನಾಗಿರುತ್ತೆ, ಸೊ ಅಷ್ಟು ರೀತಿಯಾದ ಗೊಬ್ಬರ ಸಿಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ, ಈ ಒಂದು ಗೆಡ್ಡೆ ಬೆಳೆ ಅಂತ ಹೇಳಿದ್ವಲ್ಲ, 9ರಿಂದ 10 ತಿಂಗಳ ಕಾಲ ಬೇಕಾಗತ್ತೆ ನಾವು ಗೆಡ್ಡೆಗಳನ್ನು ಆ ಒಂದು ಕಾಂಡ ತುಂಡುಗಳನ್ನು ನಾಟಿ ಮಾಡಿ ಅದನ್ನು ಹಾರ್ವೆಸ್ಟ್ ಮಾಡೋಕ್ಕೆ 9ರಿಂದ 10 ತಿಂಗಳ ಕಾಲ ಬೇಕಾಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗಲ್ಲಿ ಒಂದು 2ರಿಂದ 3 ತಿಂಗಳಲ್ಲಿ ಏನು ಮಾಡಬೇಕು ಅಂತಂದರೆ, ಅಂತರ್ ಬೇಸಾಯ ಪದ್ಧತಿಯನ್ನು ನಾವು ಬೇಕಾದರೂ ಮಾಡ್ಕೋಬೋದು. ಯಾವ ರೀತಿಯಾಗಿ ಅಂತರ್ ಬೇಸಾಯ ಮಾಡ್ಕೋಬೇಕು ಅಂದರೆ, ಆ ಒಂದು 3 ಅಡಿ ಅಂತರ ಇರುತ್ತಲ್ವ, ಡಿಸ್ಟೆನ್ಸ್ ಇರುತ್ತೆ, ಅದ್ರ ಮಧ್ಯೆ ನಾವು ಬೇಕಾದರೆ ನೆಲಗಡ್ಡೆ ಆಗಿರ್ಬೋದು, ಅಲಸಂದಿ ಆಗಿರ್ಬೋದು, ಹುರುಳಿ ಆಗಿರ್ಬೋದು, ಮತ್ತು ಜೋಳ, ರಾಗಿ ಈ ಥರ ಬೆಳೆಗಳು ಬೇಕಾದರೂ ನಾವು ಬೆಳ್ಕೊತ ಹೋಗ್ಬೋದು. ಈ ಥರ ಮಾಡ್ಕೊಂಡಾಗ ಏನಾಗುತ್ತೆ, ಆ ಇಂಟರ್ ಬಿಟ್ವೀನ್ ಸ್ಪೇಸ್ ಕೂಡ ಅನುಕೂಲಕ್ಕೆ ಆಗುತ್ತೆ, ಮತ್ತು ರೈತರಿಗೆ 2 ರೀತಿಯ ಆದಾಯ ಬರುತ್ತೆ. ಒಂದು ಲಾಂಗ್ ಟರ್ಮಲ್ಲಿ ಈ ಗೆಡ್ಡೆಗಳಿಂದ ಆದಾಯ ಬರ್ತಾ ಹೋಗುತ್ತೆ, ಶಾರ್ಟ್ ಟರ್ಮಲ್ಲಿ ಈ ಥರ ಅಂತರ್ ಬೆಳೆ ಮಾಡ್ಕೊಂಡೋಗಿ ಅನುಕೂಲ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇನ್ನೊಂದು ನೀವು ಇನ್ನೊಂದು ಕೇಳಿದ್ರಿ ಬೆಳೆ ಪರಿವರ್ತನೆ ಅಂತ ಹೇಳ್ತಾ ಹೋದ್ರಿ. ಸೊ ಈ ಬೆಳೆ ಕಂಪ್ಲೀಟಾಗಿ ಹಾರ್ವೆಸ್ಟ್ ಆದಮೇಲೆ ಏನು ಮಾಡಬೇಕು ಅಂದರೆ, ನಾವೇನು ಹಾಕ್ಬೇಕಂದ್ರೆ ಬಾಳೆ ಹಾಕ್ಬೋದು ಅಥವಾ ಮುಸುಕಿನ ಜೋಳ ಹಾಕ್ಬೋದು. ಯಾಕೆಂದರೆ ಈ ಬಾಳೆಯಲ್ಲಿ ಏನಾಗಿರುತ್ತೆ, ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ. ಅದೇನಾಗುತ್ತೆ, ಆ ಕ್ರಾಪ್ ರೆಸಿಡ್ಯೂ ಭೂಮಿಗೆ ಹೋದಾಗ ಏನಾಗುತ್ತೆ, ಭೂಮಿ ಫಲವತ್ತತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಮೆಕ್ಕೆಜೋಳ ಆದರೂ ಅಷ್ಟೇ, ಅದರಿಂದ ಕ್ರಾಪ್ ರೆಸಿಡ್ಯೂ ಜಾಸ್ತಿ ಸಿಗುತ್ತೆ, ಒಂದು ಬೆಳವಣಿಗೆ ಕೂಡ ಜಾಸ್ತಿ ಅನುಕೂಲ ಆಗುತ್ತೆ, ಮತ್ತು ಮಣ್ಣಿನ ಫಲವತ್ತತೆಗೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ.
1: ಈಗ ಈ ಮರಗೆಣಸಿನಲ್ಲೂ ಕೂಡ ಬಾಧಿಸುವಂಥ ಪ್ರಮುಖ ಕೀಟಗಳು ಇದ್ದಾವ ಅಥವಾ ಅವುಗಳ ರೋಗ ಲಕ್ಷಣಗಳು?
0: ಸೊ ಖಂಡಿತವಾಗ್ಲೂ ಕೂಡ ಸರ್, ಯಾವುದೇ ಒಂದು ಬೆಳೆ ಅಂದರೆ ಯಾವುದೇ ಒಂದು ತರಕಾರಿ ಆಗಲಿ, ಹಣ್ಣಾಗಲಿ, ಹೂವಾಗಲಿ, ಅದಕ್ಕೆ ರೋಗ

0: ಕೀಟ ಇದ್ದೇ ಇರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಮರಗೆಣಸಿಗೆ ಬಾಧಿಸುವಂತಹ ಕೀಟಗಳು ಅಂದ್ರೆ ಕೆಂಪು ನುಸಿ. ಈ ಕೆಂಪು ನುಸಿ ಆ ಒಂದು ಲಕ್ಷಣಗಳು ನೋಡ್ತಾ ಹೋದ್ರೆ ಏನ್ ಮಾಡುತ್ತೆ ಅಂದ್ರೆ ಸಣ್ಣ ಕೆಂಪು ನುಸಿಗಳು ಏನಾಗುತ್ತೆ ಎಲೆಯ ಕೆಳಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದನ್ನ ನಾವು ಕಾಣಬಹುದಾಗಿದೆ. ಇದೇನ್ ಮಾಡುತ್ತೆ ಎಲೆಯ ಕೆಳಭಾಗದಲ್ಲಿರುವ ರಸವನ್ನೆಲ್ಲ ಈರ್ಬಿಟ್ಟು ಏನ್ ಮಾಡುತ್ತೆ ಬಿಳಿ ಮಚ್ಚೆಗಳ ರೂಪದಲ್ಲಿ ಇದು ಕಾಣ್ತಾ ಹೋಗುತ್ತೆ. ನಂತರ ಎಲೆಗಳು ಕೆಳಗೆ ಬಿದ್ದೋಗೋದು ಉದುರೋಗೋದು ನಾವು ಕಾಣಬಹುದಾಗಿದೆ. ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಇದು ಒಂದು ಪ್ರತಿ ಲೀಟರ್ಗೆ 1.7 ml ಅಷ್ಟು ಥೈಮೆಥೋಯೇಟ್ನ ನಾವು ಸ್ಪ್ರೇ ಮಾಡಿದಾಗ ಏನಾಗುತ್ತೆ ಈ ಒಂದು ನುಸಿನ ನಾವು ಕಂಟ್ರೋಲ್ ಮಾಡಬಹುದಾಗಿದೆ. ಅಥವಾ ಡೈಮೆಥೋಯೇಟ್ ಅಂತ ಹೇಳಬಲ್ಲ ಅದನ್ನು ಪ್ರತಿ ಲೀಟರ್ಗೆ 1.7 ml ಅಷ್ಟು ಹಾಕಿ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಮಾಡಬಹುದು. ಇದು ಪ್ರಮುಖವಾಗಿರುವಂತಹ ಕೀಟ. ಅದೇ ರೀತಿಯಾಗಿ ಪ್ರಮುಖವಾಗಿರುವಂತಹ ರೋಗಗಳು ನೋಡ್ತಾ ಹೋದರೆ ಒಂದು ಬೇರುಕೊಳೆ ರೋಗ ಆಗಿರ್ಬೋದು, ಎಲೆಚುಕ್ಕೆ ರೋಗ ಆಗಿರ್ಬೋದು, ಮೊಸಾಯಿಕ್ ನಂಜು ರೋಗ. ಈ ಮೂರು ರೋಗಗಳಲ್ಲಿ ತುಂಬ ಪ್ರಮುಖವಾಗಿರುವ ರೋಗ ಅಂತಂದರೆ ಒಂದು ಮೊಸಾಯಿಕ್ ನಂಜು ರೋಗ. ಈ ಮೊಸಾಯಿಕ್ ನಂಜು ರೋಗ ಬಂತು ಅಂದರೆ ಗಿಡಗಳು ಬೆಳೆಯೋದಿಲ್ಲ ಮತ್ತು ಗೆಡ್ಡೆಗಳ ಒಂದು ಗುಣಮಟ್ಟ ಕಡಿಮೆ ಆಗ್ತಾ ಹೋಗುತ್ತೆ. ನಿಮಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಈಗ ಮೊದಲಾಗಿ ಬೇರುಕೊಳೆ ರೋಗ ಅಂತ ಹೇಳಿದ್ವಲ್ಲ, ಏನಾಗುತ್ತೆ ಇದು ಸ್ಟಾರ್ಟಿಂಗ್ಗೆ ಬೇಗ ಬಂದ್ಬಿಡುತ್ತೆ. ರೋಗಕ್ಕೆ ತುತ್ತಾದ ಸಸಿಗಳು ಏನಾಗುತ್ತೆ ಅಂದರೆ ಬಾಗಿ ಕುಸಿ ಬೀಳೋ ರೀತಿಯಲ್ಲಿ ಕಾಣ್ತಾ ಹೋಗುತ್ತೆ. ನಂತರ ಬೇರುಗಳೆಲ್ಲ ಕೊಳೆತು ಹೋಗೋಕ್ಕೆ ಕಾಣ್ತಾ ಹೋಗುತ್ತೆ. ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಇದನ್ನು ಒಂದು ಶಿಲೀಂದ್ರನಾಶಕಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೂಡ ಇವಾಗ ಕಾಪರ್ ಆಕ್ಸಿಕ್ಲೋರೈಡ್ ಅಂತ ಕರಿತಾ ಹೋಗ್ತೀವಿ. 3 g/L ಹಾಕಿ ನಾವು ಅದನ್ನು ಮಣ್ಣಿಗೆ ಹಾಕಿದಾಗ ಏನಾಗುತ್ತೆ ಈ ಒಂದು ಬೇರುಕೊಳೆ ರೋಗವನ್ನು ನಾವು ಕಡಿಮೆ ಮಾಡಬಹುದಾಗಿದೆ. ಎರಡನೇದಾಗಿ ಎಲೆ ಚುಕ್ಕೆ ರೋಗ ಏನು ಮಾಡುತ್ತೆ, ಮೊದಲಿಗೆ ಒಂದು ವಕ್ರಾಕಾರದ ಚುಕ್ಕೆಗಳು ಎಲೆಗಳ ಮೇಲೆ ಕಾಣಿಸ್ಕೊಳ್ತಾ ಹೋಗುತ್ತೆ. ನಂತರ ಏನು ಮಾಡುತ್ತೆ ಅಂದರೆ ಈ ವಕ್ರಾಕಾರದ ಚುಕ್ಕೆಗಳು ಕಂದು ಬಣ್ಣಕ್ಕೆ ಇದು ತಿರುಗಿ ಕಪ್ಪು ಬಣ್ಣಕ್ಕೆ ಇದು ತಿರುಗ್ತಾ ಹೋಗುತ್ತೆ. ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಅದನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು ಅಂತಂದರೆ ಪ್ರತಿ ಲೀಟರ್ ನೀರಿಗೆ 3 g/L ತಾಮ್ರದ ಆಕ್ಸಿಕ್ಲೋರೈಡ್ನ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ ಅಥವಾ ಸಿಂಪರಣೆ ಮಾಡಬೇಕಾಗತ್ತೆ. 2 g/L ಮ್ಯಾಂಕೋಸಬ್ನ ನಾವು ಸಿಂಪರಣೆ ಮಾಡಿದಾಗ ಏನಾಗುತ್ತೆ ಎಲೆ ಚುಕ್ಕೆ ರೋಗವನ್ನು ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. ಮೂರನೇದು ಮೊಸಾಯಿಕ್ ನಂಜು ರೋಗ ಅಂತ ಹೇಳಿದೆ. ನಿಮಗೆ ಏನಾಗುತ್ತೆ ಅಂದರೆ ಎಲೆಗಳ ಮೇಲೆ ಹಳದಿ ಹಸಿರು ಮಿಶ್ರಿತ ಚುಕ್ಕೆಗಳು ನಾವು ಕಾಣಬಹುದಾಗಿದೆ. ಇದು ಪ್ರಮುಖವಾಗಿರುವಂತಹ ಲಕ್ಷಣಗಳು. ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂದರೆ ಇದಕ್ಕೆ ಒಂದು ಕೀಟ ಹಾವಳಿ ಮಾಡುತ್ತೆ, ಅದರಿಂದ ಏನಾಗುತ್ತೆ ಮೊಸಾಯಿಕ್ ನಂಜು ರೋಗ ಬರ್ತಾ ಹೋಗುತ್ತೆ. ಆ ಕೀಟವನ್ನು ನಿರ್ವಹಣೆ ಮಾಡೋಕ್ಕೋಸ್ಕರ 2.5 ml ಅಷ್ಟು ಇಮಿಡಾಕ್ಲೋರೋಪಿಡ್ನ ನಾವು ಸಿಂಪರಣೆಯನ್ನು ಮಾಡಿದಾಗ ಏನಾಗುತ್ತೆ ಅಂತಂದರೆ ಈ ಒಂದು ಮೊಸಾಯಿಕ್ ನಂಜು ರೋಗವನ್ನು ನಿರ್ವಹಣೆಯನ್ನು ಮಾಡಬಹುದಾಗಿದೆ. ಸೊ ನಾವು ಯಾವುದೇ ರೈತ ಮರಗೆಣಸು ಬೆಳೀತಾರೆ ಅಂದರೆ ಪ್ರಮುಖವಾಗಿ ಅವನು ನೋಡಬೇಕಾಗಿರೋ ರೋಗ ಅಂದರೆ ಯಾವುದು ಅಂದರೆ ಮೊಸಾಯಿಕ್ ನಂಜು ರೋಗವನ್ನು ಅವರು ನಿರ್ವಹಣೆ ಮಾಡಿಕೊಂಡ್ರೆ ಖಂಡಿತವಾಗಲೂ ಕೂಡ ಗೆಡ್ಡೆಗಳ ಒಂದು ಬೆಳವಣಿಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ, ರೈತನಿಗೆ ಒಂದು ಇಳುವರಿ ಕೂಡ ಚೆನ್ನಾಗಿ ಬರೋದನ್ನ ನಾವೆಲ್ಲ ಕಾಣಬಹುದಾಗಿದೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ನೀವು ಹೇಗೆ ಕೊಯ್ಲು ಮಾಡಬೇಕು, ಯಾಕಂದರೆ ಇದು ಭೂಮಿ ಒಳಗಿರುತ್ತೆ, ಯಾವಾಗ ಬೆಳೆದಿದೆ ಅನ್ನೋದು ಗೊತ್ತಾಗಲ್ಲ.
0: ಸೊ ನಾನು ಆಗಲೇ ಹೇಳಿದಾಗೆ ನಾವು ಗೆಡ್ಡೆ ಅಥವಾ ಕಾಂಡದ ತುಂಡುಗಳನ್ನು ನಾಟಿ ಮಾಡಿದ್ಮೇಲೆ 9-10 ಏನಾಗುತ್ತೆ ಇದು ಸಿದ್ಧವಾಗಿರುತ್ತೆ ಅಂತೇಳಿ ನಮ್ಮೆಲ್ಲರೂ ಕೂಡ ಕಾಮನ್ ಆಗಿ ಗೊತ್ತಿರುವಂಥದ್ದು. ಎರಡನೇದಾಗಿ ಏನಾಗುತ್ತೆ, ಎಲೆಗಳಲ್ಲಿ ಕೆಲವು ಸಿಂಪ್ಟಮ್ಸ್ ಇರುತ್ತೆ. ಏನು ಸಿಂಪ್ಟಮ್ಸ್ ಅಂತ ನೋಡ್ತಾ ಹೋದರೆ ಎಲೆಗಳಲ್ಲಿ ಏನಾಗುತ್ತೆ ಹಳದಿ ಬಣ್ಣಕ್ಕೆ ತಿರುಗಿಬಿಟ್ಟು ಎಲೆಗಳೆಲ್ಲ ಉದುರೋಗ ರೀತಿಯಾಗಿ ಕಾಣ್ತಾ ಹೋಗುತ್ತೆ. ಇದು ಒಂದು ಎಲೆಗಳಿಂದ ನಾವು ಕಾಣುವಂತಹ ಸಿಂಪ್ಟಮ್ಸ್. ಎರಡನೇದು ಕಾಂಡದ ಕೆಲವು ಸಿಂಪ್ಟಮ್ಸ್ ಬರುತ್ತೆ. ಏನು ಅಂತಂದರೆ ಕಾಂಡವು ಒಣಗೋಗುತ್ತೆ ಮತ್ತು ಗಟ್ಟಿಯಾಗೋದನ್ನ ನಾವು ಕಾಣ್ಬೋದಾಗಿದೆ. ಇದು ಎರಡನೇ ಸಿಂಪ್ಟಮ್ಸು. ಮೂರನೇದು ಮಣ್ಣು ಏನಾಗುತ್ತೆ ಅಂದರೆ ಆ ಗೆಡ್ಡೆಗಳ ಕಳ ಸುತ್ತಮುತ್ತಿರೋ ಮಣ್ಣಿನಾಗುತ್ತೆ ಬಿರುಕು ಬಿಡ್ತಾ ಹೋಗುತ್ತೆ. ಬಿರುಕು ಬಿಟ್ಟಾಗ ಇದು ಒಂದು ಸಿಂಪ್ಟಮ್ಸ್ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟು 3 symptoms ಇಟ್ಕೊಂಡು ಸೊ ಅದನ್ನು ನಾವು ಅಂದಾಜಿಸ್ಬೋದು ಈ ಒಂದು ಗೆಡ್ಡೆಗಳು ಕೊಯ್ಲಿಗೆ ಬಂದಿದೆ ಅಂತೇಳಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ.
1: ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಈ ಮರಗೆಣಸು ಬೆಳೆನ ಯಾವ ಥರ ಮಾರಬೇಕಾಗುತ್ತೆ, ಮತ್ತು ಈಗ ಸದ್ಯ ಯಾವ ಥರ ಮಾರುಕಟ್ಟೆ ವ್ಯವಸ್ಥೆ ಈ ಒಂದು ಮರಗೆಣಸು ಬೆಳೆಗೆ ಇದೆ, ಮತ್ತು ನಮ್ಮ ಈಗ ಗ್ರಾಹಕರು ಕೂಡ ಮರಗೆಣಸನ್ನು ಯಾವ್ಯಾವ ಥರದಲ್ಲಿ ಇದನ್ನು ಇಷ್ಟ ಪಡ್ತಾ ಇದ್ದಾರೆ?
0: ಸೊ ನಮ್ಮ ರೈತರು ಏನು ಮಾಡಬೇಕು, ಮೊದಲೇದಾಗಿ ಈ ಒಂದು ಗೆಡ್ಡೆಗಳನ್ನು ಹಾರ್ವೆಸ್ಟ್ ಮಾಡಿದ್ಮೇಲೆ ನೋಡೋಕ್ಕು ಕೆಲವೊಂದು ಪ್ರೊಸೆಸಿಂಗ್ನ ಮಾಡಬೇಕಾಗತ್ತೆ. ಇವಾಗ ಮಣ್ಣನ್ನು ಅದನ್ನು ಬೇಸ್ಡ್ ಆನ್ ಗ್ರೇಡಿಂಗ್ ಮಾಡಬೇಕಾಗತ್ತೆ. ಸೈಜ್ ಆಗಿರ್ಬೋದು, ಶೇಪ್ ಆಗಿರ್ಬೋದು, ಅದರ ಆಕಾರ ಮತ್ತು ಅದ್ರ ಮೇಲೆ ಏನಾಗುತ್ತೆ ಅದನ್ನು ವಿಂಗಡಣೆಯನ್ನು ಮಾಡಬೇಕಾಗತ್ತೆ. ವಿಂಗಡಣೆಯನ್ನು ಮಾಡಿಬಿಟ್ಟು ನಮ್ಮ ಮಾರುಕಟ್ಟೆಗೆ ನಾವು ತೊಗೊಂಡು ಹೋಗೋದಾಗಿದೆ. ಆದರೆ ಲೋಕಲ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ. ಸೊ ನಮ್ಮ ರೈತರು ಏನು ಮಾಡಬೇಕು ಅಂತಂದರೆ ಸೊ ಗ್ರೇಡಿಂಗ್ ಆಧಾರದ ರೂಪದಲ್ಲಿ ನಾವು ಮಾಡಿಕೊಂಡಾಗ ಏನಾಗುತ್ತೆ ಹೆಚ್ಚಿನ ಬೆಲೆಯನ್ನು ಪಡೆಯೋದಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಇನ್ನೂ ಬೇಕಾದ್ರೆ ಏನು ಮಾಡ್ಬೋದು, ಕೆಲವೊಂದು ಕೈಗಾರಿಕೆಗಳಿದ್ದಾವೆ, ಏನು ಮಾಡುತ್ತೆ ಚಿಪ್ಸ್ ಮೇಕಿಂಗು ಇಂಡಸ್ಟ್ರಿಗಳಿದ್ದಾವೆ, ಕೆಲವೊಂದು ಪುಡಿಗಳನ್ನು ಮಾಡ್ತಾ ಹೋಗ್ತಾರೆ. ಅಂಥದ್ರ ಕಡೆಯಲ್ಲಿ ನಾವು ಇದನ್ನು ಮಾಡಿಕೊಂಡಾಗ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ನಮ್ಮ ರೈತರಿಗೆ ಕನಿಷ್ಠ ಅಂದರೂ ಕೂಡ 1 kg 20-25 ರೂಪಾಯಿ ಅಷ್ಟು

0: ರೇಟ್ನ ಪಡಿಬೋದಾಗಿದೆ. ಬಟ್ ಅದನ್ನು ನಾವು ಹೆಚ್ಚಿನ ದಿನಗಳ ಕಾಲ ಸ್ಟೋರ್ ಮಾಡಬೇಕು ಅಂತಂದರೆ ನಾವು ಅದನ್ನು ಸರಿಯಾಗಿ ಮೆಚ್ಯೂರ್ ಆದಾಗ ನಾವು ಅದನ್ನು ಹಾರ್ವೆಸ್ಟ್ ಮಾಡಿದಾಗ ನಾವು ಸ್ಟೋರ್ ಮಾಡೋಕ್ಕೆ ತುಂಬ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೊಂದು ನಮ್ಮ ರೈತರ ಕಿವಿ ಮಾತೇನು ಅಂತಂದರೆ, ಸೊ ಕಂಪ್ಲೀಟ್ ಮೆಚ್ಯೂರ್ ಆದರೆ ಮಾತ್ರ ಗೆಡ್ಡೆಗಳನ್ನು ಹಾರ್ವೆಸ್ಟ್ ಮಾಡಬೇಕು, ಹಾಗೆ ಹಾರ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಉತ್ತಮ ರೇಟು ಸಿಗೋದಿಲ್ಲ, ಮತ್ತು ಗೆಡ್ಡೆಗಳ ಗಾತ್ರ ಏನಾಗುತ್ತೆ ಕಮ್ಮಿ ಆಗಿರೋದು ನಾವೆಲ್ಲ ಕಾಣ್ಬೋದು.
1: ಈಗ ಈ ಬೆಳೆನ ಹಂತ ಹಂತವಾಗಿ ಕಟಾವು ಮಾಡಕ್ಕೆ ಬರುತ್ತಾ?
0: ಹಂತ ಹಂತವಾಗಿ ಮಾಡಕ್ಕೆ ಬರಲ್ಲ, ಯಾಕೆಂದರೆ ಆ ಒಂದು ಇದರಲ್ಲಿ ಎಕನಾಮಿಕಲ್ ಪಾರ್ಟ್ ಗೆಡ್ಡೆ ಆಗಿರೋದ್ರಿಂದ ಸರಿಯಾದ ಸಮಯದಲ್ಲಿ ಅದನ್ನು ಹಾರ್ವೆಸ್ಟ್ ಮಾಡಬೇಕಾಗತ್ತೆ. ನಾವು ಗೆಡ್ಡೆಗಳನ್ನು ಅಥವಾ ಕಾಂಡ ತುಂಡುಗಳನ್ನು ನಾವು ಭೂಮಿಲಿ ನಾಟಿ ಮಾಡಿದ ಮೇಲೆ 9-10 ತಿಂಗಳು ಮಿನಿಮಮ್ ಬೇಕಾಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ 9-10 ತಿಂಗಳ ಮಧ್ಯೆ ನೀವು ಯಾವ ಬೇಕಾದರೂ ಮಾಡ್ಕೋಬಹುದಾಗಿದೆ.
1: ಈಗ ಈ ಒಂದು ಗೆಡ್ಡೆನ ತೆಗೆದು ಇಟ್ಕೊಳ್ಬಹುದಲ್ಲ, ಬಾಳ ದಿನ ತನಕ ಉಳಿಬಹುದಲ್ಲ?
0: ಉಳಿಬಹುದು, ಬಟ್ ಅದಕ್ಕೆ ಸೂಕ್ತವಾಗಿರುವಂತಹ ಒಂದು ಸ್ಥಳದಲ್ಲಿ ಅದನ್ನ ಇಡಬೇಕಾಗತ್ತೆ. ನೀವು ಹೆಂಗಂದ್ರೆ ಅಲ್ಲಿ ಆ ಹೊರಗಡೆ ಇಟ್ಟಾಗ ಏನಾಗುತ್ತೆ, ಸರಿಯಾದ ರೀತಿಯಲ್ಲಿ ಬಾಳಿಕೆ ಬರೋದಿಲ್ಲ. ನೀವು ಸರಿಯಾದ ಪ್ರಮಾಣದಲ್ಲಿ ನೀವು ಅದನ್ನ ಹಾರ್ವೆಸ್ಟ್ ಮಾಡಿದಾಗ ಕನಿಷ್ಠ ಅಂದ್ರೂ ಕೂಡ 12-15 ಟನ್ನಷ್ಟು ನಾವು ಗೆಡ್ಡೆ ಇಳುವರಿನ ನಾವು ನಾರ್ಮಲ್ ಆಗಿ ನೋಡಬಹುದಾಗಿದೆ. ಇದು ಸ್ಥಳೀಯ ತಳಿಗಳಿಗೆ
1: ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಇಳುವರಿ ಬರುತ್ತೆ,
0: 12-15 ಟನ್ ಸ್ಥಳೀಯ ತಳಿಗಳಿಗೆ. ಅದೇ ನಾವು ಸೂಟೇಬಲ್ ವೆರೈಟೀಸ್ ಅಥವಾ ಹೈಬ್ರಿಡ್ಸ್ ಹಾಕಿದ್ರೆ ಒಂದು 30-40 ಟನ್ನಷ್ಟು ಇಳುವರಿನ ನಾವು ಪಡಿಬಹುದಾಗಿದೆ.
1: ದೊಡ್ಡ ಪ್ರಮಾಣದ ಬೆಳೆ ನಿಮಗೆ ಸಿಗುತ್ತೆ ಈ ಒಂದು ಮರಗೆಣಸನ್ನ ನೀವು ನೆಟ್ರೆ.
0: ಖಂಡಿತವಾಗ್ಲೂ ಕೂಡ ಈಸಿ ಮೇಂಟೆನೆನ್ಸ್, ಇದು ತುಂಬಾ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಕೇಳಲ್ಲ,
1: ಕೇಳೋದಿಲ್ಲ. ಇದು
0: ಹೌದು, ತುಂಬಾ ಕಡಿಮೆ ಸಮಯ ಇದೆ.
1: ನೀರು ಹಾಕು ಮತ್ತೆ ಮತ್ತೆ ಗೊಬ್ಬರ ಹಾಕು ಇದನ್ನೆಲ್ಲ ಬಯಸಲ್ಲ,
0: ಏನು ಇಲ್ಲ ಸರ್.
1: ಹಂಗಾಗಿ ರೈತರಿಗೆ ಇದೊಂದು ಒಳ್ಳೆ ಉತ್ತಮವಾದ ಬೆಳೆ ಕೂಡ.
0: ಖಂಡಿತವಾಗ್ಲೂ
1: ಅವ್ರ ಕೈ ಹಿಡಿಬಹುದು.
0: ಖಂಡಿತವಾಗ್ಲೂ
1: ಅಂದ್ರೆ ಬಹಳ ನಿರ್ವಹಣೆ ಇಲ್ಲಲ್ಲ, ತಾವು ಹೊಲದಲ್ಲಿ ಹಾಕ್ಬಿಟ್ಟು ತಮ್ಮ ಕೆಲಸ ಮಾಡ್ಕೊಳ್ಬಹುದು.
0: ಬಟ್ ಏನಂದ್ರೆ ನಿರ್ವಹಣೆ ಮುಖ್ಯವಾಗಿ ಏನು ಅಂತಂದ್ರೆ, ಅದನ್ನ ನೀರ್ ನಿಲ್ಲೋ ರೀತಿ ನೋಡ್ಕೋಬಾರ್ದು. ಆ ಒಂದು ಗೆಡ್ಡೆಯ ಸುತ್ತ ಪ್ರದೇಶದಲ್ಲಿ ಗೆಡ್ಡೆ ಕೊಳತು ಹೋಗುತ್ತೆ, ಮತ್ತೆ ಈ ಬೇರುಗಳಿಗೆ ಗಾಳಿ ಆಡಬೇಕು ಅಂತಂದ್ರೆ ನೀರ್ ನಿಂತ್ಕೋಬಾರ್ದು. ಅಕಸ್ಮಾತ್ ನೀರ್ ನಿಂತ್ಕೊಂಡ್ರೆ ಗೆಡ್ಡೆಗಳಿಗೆ ಏನಾಗುತ್ತೆ, ಬೆಳವಣಿಗೆ ಆಗೋದಿಲ್ಲ, ಗಿಡ ಆ ಒಂದು ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ತುಂಬಾ ಸಂತೋಷ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ. ಪ್ರಸ್ತುತ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ವಿಜ್ಞಾನಿಗಳಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇವತ್ತು ಕೂಡ ಮರಗೆಣಸಿನ ಬೇಸಾಯ ಬೆಳೆಯ ವೈಜ್ಞಾನಿಕ ಕ್ರಮಗಳ ಕುರಿತು ಮಾಹಿತಿ ಮಾಡಿಕೊಟ್ರಿ. ಕೆಲವು ರೈತರು ಇರ್ತಾರೆ, ತಾವು ಕೂಡ ಡಾಕ್ಟರ್ ಪ್ರವೀಣ್ ಕುಮಾರ್ ಅವರ ಸಂಪರ್ಕಿಸಿ ಮಾತಾಡಬೇಕು ಅಂತ ಇರ್ತಾರೆ. ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆ
0: ಸರ್, ನನ್ನ ದೂರವಾಣಿ ಸಂಖ್ಯೆ 9901193935, ಮತ್ತೊಮ್ಮೆ 9901193935.
1: ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಸುಭದ್ರಗೌಡ ಮತ್ತು ಸಂಗಡಿಗರಿಂದ ಕುಣಬಿ ಸಂಪ್ರದಾಯದ ಹಾಡುಗಳು.

0: ಇದುವರೆಗೂ ಜನಪದ ಸಂಗೀತದಲ್ಲಿ ಸುಭದ್ರಗೌಡ ಮತ್ತು ಸಂಗಡಿಗರಿಂದ ಕುಣಿಬಿ ಸಂಪ್ರದಾಯದ ಹಾಡುಗಳನ್ನು ಕೇಳಿದಿರಿ.
1: ಅಂಚೆ ಜೀವ ವಿಮಾ ವಿಭಾಗ, ಭಾರತೀಯ ಅಂಚೆ ಇಲಾಖೆ, ಉತ್ತರ ಕರ್ನಾಟಕ ವಲಯ, ಧಾರವಾಡದ ಪ್ರಕಟಣೆ.
2: ಇನ್ನು ಮುಂದೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಕಳುಹಿಸಲು ಪೋಸ್ಟ್ ಆಫೀಸ್ನಲ್ಲಿ ಲೈನ್ನಲ್ಲಿ ನಿಲ್ಲುವ ಅಗತ್ಯವಿಲ್ಲ.
1: ಅಂಚೆ ಇಲಾಖೆಯಿಂದ ಪ್ರಾರಂಭಿಸಲಾದ ಡಾಕ್ ಸೇವಾ ಮೊಬೈಲ್ ಆಪ್ ಅಂಚೆ ಸೇವೆಗಳನ್ನು ಬಳಕೆದಾರರ ಮನೆ ಬಾಗಿಲಿಗೆ ತಲುಪುವಂತೆ ರೂಪಿಸಲಾಗಿದೆ.
2: ಬಳಕೆದಾರರು ಮನೆಯಿಂದಲೇ ದೇಶದ ಯಾವುದೇ ಭಾಗಕ್ಕೆ ಹಾಗೂ 150 ಹೆಚ್ಚು ವಿದೇಶಗಳಿಗೆ ಪತ್ರ ಹಾಗೂ ಪಾರ್ಸಲ್ಗಳನ್ನು ಬುಕ್ ಮಾಡಬಹುದು.
1: ಪೋಸ್ಟ್ಮ್ಯಾನ್ ಮೂಲಕ ಪಿಕಪ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಮ್ಮ ವಾಟ್ಸ್ಆಪ್ ಸಹಾಯವಾಣಿ 9449849350.
3: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
4: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
3: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 ಕ್ರೋರ್ ರುಪೀಸ್ ಲೋನ್.
4: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
3: ಟೋಲ್ ಫ್ರೀ 1800-420-2233.
0: ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್. ಶ್ರೀಲಂಕಾ ವಿರುದ್ದದ ಸರಣಿಯ ಎರಡನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ವಾರ್ತೆಗಳ ವಿವರ. ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಎಲ್ಲ ಸಾಂಪ್ರದಾಯಿಕ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನಗಳನ್ನು ದೇಶದೊಳಗೆ ಉತ್ಪಾದನೆಗಾಗಿ ಭಾರತೀಯ ರಕ್ಷಣಾ ಉದ್ಯಮಕ್ಕೆ ವರ್ಗಾಯಿಸಲು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ ನೀಡಿದ್ದಾರೆ. ಈ ಉಪಕ್ರಮವು ಕಾರ್ಯಾಚರಣೆಯ ಸಾಮರ್ಥ್ಯ ಹೆಚ್ಚಿಸುವುದು, ಆಮದು ಅವಲಂಬನೆ ಕಡಿಮೆ ಮಾಡುವುದು ಮತ್ತು ದೇಶೀಯ ಮೌಲ್ಯವರ್ಧನೆ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಸ್ಥಳೀಯ ಉತ್ಪಾದನೆಗೆ ಅನುವು ಮಾಡಿಕೊಡುವ ಮೂಲಕ ದೇಶೀಯ ಕೈಗಾರಿಕೆಗಳ ಹೆಚ್ಚಿನ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವಲ್ಲಿ ತಂತ್ರಜ್ಞಾನ ವರ್ಗಾವಣೆಗೆ ಪ್ರಮುಖ ಮೈಲಿಗಲ್ಲನ್ನು ಗುರುತಿಸುತ್ತದೆ. ಈ ನಿಬಂಧನೆಯು ಕ್ಷಿಪಣಿ ವ್ಯವಸ್ಥೆಯ ಅಭಿವೃದ್ಧಿಯನ್ನು ಕೈಗಾರಿಕಾ ಉತ್ಪಾದನೆಗೆ ಯಶಸ್ವಿಯಾಗಿ ಪರಿವರ್ತಿಸಲು ಅನುವು ಮಾಡಿಕೊಡುತ್ತದೆ. ಇದು ಸುಧಾರಿತ ರಕ್ಷಣಾ ವ್ಯವಸ್ಥೆಗಳ ಅಭಿವೃದ್ಧಿ ಮತ್ತು ತಯಾರಿಕೆಗಾಗಿ ಭಾರತೀಯ ಉದ್ಯಮದ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳಲು ಡಿಆರ್ಡಿಒದ ನಿರಂತರ ಪ್ರಯತ್ನಗಳನ್ನು ಪ್ರತಿಬಿಂಬಿಸುತ್ತದೆ. ದೇಶೀಯ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸುವುದು, ರಕ್ಷಣಾ ಕೈಗಾರಿಕಾ ವಲಯವನ್ನು ಬಲಪಡಿಸುವುದು ಮತ್ತು ಪೂರೈಕೆ ಸರಪಳಿಯಲ್ಲಿ ಭಾರತೀಯ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಇತರ ತಂತ್ರಜ್ಞಾನ ಪಾಲುದಾರರ ಭಾಗವಹಿಸುವಿಕೆಗೆ ಅವಕಾಶ ಸೃಷ್ಟಿಸುವುದು ಇದರ ಉದ್ದೇಶವಾಗಿದೆ. ಭಾರತದ ಡಿಜಿಟಲ್ ಪಾವತಿ ವ್ಯವಸ್ಥೆಯ ಬೆನ್ನೆಲುಬಾಗಿರುವಂತಹ ಏಕೀಕೃತ ಪಾವತಿ ವ್ಯವಸ್ಥೆ ಯುಪಿಐ ಇಂದಿಗೆ 10 ವರ್ಷಗಳನ್ನು ಪೂರೈಸಿದೆ. 2016 ಆಗಸ್ಟ್

0: 2025ರಂದು ಸಾರ್ವಜನಿಕ ಬಳಕೆಗೆ ಆರಂಭವಾದಂತಹ ಯುಪಿಐ ವಹಿವಾಟಿನ ಪ್ರಮಾಣದಲ್ಲಿ ಸುಮಾರು 13,000 ಪಟ್ಟು ಏರಿಕೆ ಕಂಡಿದೆ. 2016-17ರಲ್ಲಿ 1.78 ಕೋಟಿ ಇದ್ದ ವಾರ್ಷಿಕ ವಹಿವಾಟುಗಳ ಸಂಖ್ಯೆ 2025-26ರಲ್ಲಿ 24,162 ಕೋಟಿಗೂ ಅಧಿಕವಾಗಿದೆ. ಇದೇ ಅವಧಿಯಲ್ಲಿ ವಹಿವಾಟಿನ ಮೌಲ್ಯ 7,000 ಕೋಟಿ ರೂಪಾಯಿಗಳಿಂದ ಸುಮಾರು 314 ಲಕ್ಷ ಕೋಟಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಗಡಿಯಾಚೆಗಿನ ಡಿಜಿಟಲ್ ಪಾವತಿಗೆ ಜಾಗತಿಕ ವೇದಿಕೆಯಾಗಿ ಹೊರಹೊಮ್ಮಿರುವಂತಹ ಯುಪಿಐ ಪ್ರಸ್ತುತ 11 ದೇಶಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಯುಪಿಐ ಡಿಜಿಟಲ್ ಪಾವತಿ ವ್ಯವಸ್ಥೆ 10 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ಸಂದೇಶ ಹಂಚಿಕೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರು, ಭಾರತ ಈ ಡಿಜಿಟಲ್ ಕ್ರಾಂತಿಯ ಪ್ರಮಾಣ ಮತ್ತು ವ್ಯಾಪ್ತಿಗೆ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆ ಪಡಬೇಕು ಎಂದು ತಿಳಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಅವರು ಏಕೀಕೃತ ಪಾವತಿ ವ್ಯವಸ್ಥೆಯ ದಶಕಗಳ ಸೇವಾ ಯಶಸ್ಸನ್ನು ಶ್ಲಾಘಿಸಿ, ಭಾರತೀಯ ಡಿಜಿಟಲ್ ಪಾವತಿ ಪಯಣದಲ್ಲಿ ಇದೊಂದು ಪ್ರಮುಖ ತಿರುವಾಗಿದೆ ಎಂದು ಹೇಳಿದ್ದಾರೆ. ರಷ್ಯಾ ಪ್ರವಾಸದಲ್ಲಿರುವಂತಹ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಅವರು ಮಾಸ್ಕೋದಲ್ಲಿ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗೈ ಲಾವ್ರೋವ್ ಅವರೊಂದಿಗೆ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವಂತಹ ಸಚಿವ ಡಾ.ಎಸ್.ಜೈಶಂಕರ್, ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ಸಹಕಾರ ಸೇರಿದಂತೆ ಪ್ರಾದೇಶಿಕ ಮತ್ತು ಜಾಗತಿಕ ಸವಾಲುಗಳು ಹಾಗೂ ಬಹುಪಕ್ಷೀಯ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಾಯಿತು ಎಂದು ತಿಳಿಸಿದ್ದಾರೆ. ಉಕ್ರೇನ್, ಇರಾನ್ ಮತ್ತು ಅಫ್ಘಾನಿಸ್ತಾನದಲ್ಲಿನ ಪ್ರಸ್ತುತ ಪರಿಸ್ಥಿತಿ ಬಗ್ಗೆಯೂ ಉಭಯ ನಾಯಕರು ಚರ್ಚೆ ನಡೆಸಿದ್ದಾರೆ. ಇದಕ್ಕೂ ಮುನ್ನ ಸಚಿವ ಡಾ.ಎಸ್.ಜೈಶಂಕರ್ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ವ್ಯಾಪಾರ, ಇಂಧನ, ರಸಗೊಬ್ಬರ ಮತ್ತು ಪ್ರಮುಖ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ನಡುವಿನ ಆರ್ಥಿಕ ಸಂಬಂಧ ಬಲಿಷ್ಠಗೊಳಿಸುವ ಕುರಿತು ಚರ್ಚೆ ನಡೆಸಲಾಯಿತು. ಭಾರತ ಚೀನಾ ಗಡಿ ಸಮಸ್ಯೆ ಮತ್ತು ಉಭಯ ದೇಶಗಳ ನಡುವಿನ ಸಂಬಂಧಗಳ ಸುಧಾರಣೆ ಕುರಿತು ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂದು ಬೀಜಿಂಗ್ನಲ್ಲಿ ನಡೆದ ವಿಶೇಷ ಪ್ರತಿನಿಧಿ ಸಭೆಯಲ್ಲಿ ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಅವರೊಂದಿಗೆ ಮಾತುಕತೆ ನಡೆಸಿದರು. ಸೆಪ್ಟೆಂಬರ್ 12 ಮತ್ತು 13ರಂದು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲು ಚೀನಾ ಅಧ್ಯಕ್ಷ ಜಿ ಜಿನ್ಪಿಂಗ್ ಅವರು ನವದೆಹಲಿಗೆ ಭೇಟಿ ನೀಡಲಿರುವ ಹಿನ್ನೆಲೆಯಲ್ಲಿ ಈ ಮಾತುಕತೆಗಳು ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿವೆ. 3,488 ಕಿಲೋಮೀಟರ್ ವಿಸ್ತೀರ್ಣದ ಭಾರತ ಚೀನಾ ಗಡಿ ವಿವಾದವನ್ನು ಸಮಗ್ರವಾಗಿ ಪರಿಹರಿಸಲು 2003ರಲ್ಲಿ ಸ್ಥಾಪಿಸಲಾದಂತಹ ಗಡಿ ಮಾತುಕತೆ ಕಾರ್ಯವಿಧಾನಕ್ಕೆ ಅಜಿತ್ ದೋವಲ್ ಮತ್ತು ವಾಂಗ್ ಯಿ ವಿಶೇಷ ಪ್ರತಿನಿಧಿಗಳಾಗಿದ್ದಾರೆ. ಇದಕ್ಕೂ ಮುನ್ನ ಅಜಿತ್ ದೋವಲ್ ಅವರು ಚೀನಾ ಉಪಾಧ್ಯಕ್ಷ ಹಾಂಗ್ ಜಾಂಗ್ ಅವರೊಂದಿಗೆ ಮಾತುಕತೆಯನ್ನು ನಡೆಸಿದರು. ದೀರ್ಘಾವಧಿಯ ಹೂಡಿಕೆ ಹೆಚ್ಚಿಸಲು ಹಾಗೂ ಭಾರತ ಜಪಾನ್ ಆರ್ಥಿಕ ಸಂಬಂಧಗಳನ್ನು ಬಲಪಡಿಸಲು ಜಪಾನ್ನ ಪ್ರಮುಖ ಹಣಕಾಸು ವ್ಯವಸ್ಥೆಗಳ ಮುಖ್ಯಸ್ಥರೊಂದಿಗೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮಾತುಕತೆ ನಡೆಸಿದ್ದಾರೆ. ಜಪಾನ್ ಪ್ರವಾಸದಲ್ಲಿರುವಂತಹ ಸಚಿವರು ಮಿತ್ಸುಬಿಷಿ ಯುಎಫ್ಜೆ ಫೈನಾನ್ಷಿಯಲ್ ಗ್ರೂಪ್, ಜಪಾನ್ ಅಭಿವೃದ್ಧಿ ಬ್ಯಾಂಕ್, ಮಿಜುಹೋ, ಮಾರ್ಗನ್ ಸ್ಟಾನ್ಲಿ, ನೊಮುರಾ ಮತ್ತು ನೇಪಾನ್ ಲೈಫ್ ಸಂಸ್ಥೆಗಳ ಪ್ರತಿನಿಧಿಗಳ ಜೊತೆಗೆ ಭಾರತದಲ್ಲಿ ಹೂಡಿಕೆ ಅವಕಾಶಗಳ ಕುರಿತು ಚರ್ಚೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಯೂಷ್ ಗೋಯಲ್, ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಭಾರತ ಕಳೆದ ವರ್ಷ ಶೇಕಡ 7.7% ಬೆಳವಣಿಗೆ ದಾಖಲಿಸಿದೆ. 2047ರ ವೇಳೆಗೆ $30 ಟ್ರಿಲಿಯನ್ ಆರ್ಥಿಕತೆಯಾಗುವತ್ತ ಕೆಲಸ ಮಾಡುತ್ತಿದೆ ಎಂದು ಹೇಳಿದ್ದಾರೆ. ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಡೇಟಾ ಸೆಂಟರ್, ನವೀಕರಿಸಬಹುದಾದಂತಹ ಇಂಧನ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ಜಪಾನ್ನ ಸಂಸ್ಥೆಗಳ ವಿಪುಲ ಅವಕಾಶಗಳಿವೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ವೆಲ್ಲಿಂಗ್ಟನ್ನಲ್ಲಿ ನಡೆದಂತಹ 2ನೇ ಆವೃತ್ತಿಯ ರಕ್ಷಣಾ ಕಾರ್ಯತಂತ್ರದ ಸಂವಾದದಲ್ಲಿ ಭಾರತ ಮತ್ತು ನ್ಯೂಜಿಲೆಂಡ್ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೆ ತಮ್ಮ ಬದ್ಧತೆಯನ್ನು ಪುನರುಚ್ಚರಿಸಿವೆ. ಉನ್ನತ ಮಟ್ಟದ ಮಾತುಕತೆಯು ಕಡಲ ಭದ್ರತೆ, ಜಂಟಿ ಮಿಲಿಟರಿ ತರಬೇತಿ ಮತ್ತು ಒಟ್ಟಾರೆ ರಕ್ಷಣಾ ಸಹಕಾರ ಬಲಗೊಳಿಸುವತ್ತ ಗಮನಹರಿಸಿತು. ಭಾರತೀಯ ನಿಯೋಗವು ನ್ಯೂಜಿಲೆಂಡ್ ರಕ್ಷಣಾ ಪಡೆ ಮತ್ತು ರಕ್ಷಣಾ ಸಚಿವಾಲಯದ ಪ್ರಮುಖ ನಾಯಕರೊಂದಿಗೆ ಉನ್ನತ ಮಟ್ಟದ ಸಭೆಗಳನ್ನು ನಡೆಸಿತು. ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ ರಾಷ್ಟೀಯ ಏರೋಸ್ಪೇಸ್ ಪ್ರಯೋಗಾಲಯ ಸಿಎಸ್ಐಆರ್ ಎನ್ಎಎಲ್ ಇಂದು ನವದೆಹಲಿಯಲ್ಲಿ 3 ಸ್ಥಳೀಯ ಸೂಕ್ಷ್ಮ ಮತ್ತು ಸಣ್ಣ ಅನಿಲ ಟರ್ಬೈನ್ ಎಂಜಿನ್ಗಳನ್ನು ಅನಾವರಣಗೊಳಿಸಿತು. 3 ಎಂಜಿನ್ಗಳು 5 ಕೆಜಿ ಒತ್ತಡದೊಂದಿಗೆ ಎನ್ಜೆ 05

0: ಕೆಜಿ ಒತ್ತಡದೊಂದಿಗೆ ಎನ್ಜೆ 50 ಮತ್ತು 100 ಕೆಜಿ ಒತ್ತಡದೊಂದಿಗೆ ಎನ್ಜೆ 100 ಸೇರಿವೆ. ಸ್ಥಳೀಯ ರಕ್ಷಣಾ ತಂತ್ರಜ್ಞಾನಗಳಿಗೆ ನಿರ್ಣಾಯಕ ಅವಶ್ಯಕತೆಗಳನ್ನು ಪೂರೈಸಲು ಎಂಜಿನ್ಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಕಾಂಪ್ಯಾಕ್ಟ್ ಪ್ರೊಫಲ್ಷನ್ ವ್ಯವಸ್ಥೆಗಳನ್ನು ಯುದ್ಧ ತಂತ್ರದ ಮಾನವರಹಿತ ವೈಮಾನಿಕ ವಾಹನಗಳು, ಡ್ರೋನ್ ಇಂಟರ್ಸೆಪ್ಟರ್ಗಳು ಮತ್ತು ಕಾಂಪ್ಯಾಕ್ಟ್ ಕ್ಷಿಪಣಿ ವ್ಯವಸ್ಥೆಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ. ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಿಎಸ್ಐಆರ್ ಮಹಾನಿರ್ದೇಶಕರು ಹಾಗೂ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಇಲಾಖೆಯ ಕಾರ್ಯದರ್ಶಿ ಡಾ ಎನ್ ಕಲೈ ಸೆಲ್ವಿ, ಇಂತಹ ಹೆಚ್ಚು ವಿಶೇಷ ಮತ್ತು ನಿರ್ಣಾಯಕ ಉಪವ್ಯವಸ್ಥೆಗಳ ಸ್ಥಳೀಯ ಅಭಿವೃದ್ಧಿಯು ಏರೋಸ್ಪೇಸ್ ಇಂಜಿನಿಯರಿಂಗ್ನಲ್ಲಿ ಆತ್ಮನಿರ್ಭರ ಭಾರತದ ಗುರಿಯನ್ನು ಸಾಧಿಸುವಲ್ಲಿ ಪ್ರಮುಖ ಮೈಲಿಗಲ್ಲು ಎಂದು ಹೇಳಿದರು. ಸಿಎಸ್ಐಆರ್ ಎನ್ಎಎಲ್ ನಿರ್ದೇಶಕ ಡಾ ಅಭಯ್ ಎ ಪಾಶಿಲ್ಕರ್ ವೇಗವಾಗಿ ವಿಸ್ತರಿಸುತ್ತಿರುವಂತಹ ಏರೋಸ್ಪೇಸ್ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆ ಸೇರಿದಂತೆ ಭಾರತೀಯ ಉದ್ಯಮವು ದೇಶದ ರಕ್ಷಣಾ ಕ್ಷೇತ್ರದ ಅವಶ್ಯಕತೆಗಳನ್ನು ಪೂರೈಸಲು ಈ ಸುಧಾರಿತ ಎಂಜಿನ್ಗಳನ್ನು ದೊಡ್ಡ ಪ್ರಮಾಣದಲ್ಲಿ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ತಿಳಿಸಿದ್ದಾರೆ. ಕೊಲಂಬೋದ ಸಿನ್ಹಳೀಸ್ ಸ್ಪೋರ್ಟ್ಸ್ ಕ್ಲಬ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಭಾರತ ಮತ್ತು ಶ್ರೀಲಂಕಾ ನಡುವಿನ ಸರಣಿಯ 2ನೇ ಮತ್ತು ಅಂತಿಮ ಟೆಸ್ಟ್ ಪಂದ್ಯದ 3ನೇ ದಿನದ ಅಂತ್ಯಕ್ಕೆ ಶ್ರೀಲಂಕಾ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 3 ವಿಕೆಟ್ ನಷ್ಟಕ್ಕೆ 265 ರನ್ ಗಳಿಸಿದೆ. ಮಳೆಯ ಕಾರಣ ಪಂದ್ಯ ಇಂದು ತಾತ್ಕಾಲಿಕ ಸ್ಥಗಿತವಾಗಿದ್ದು ಪ್ರಸ್ತುತ ಶ್ರೀಲಂಕಾ 238 ರನ್ಗಳಿಗೆ ಹಿನ್ನಡೆಯಲಿದೆ. ಭಾರತ ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ 9 ವಿಕೆಟ್ ನಷ್ಟಕ್ಕೆ 503 ರನ್ ಗಳಿಸಿ ಡಿಕ್ಲೇರ್ ಘೋಷಿಸಿತು. ನಾಳೆ 4ನೇ ದಿನದಾಟ ಮುಂದುವರಿಯಲಿದೆ. 2026 ಪ್ರಸಕ್ತ ಪ್ರಕಟಣೆಯಲ್ಲಿ ಶ್ರೇಷ್ಠತೆಗಾಗಿ ಭಾರತೀಯ ಪ್ರಕಾಶಕರ ಒಕ್ಕೂಟ ಕೊಡಮಾಡುವ ಪ್ರಶಸ್ತಿಗಳಲ್ಲಿ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವಾಲಯದ ಪ್ರಕಟಣೆ ವಿಭಾಗವು 7 ಪ್ರಶಸ್ತಿಗಳನ್ನು ಪಡೆಯಲಿದೆ. ವಿಭಾಗದ ಹಿಂದಿ, ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ಪ್ರಕಟವಾಗುವಂತಹ ನಿಯತಕಾಲಿಕೆಗಳು, ಪುಸ್ತಕಗಳು ಮತ್ತು ಇತರ ಪ್ರಕಟಣೆಗಳನ್ನು ವಿವಿಧ ವಿಭಾಗಗಳಲ್ಲಿ ಗುರುತಿಸಲಾಗಿದೆ. ವಿಭಾಗವು ಪ್ರಕಟಿಸುವ ಪುಸ್ತಕಗಳು ಮತ್ತು ನಿಯತಕಾಲಿಕೆಗಳು ರಾಷ್ಟ್ರೀಯ ಅಭಿವೃದ್ಧಿ, ಸಾಹಿತ್ಯ, ಸಂಸ್ಕೃತಿ, ಕಲೆ ಮತ್ತು ಸಮಕಾಲೀನ ವಿಷಯಗಳಿಗೆ ಸಂಬಂಧಿಸಿದ ವೈವಿಧ್ಯಮಯ ಮತ್ತು ಮೌಲ್ಯಯುತ ವಿಷಯಗಳನ್ನು ಓದುಗರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಈ ಬಗ್ಗೆ ಪ್ರಕಟಣೆ ವಿಭಾಗದ ಮಹಾನಿರ್ದೇಶಕರಾದಂತಹ ಡಾ ಧೀರಜ್ ಕಾಕಾಡಿಯಾ ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತೀಯ ರಕ್ಷಣಾ ಉದ್ಯಮಕ್ಕೆ ಡಿಆರ್ಡಿಒ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳ ತಂತ್ರಜ್ಞಾನ ವರ್ಗಾವಣೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅನುಮೋದನೆ. ರಷ್ಯಾ ವಿದೇಶಾಂಗ ಸಚಿವರೊಂದಿಗೆ ಕೇಂದ್ರ ಸಚಿವ ಡಾ ಎಸ್ ಜೈಶಂಕರ್ ದ್ವಿಪಕ್ಷೀಯ ಮಾತುಕತೆ. ಭಾರತ ಚೀನಾ ಗಡಿ ಸಮಸ್ಯೆ ಕುರಿತು ಚೀನಾ ವಿದೇಶಾಂಗ ಸಚಿವರೊಂದಿಗೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಚರ್ಚೆ. ಟೆಸ್ಟ್ ಕ್ರಿಕೆಟ್, ಶ್ರೀಲಂಕಾ ವಿರುದ್ಧದ ಸರಣಿಯ 2ನೇ ಪಂದ್ಯದಲ್ಲಿ ಭಾರತ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಭಜನೆಗಳು. ಮೊದಲಿಗೆ ಛಾಯಾ ಗಂಗೂಲಿ ಹಾಡಿರುವ ಭಜನೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಈಗ ಕೇಳಿ ಸುಧಾ ಮಲ್ಹೋತ್ರ ಹಾಡಿರುವ ಭಜನೆ.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ ಪ್ರೀತಿ ಸಾಗರ್ ಹಾಡಿರುವ ಭಜನೆ.

ಕೆಳಗರೇ ಇದುವರೆಗೂ ಭಜನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ ಸಮಯ 8 ಗಂಟೆಯಾಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಪ್ರಸಾರವಾಗುವುದು.

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1800-420-2233.

ನಾನು ಹೇಳ್ತಾ ಇದ್ದೆ, ನಗರ ಪ್ರದೇಶದಲ್ಲಿ ವಾಸಿಸುವಂತಹ ಅನೇಕ ಕುಟುಂಬಗಳು ಪ್ರತಿನಿತ್ಯ ಅಂದರೆ ಒಂದೊಂದು ಕುಟುಂಬ ಸರಿಸುಮಾರು ಅಂದರೆ ಹೆಚ್ಚು ಕಮ್ಮಿ 2 ಕೆಜಿಯಷ್ಟು ಕಸವನ್ನು ಉತ್ಪಾದನೆ ಮಾಡುತ್ತೆ ಅಂತ. ಇದು ನಮ್ಮ ಪರಿಸರಕ್ಕೆ ನೇರವಾಗಿ ಒಂದು ಹಾನಿಯಾಗೋದಕ್ಕೆ ಕಾರಣ ಆಗತ್ತೆ ಅಂತ. ಅದಕ್ಕೆ ಏನು ಮಾಡ್ಬೋದು, ನಗರ ಪ್ರದೇಶದಲ್ಲಿ ವಾಸವಾಗಿರೋರು ಅಂತಂದರೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಣೆ ಮಾಡಬೇಕು. ಹೇಗೆ ಅಂತಂದರೆ, ಬೇಗನೆ ಕೊಳೆಯುವಂತಹ ಜೈವಿಕ ವಿಘಟನೆಯಾಗುವಂತಹ ಕಸವೇ ಹಸಿ ಕಸ. ಇದು ಉತ್ತಮ ಗುಣಮಟ್ಟದ ಸಾವಯವ ಗೊಬ್ಬರವೂ ಕೂಡ ಹೌದು. ಇದರಿಂದ ಕಾಂಪೋಸ್ಟ್ ಗೊಬ್ಬರವನ್ನು ತಯಾರು ಮಾಡಬಹುದು. ಅಡುಗೆ ಮನೆ ತರಕಾರಿ ಇರ್ಬೋದು, ಹಣ್ಣುಗಳ ಸಿಪ್ಪೆಗಳಿರ್ಬೋದು, ಉಳಿದಂತಹ ಆಹಾರ ಇರ್ಬೋದು, ಬಳಸಿರುವಂತಹ ಚಹಾ ಪುಡಿ, ಕಾಫಿ ಪುಡಿ, ಪೂಜೆಗೆ ಬಳಸಿದಂತಹ ಒಣಗಿದಂತಹ ಹೂಗಳು, ಎಲೆಗಳು ಇತ್ಯಾದಿ ಎಲ್ಲ ಏನು ಕಸಗಳು ಅಂತ ನಾವು ಏನು ಎಸಿತೀವಿ, ಇದು ಹಸಿ ಕಸ ಅಂತ ಕರೆಯಲ್ಪಡುತ್ತೆ. ಇನ್ನು ಪ್ಲಾಸ್ಟಿಕ್ಕು ಕವರ್ಗಳು ಇರ್ಬೋದು, ಡಬ್ಬಗಳಿರ್ಬೋದು, ಶಾಂಪೂ ಬಾಟ್ಲಿ, ಕಾಗದ, ದಿನಪತ್ರಿಕೆ ಇರ್ಬೋದು, ಕಾರ್ಡ್ಬೋರ್ಡ್ ಇರ್ಬೋದು, ಇನ್ನಿತರ ಲೋಹದ ವಸ್ತುಗಳು, ಹಳೆ ಬಟ್ಟೆಗಳು, ರಬ್ಬರು, ಇಂತಹ ಎಲ್ಲ ಕಸಗಳು ಕೂಡ ಇವು ಒಣ ಕಸ ಅಂತ ಗುರುತಿಸಲ್ಪಡುತ್ತೆ. ಈ ಎರಡು ಕಸಗಳನ್ನು ಪ್ರತಿನಿತ್ಯ ನಾವು ಬೇರೆ ಬೇರೆ ಡಬ್ಬಗಳಲ್ಲಿ ಅದನ್ನು ಇರಿಸಬೇಕು, ಹಾಗೆ ಅದನ್ನು ನಿತ್ಯ ವಿಲೇವಾರಿ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಇದರಿಂದ ನಗರ ಪ್ರದೇಶದಲ್ಲಿ ಆಗುವಂತಹ ಮಾಲಿನ್ಯವನ್ನು ನಾವೇ ಖುದ್ದಾಗಿ ತಪ್ಪಿಸಬಹುದು. ಬನ್ನಿ ಮುಂದಿನ ಗೀತೆಯನ್ನು ಕೇಳೋಣ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ. ಅಗಮ್ಯ ಚಿತ್ರದಿಂದ ಆಯ್ದದ್ದು, ಉದಿತ್ ನಾರಾಯಣ ಹಾಗೂ ನರಾದ ಭಟ್ ಅವರ ಯುಗಲ ಧ್ವನಿಗಳು. ಮಹೇಶ್ ಬಿ ಕೆ ಗೀತೆಯನ್ನು ಬರೆದಿದ್ದಾರೆ. ಚಿನ್ಮಯ ಎಂ ರಾವ್ ಅವರ ಸಂಗೀತ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿ

0: ಹೌದು, ಕಸ ಅನ್ನುವಂಥದ್ದು ಬಹಳ ಸಮಸ್ಯೆಯನ್ನು ಉಂಟು ಮಾಡುತ್ತೆ, ವಿಶೇಷತಃ ನಗರ ಪ್ರದೇಶದಲ್ಲಿ. ಅದಕ್ಕಾಗಿ ಪ್ರತಿ ಮನೆಯಲ್ಲೂ ಕೂಡ ಹಸಿ ಕಸ ಮತ್ತು ಒಣ ಕಸ ಅನ್ನೋದಾಗಿ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿಕೊಂಡು ಪ್ರತಿನಿತ್ಯ ನಿರ್ವಹಣೆಯನ್ನು ಮಾಡಬೇಕು. ಅದರಿಂದ ಕಸದ ಸಮಸ್ಯೆ ಒಂದಿಷ್ಟು ಪರಿಹಾರ ಅದಕ್ಕೆ ಸಿಗತ್ತೆ ಅನ್ನುವಂಥದ್ದು. ಈ ಅಡುಗೆ ಮನೆ ಇದೆಯಲ್ಲ, ಅಡುಗೆ ಮನೆ ಅನ್ನೋದು ಸಾಮಾನ್ಯವಾಗಿ ಯಾವುದೇ ಮನೆಯ ಒಂದು ಹೃದಯ ಭಾಗ ಇದ್ದ ಹಾಗೆ. ಸಾಮಾನ್ಯವಾಗಿ ನಾವು ಮನೆ ಕಟ್ಟಬೇಕಾದ್ರೆ ಬಹಳ ಮುತುವರ್ಜಿಯನ್ನು ವಹಿಸಿ ಅಡುಗೆ ಮನೆ ಎಲ್ಲಿರಬೇಕು, ಹೇಗಿರಬೇಕು, ಅದನ್ನು ಕಾಳಜಿ ವಹಿಸಿ ಮುತುವರ್ಜಿ ವಹಿಸಿ ನಾವು ನೋಡಿ ಕಟ್ಟಿರ್ತೀವಿ. ಹೌದು, ಅಂತಹ ಅಡುಗೆ ಮನೆ, ಹೌದು, ಎಲ್ಲರಿಗೂ ಕೂಡ ಆಹಾರ ಬೇಕು, ಆಹಾರ ಶುಚಿಯಾಗಿರಬೇಕು, ರುಚಿಯಾಗಿರಬೇಕು, ಅದೆಲ್ಲವೂ ಸರಿ. ಆದರೆ ಗಮನವಿರಲಿ, ಅದೇ ಅಡುಗೆ ಮನೆಯಲ್ಲಿ ಈ ಹಸಿ ಕಸದ ಉತ್ಪಾದನೆ ಪ್ರತಿನಿತ್ಯ ಹೆಚ್ಚಿಗೆ ಆಗ್ತಾ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಈ ಅಡುಗೆ ಮನೆಯಲ್ಲಿ ಒಂದಿಷ್ಟು ಪರಿಸರ ಸ್ನೇಹಿ ವಿಚಾರವನ್ನು ಅಳವಡಿಸ್ಕೊಳ್ಬೇಕು. ಅಲ್ಲಿಂದಲೇ ನಮ್ಮ ಪರಿಸರದ ಕುರಿತಾದಂತಹ ಕಾಳಜಿ ಆರಂಭವಾದರೆ ಬಹಳ ಬಹಳ ಒಳ್ಳೆಯದು. ಏನು ಮಾಡ್ಬೋದು ಹಾಗಾದರೆ? ಪ್ರತಿನಿತ್ಯ ಹೆಚ್ಚುವಂತಹ ತರಕಾರಿ ಸಿಪ್ಪೆಗಳಿರ್ಬೋದು, ಬಳಸಿದಂತಹ ಚಹಾದ ಅಥವಾ ಕಾಫಿಯ ಪುಡಿಯನ್ನು ಕಸದ ಡಬ್ಬಿಗೆ ಎಸೆಯುವ ಬದಲು ಅದನ್ನು ಮನೆಯಲ್ಲೇ ಒಂದು ಮಣ್ಣು ಒಂದು ಡಬ್ಬಿಯಲ್ಲಿ ಮಣ್ಣನ್ನು ಹಾಕಿ ಆ ಮಣ್ಣಲ್ಲಿ ಅದನ್ನು ಹಾಕ್ತಾ ಬರಬೇಕು. ನಿಧಾನವಾಗಿ ಅದು ಮಣ್ಣಲ್ಲಿ ಆ ಹಸಿ ಕಸಗಳು ಕರಗಿ ಕಾಂಪೋಸ್ಟ್ ಒಂದು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ. ಟೆರೆಸ್ನ ಮೇಲೆ ನಾವು ಪಾಟಲ್ಲಿ ಗಿಡಗಳನ್ನು ನೆಟ್ಟು ಆ ಗಿಡಗಳಿಗೆ ಈ ಕಸದಿಂದ ತಯಾರಿಸಿದಂತಹ ಕಾಂಪೋಸ್ಟ್ ಗೊಬ್ಬರಗಳನ್ನು ಬಳಸೋದ್ರಿಂದ ಆ ಗಿಡಗಳು ಹಸಿರಿನಿಂದ ಲವಲವಿಕೆಯಿಂದ ನಲಿತಾ ಇರುತ್ತೆ, ನೋಡೋದಿಕ್ಕೂ ಕೂಡ ಬಹಳಷ್ಟು ಮುದುವಾಗಿರುತ್ತೆ. ಅಷ್ಟೇ ಅಲ್ಲ, ಒಳ್ಳೊಳ್ಳೆ ಹೂವುಗಳು ಕೂಡ ನಮಗೆ ಸಿಗತ್ತೆ. ಇನ್ನಷ್ಟು ಇಂತಹ ವಿಚಾರಗಳನ್ನು ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈಗ ಒಂದು ವಾಣಿಜ್ಯ ಪ್ರಕಟಣೆ ಇದೆ. ವಾಣಿಜ್ಯ ಪ್ರಕಟಣೆಯ ನಂತರ ಒಂದು ಗೀತೆ ಕೂಡ ಮೂಡಿ ಬರುತ್ತೆ ಸಿರಿಗಂಧ ಕಾರ್ಯಕ್ರಮದಲ್ಲಿ. ಪ್ರೇಮಂ ಪೂಜ್ಯಂ ಚಿತ್ರದಿಂದ ಆಯ್ದ ಗೀತೆ ಅರ್ಮಾನ್ ಮಲ್ಲಿಕ್ ಹಾಗೂ ಮೃದುಲಾ ವಾರಿಯರ್ ಗೀತೆಗೆ ಧ್ವನಿಯಾಗಿದ್ದಾರೆ. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಬಿ ಎಸ್ ರಾಘವೇಂದ್ರ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ನಂತರ ಪ್ರೇಮಂ ಪೂಜ್ಯಂ ಚಿತ್ರದಿಂದ ಆಯ್ದ ಗೀತೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1800-420-2233.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

ಹೌದು, ನಮ್ಮ ಸುತ್ತಮುತ್ತಲ ಪರಿಸರ ಚೆನ್ನಾಗಿ ಇರಬೇಕು. ಹಾಗೆ ಇದ್ದಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಜೀವನವೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ನಮ್ಮ ಮನೆಯಿಂದ ಹೊರಡುವಂತಹ ಕಸಗಳು ಅವು ಸರಿಯಾಗಿ ವಿಲೇವಾರಿ ಆಗಬೇಕು ಪ್ರತಿನಿತ್ಯ. ಅದಕ್ಕೋಸ್ಕರವಾಗಿ ಒಣಕಸ ಬೇರೆ, ಹಸಿ ಕಸ ಬೇರೆ ಹೀಗೆ ಮಾಡಬೇಕು. ಇದರ ಬಗ್ಗೆ ಸಾಕಷ್ಟು ಅವೇರ್ನೆಸ್ಸನ್ನು ನಮ್ಮ ಪಾಲಿಕೆಗಳು ಕೂಡ ನಿತ್ಯ ಅವು ಡಂಗುರ ಸಾರಿದ ಹಾಗೆ ಪ್ರಚಾರ ಮಾಡ್ತಾನೆ ಇದ್ದಾವೆ. ನಾವು ನಾಗರಿಕರಾಗಿ ಒಂದಿಷ್ಟು ಜವಾಬ್ದಾರಿಗಳನ್ನು ಖಂಡಿತವಾಗಿಯೂ ಕೂಡ ನಮ್ಮ ತಲೆಯ ಮೇಲೆ ಹೊತ್ಕೊಳ್ಬೇಕಾಗತ್ತೆ. ಕರ್ತವ್ಯ ಅಂತ ನಾವು ಕೆಲವೊಂದಿಷ್ಟು ಜವಾಬ್ದಾರಿಯನ್ನು ಪರಿಸರಕ್ಕೆ ಬೇಕಾಗುವ ಹಾಗೆ ನಾವು ನಮ್ಮ ಜೀವನವನ್ನು ಬದಲಾವಣೆಯನ್ನು ಮಾಡಿಕೊಳ್ತಾ ಹಾಗೆ ನಾವು ಅಳವಡಿಸ್ಕೊಳ್ಬೇಕಾಗುತ್ತೆ. ಒಂದಿಷ್ಟು ಕರ್ತವ್ಯ ಅಂತ ನಾವು ಪಾಲನೆ ಮಾಡಬೇಕಾಗತ್ತೆ. ಇನ್ನು ಪ್ಲಾಸ್ಟಿಕ್ ಇದೆಯಲ್ಲ, ಪ್ಲಾಸ್ಟಿಕ್ ಬಹಳ ದೊಡ್ಡ ತಲೆನೋವಾಗಿಬಿಟ್ಟಿದೆ ಪರಿಸರಕ್ಕೆ. ಹೌದು, ನಾವು ಕೇಳ್ತಾನೆ ಬಂದಿದ್ದೀವಿ ಪ್ಲಾಸ್ಟಿಕ್ ಏನು ಬ್ಯಾಗ್ಗಳಿದ್ದಾವೆ, ಪ್ಲಾಸ್ಟಿಕ್ ಬ್ಯಾಗ್ಗಳು ನಿಷೇಧ ಆಗಬೇಕು, ಹಾಗೆ ಆಗೋದರಿಂದ ಮಾತ್ರವೇ ಪರಿಸರಕ್ಕೆ ಹಾನಿಯಾಗುತ್ತೆ ಅಂತ ಹೀಗೆಲ್ಲ ಸರ್ಕಾರ ಸಾಕಷ್ಟು ಸಲ ಹೇಳ್ತಾ ಇರುತ್ತೆ, ನಿಷೇಧ ಮಾಡ್ತೀವಿ ಅಂತ. ಆದರೂ ಕೂಡ ತೆರೆಮರೆಯಲ್ಲಿ ಮತ್ತೆ ಪ್ಲಾಸ್ಟಿಕ್ ಕವರ್ಗಳನ್ನು ತರಕಾರಿ ಕೊಡುವಂತಹ ಸಮಯದಲ್ಲಿರ್ಬೋದು ಅಥವಾ ಹಾಲು ಹಣ್ಣು ಇತ್ಯಾದಿಗಳನ್ನು ನಾವು ಮಾರ್ಕೆಟಿಂದ ತರುವಂತಹ ಹೊತ್ತಲ್ಲಿರ್ಬೋದು, ಕವರ್ಗಳನ್ನು ಆ ಅಂಗಡಿಯವರು ಕೊಡ್ತಾರೆ ನಮಗೆ, ನಾವು ಕೂಡ ಯಾವುದೇ ಆಕ್ಷೇಪಣೆ ಮಾಡದೆ ಅದನ್ನು ತೆಗೆದುಕೊಂಡು ಬರ್ತೀವಿ. ಒಂದು ಸಣ್ಣ ಬದಲಾವಣೆಯನ್ನು ನಾವೇ ಮಾಡಿಕೊಂಡ್ರೆ ಖಂಡಿತವಾಗಿ ಕೂಡ ಹೊರಗಿನವರು ಕೂಡ, ಅಂದರೆ ಅಂಗಡಿಯವರು ಕೂಡ ಅದನ್ನು ಖಂಡಿತವಾಗಿ ಕೂಡ ಆ ಪ್ಲಾಸ್ಟಿಕ್ ಕವರ್ಗಳನ್ನು, ಪ್ಲಾಸ್ಟಿಕ್ ಬ್ಯಾಗ್ಗಳನ್ನು ಅವಾಯ್ಡ್ ಮಾಡ್ಬೋದು ಅವರಾಗೆ. ಹೇಗೆ ಅಂತಂದರೆ, ಒಂದಿಷ್ಟು ಪರಿಸರ ಸ್ನೇಹಿ ಬ್ಯಾಗ್ಗಳನ್ನು ನಮ್ಮ ಬಳಿ ಇಟ್ಕೊಳ್ಬೋದು. ಪರಿಸರ ಸ್ನೇಹಿ ಬ್ಯಾಗ್ಗಳು ಅಂದರೆ ಏನು ಅಂತ ಕೇಳ್ತಾ ಇದ್ರೆ, ಬಟ್ಟೆ ಬ್ಯಾಗ್ಗಳು ಬಂದಿದ್ದಾವೆ, ಸೆಣಬಿನ ಬ್ಯಾಗ್ಗಳು ಬಂದಿದ್ದಾವೆ, ಕಾಗದದ ಬ್ಯಾಗ್ಗಳು ಕೂಡ ಬಂದಿದ್ದಾವೆ. ಒಂದರ್ಥದಲ್ಲಿ ಕಾಗದದ ಬ್ಯಾಗ್ಗಳು ಪರಿಸರಕ್ಕೆ ಸ್ವಲ್ಪ ಪರೋಕ್ಷವಾಗಿ ಅವು ಹಾನಿಯನ್ನು ಉಂಟು ಮಾಡ್ತವೆ ಇರಲಿ, ಆದರೆ ಸೆಣಬಿನ ಬ್ಯಾಗ್ಗಳು ಮತ್ತು ಬಟ್ಟೆ ಬ್ಯಾಗ್ಗಳು ತುಂಬ ಉತ್ತಮ ಅಂತ ಅನಿಸುತ್ತೆ ಪರಿಸರಕ್ಕೆ. ಪರಿಸರವನ್ನು ಕಾಪಾಡುವಂಥ ದೃಷ್ಟಿಯಿಂದ, ಪ್ಲಾಸ್ಟಿಕ್ ಕವರ್ಗಳನ್ನು ಬಳಕೆ ಕಮ್ಮಿ ಮಾಡುವಂತಹ ದೃಷ್ಟಿಯಿಂದ ಇವೆಲ್ಲವೂ ಕೂಡ ಭಾಳ ಮುಖ್ಯ ಅಂತ ಅನಿಸುತ್ತೆ. ಇವೆಲ್ಲ ಕೂಡ ಇತ್ತೀಚಿನ ದಿವಸಗಳಲ್ಲಿ ಟ್ರೆಂಡಿಂಗ್ ಅನ್ನೋ ರೀತಿಯಲ್ಲೂ ಕೂಡ ಬಳಕೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅದನ್ನು ಒಂದಿಷ್ಟು ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ನಮಗೆ ಇದು ಸಹಾಯಕ ಆಗತ್ತೆ. ಬನ್ನಿ ಮುಂದಿನ ಗೀತೆಯನ್ನ ಕೇಳೋಣ. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ, ಕುನಾಲ್ ಗಾಂಜಾವಾಲಾ ಅವರು ಹಾಡಿರುವಂತಹ ನನ್ನದಿಯ ಹಾಡು ಚಿತ್ರದಿಂದ ಆಯ್ದ ಗೀತೆ. ಅನುರಾಧ ಭಟ್ ಅವರೊಂದಿಗೆ ಈ ಗೀತೆಯನ್ನು ಕುನಾಲ್ ಗಾಂಜಾವಾಲಾ ಹಾಡಿದ್ದಾರೆ. ಉಮಾಶಂಕರ್ ಬರೆದಿರುವಂತಹ ಗೀತೆ, ಎ ಟಿ ರವಿಶಂಕರ್ ಅವರ ಸಂಗೀತ.

0: ಆಕಾಶವಾಣಿ ಕಾರವಾರ ಭಾವಗೀತೆಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ವೈಕೆ ಮುದ್ದುಕೃಷ್ಣ ಹಾಡಿರುವ ಕೆಲವು ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ ರಚಿತ ಗೀತೆ

0: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಭಾವಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಬಿ ಆರ್ ಲಕ್ಷ್ಮಣ್ ರಾವ್ ರಚಿತ ಗೀತೆ.

0: ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
1: ಅಪ್ ಟು 85% LTV ಯೊಂದಿಗೆ ಮಣಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
0: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore rupees ಲೋನ್.
1: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
0: ಟೋಲ್ ಫ್ರೀ 1-800-420-2233.
2: ಇನ್ನು ಮುಂದೆ ಕೇಳಿ ಡಾಕ್ಟರ್ HS ವೆಂಕಟೇಶ್ ಮೂರ್ತಿ ರಚಿತ ಗೀತೆ.

ಕೆಳಗರೆ ಇದುವರೆಗೂ ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಹಿಂದಿ ಚಿತ್ರಗೀತೆಗಳಲ್ಲಿ ಇನ್ನು ಮುಂದೆ ಕೇಳಿ ಅಲ್ಕಾ ಯಾಜ್ಞಿಕ್ ಹಾಗೂ ಉದಿತ್ ನಾರಾಯಣ್ ಹಾಡಿರುವ ರಾಜಾ ಹಿಂದೂಸ್ತಾನಿ ಚಿತ್ರದ ಗೀತೆ. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಶ್ರವಣ್ ಅವರ ಸಂಗೀತವಿದೆ.

ಕೆಳಗಿನ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗುವುದು.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಇನ್ನೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಕೇಳಿ. ವಿಷ್ಣು ವೆಂಕಟೇಶ್ ಅವರಿಂದ ಮ್ಯಾಂಡೋಲಿನ್ ವಾದನ. ಪಕ್ಕವಾದದಲ್ಲಿ ವಯಲಿನ್ ನುಡಿಸುವವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸುವವರು ಆರ್ ನರಸಿಂಹನ್. ಮೊದಲಿಗೆ ಕೇಳೋಣ ಸರಸ ಸಮಾಧಾನ, ಕಾಪಿ ನಾರಾಯಣಿರಾಗ ಆದಿತಾಳದಲ್ಲಿರುವ ತ್ಯಾಗರಾಜರ ಕೃತಿ.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಷ್ಣು ವೆಂಕಟೇಶ್ ಅವರು ನುಡಿಸಿದ ಮ್ಯಾಂಡೋಲಿನ್ ವಾದನವನ್ನು ಕೇಳಿದರೆ, ಇವರಿಗೆ ಪಕ್ಕವಾದ್ಯದಲ್ಲಿ ವಯಲಿನ್ ನುಡಿಸಿದವರು ಕೃತಿಕ್ ಕೌಶಿಕ್ ಹಾಗೂ ಮೃದಂಗ ನುಡಿಸಿದವರು ಆರ್ ನರಸಿಂಹನ್. ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ಬೆಂಗಳೂರು.

0: ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ನಿಮ್ಮ ಬಿಸ್ನೆಸ್ ಗ್ರೋ ಮಾಡೋಕೆ ರೆಡಿನಾ? ನಿಮ್ಮ ಬಿಸ್ನೆಸ್ ನ ಗ್ರೇಟರ್ ಹೈಟ್ಸ್ ಗೆ ತಗೊಂಡು ಹೋಗಿ.
2: ಅಪ್ ಟು 85% LTV ಯೊಂದಿಗೆ ಮಣಿಪುರಂ IGL ಗೋಲ್ಡ್ ಲೋನ್ ನಲ್ಲಿ ಫಂಡ್ಸ್ ಪಡೆಯೋದು ಈಗ ತುಂಬಾ ಸುಲಭ.
1: ನಿಮ್ಮ ಬಿಸ್ನೆಸ್ ಗಾಗಿ ಅಪ್ ಟು 5 crore ರುಪೀಸ್ ಲೋನ್.
2: ಕಾನ್ಫಿಡೆನ್ಸ್ ಇಂದ ಗ್ರೋ ಆಗಿ ನಿಮ್ಮ ಗೋಲ್ಸ್ ರೀಚ್ ಮಾಡಿ. ಮಣಿಪುರಂ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಲು ಜೊತೆಗಿರುತ್ತೆ. ಮಣಿಪುರಂ ಫೈನಾನ್ಸ್ ಲಿಮಿಟೆಡ್, ಮೇಕ್ ಲೈಫ್ ಈಸಿ.
1: ಟೋಲ್ ಫ್ರೀ 1-800-420-2233.
0: ಮೊದಲಿಗೆ ಕನ್ನಡದ ಒಂದು ಗೀತೆ, ನಂತರ ಹಿಂದಿಯ ಗೀತೆ ಕೇಳಿ. ಕಿಂದರಿ ಜೋಗಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಯುಗಲ ಸ್ವರಗಳು. ಗೀತೆಯನ್ನು ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ ಅವರು.

ಇಲ್ಲಿ ತನಕ ನೀವು ಕೇಳಿದ್ದು ರೋಟಿ ಕಪಾಡ ಅವರ ಮಕಾನ್ ಚಿತ್ರದ ಗೀತೆಯಾಗಿತ್ತಿದ್ದು. ಮುಕೇಶ್, ಲತಾ ಮಂಗೇಶ್ಕರ್ ಮತ್ತಿತರರು ಈ ಗೀತೆಗೆ ಧ್ವನಿ ನೀಡಿದರು. ವರ್ಮಾ ಮಲ್ಲಿಕ್ ಗೀತೆಯನ್ನು ಬರೆದಿದ್ದರೆ ಲಕ್ಷ್ಮೀಕಾಂತ್ ಪ್ಯಾರ್ಲಾರ್ ಅವರ ಸಂಗೀತ ಈ ಗೀತೆಗೆ ಇತ್ತು. ಇನ್ನು ಕನ್ನಡ ಗೀತೆಯೊಂದನ್ನು ಕೇಳೋಣ. ಬಂಗಾರದ ಮನುಷ್ಯ ಚಿತ್ರದಿಂದ ಆಯ್ದ ಗೀತೆ ಪಿ ಸುಶೀಲಾ ಅವರು ಗೀತೆಯನ್ನು ಆಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರು ಬರೆದಿರುವಂತಹ ಗೀತೆ, ಜಿ ಕೆ ವೆಂಕಟೇಶ್ ಅವರ ಸಂಗೀತ.